ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಸ್ ತರಂಗಾಂತರಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಸೋಮವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾರ್ಷಿಕೆ 1948. ಜ್ಯೇಷ್ಠ ಮಾಸದ 11ನೇ ದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ 1ನೇ ತಾರೀಖು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಕೇಳುಗರೆ, ಇನ್ನು ಮುಂದೆ 6:25 ಸಿಂಧೋಳಿಯವರಿಂದ ಚಿಂತನ ಕೇಳುವಿರಿ. ರೈತರಿಗೆ ಸಲಹೆಗಳು 6:30. ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ಸರಣಿ 6:35. ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ 6:50. ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಸರಣಿ 7:15 ಪ್ರಸಾರವಾಗುವುದು. ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ 7:45. ಚಿತ್ರಗೀತೆಗಳು ಪ್ರಸಾರವಾಗಲಿವೆ 7:50. 8:30 ಸುಚೇತಾ ವಾಸುದೇವ್ ಅವರಿಂದ ಶಾಸ್ತ್ರೀಯ ಗಾಯನ. ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ 9:00. ವೆಂಕಟೇಶ್ ಅಲ್ಕೋಟ್ ಅವರಿಂದ ಸುಗಮ ಸಂಗೀತ ಕೇಳುವಿರಿ 9:05.

0: 15 ನಿಮಿಷಕ್ಕೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ನಂದನ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಬೆಳಗ್ಗೆ 9:30 10:30 ಜೈಜುಯಿ ಕೊಂಕಣಿ ಸಾಪ್ತಾಹಿಕ ಕಾರ್ಯಕ್ರಮ 10:30. ರಸಮಂಜರಿ ಪ್ರಸಾರವಾಗುವುದು 11:00. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
2: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
1: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
2: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
1: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
2: ವಿಶಾಲವಾದ ಕ್ಯಾಂಪಸ್,
1: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
2: ಆಟದ ಮೈದಾನ,
1: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
2: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
1: 8123042637.
0: ಕೇಳಿ ಎಎಸ್ ನದಿ ಶಿಂದುಳಿ ಅವರಿಂದ ಚಿಂತನ.
3: ಭಾಷೆ ಮಾತು ಮನುಷ್ಯನ ವಿಚಾರ ಭಾವನೆ ವಿನಿಮಯದ ಪ್ರಮುಖ ಸಂವಹನ ಮಾಧ್ಯಮ. ವಿಚಾರ ವಿನಿಮಯದಿಂದ ಮಾನವನ ಸಮಗ್ರ ಉನ್ನತಿ ಸಾಧ್ಯ. ನಮ್ಮ ವಿಚಾರ ಇನ್ನೊಬ್ಬರಿಗೆ ತಿಳಿಸದಿದ್ದರೆ, ಇನ್ನೊಬ್ಬರ ವಿಚಾರ ನಾವು ತಿಳಿದುಕೊಳ್ಳದಿದ್ದರೆ ಸಮಾಜ ಬೆಳೆಯಲಾರದು, ವ್ಯವಹಾರ ಸರಿಯಾಗಿ ಸಾಗಲಾರದು. ಹೀಗೆ ಪ್ರತಿಯೊಂದು ಕ್ರಿಯೆ ಪ್ರತಿಕ್ರಿಯೆಗೆ ಪ್ರೇರಣೆಯೇ ಭಾಷೆ. ಇದಲ್ಲದೆ ತಮ್ಮ ಅನುಭವ ಆಲೋಚನೆಗಳ ಸಾರವನ್ನು ಬರಹದ ಮೂಲಕ ಮುಂದಿನ ಪೀಳಿಗೆಗೆ ಸಾಗಿಸಲು ಕೂಡ ಭಾಷೆ ಅತ್ಯವಶ್ಯಕ. ಕಾವ್ಯ ಮೀಮಾಂಸಕ ದಂಡಿ ಮಾತೆಂಬ ಜ್ಯೋತಿ ಸಂಸಾರವನ್ನು ಬೆಳಗದೇ ಇದ್ದರೆ ಮೂಲೋಕ ಕತ್ತಲಿನಿಂದ ಕೂಡಿರುತ್ತಿತ್ತು ಎಂದು ಭಾಷೆಯ ಮಹತ್ವವನ್ನು ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ದಾನೆ. ಮಾತೃಭಾಷೆ ಎಂದರೆ ಮಗು ಹುಟ್ಟಿದಂದಿನಿಂದ ತನ್ನ ತಾಯಿಯಿಂದ, ಕುಟುಂಬದಿಂದ ಮತ್ತು ಸುತ್ತಮುತ್ತಲಿನ ಪರಿಸರದಿಂದ ಕಲಿಯುವ ಭಾಷೆ. ಇದು ಕೇವಲ ಸಂವಹನದ ಸಾಧನವಲ್ಲ, ಬದಲಿಗೆ ಮಗುವಿನ ಚಿಂತನೆ ಭಾವನೆಗಳನ್ನು ವಿಕಾಸಗೊಳಿಸುವಲ್ಲಿ ಮತ್ತು ಸಾಂಸ್ಕೃತಿಕ ವಾತಾವರಣ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವ ಒಂದು ಮೂಲಭೂತ ಹಕ್ಕು. ಬಾಲ್ಯದ ಶಿಕ್ಷಣ ಮಕ್ಕಳ ಭವಿಷ್ಯ ರೂಪಿಸುತ್ತದೆ. ಆದ್ದರಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಮಾತೃಭಾಷಾ ಮಾಧ್ಯಮದಲ್ಲೇ ಶಿಕ್ಷಣ ದೊರೆಯಬೇಕೆನ್ನುವುದು ಶಿಕ್ಷಣ ತಜ್ಞರ ಅಭಿಪ್ರಾಯ. ಆರಂಭದ ಶಿಕ್ಷಣ ಮಾತೃಭಾಷೆಯ ಮೂಲಕ ದೊರೆತರೆ ಮಕ್ಕಳ ಕಲಿಕೆಗೆ ಭದ್ರ ಬುನಾದಿ ಸಿಕ್ಕಂತಾಗುತ್ತದೆ. ತಾಯ್ನುಡಿ ಮೂಲಕ ಕಲಿತದ್ದು ನೇರವಾಗಿ ಎದೆಗಿಡಿಯುತ್ತದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಿದಾಗ ಮಗು ಬಹುಬೇಗ ವಿಷಯವನ್ನು ಗ್ರಹಿಸುತ್ತದೆ, ಅಲ್ಲದೆ ಕಲಿಕೆಯಲ್ಲಿ ಮುಂದೆ ಇದ್ದು ಆಸಕ್ತಿಯನ್ನು ತೋರುತ್ತದೆ. ಮಾತೃಭಾಷಾ ಕಲಿಕೆಯಿಂದ ವಿದ್ಯಾರ್ಥಿಗಳ ಸಾಮಾಜಿಕ, ದೈಹಿಕ, ಮಾನಸಿಕ ಸಮಗ್ರ ಬೆಳವಣಿಗೆ ಸಾಧ್ಯವಾಗುತ್ತದೆ. ಕಲಿಕೆಯ ಪ್ರಕ್ರಿಯೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ವಿಷಯದ ಬಗ್ಗೆ ಆಳ ತಿಳುವಳಿಕೆ ಉಂಟಾಗುತ್ತದೆ. ಇದು ಅವರ ಅರಿವಿನ ದಿಗಂತ ವಿಸ್ತರಿಸುತ್ತದೆ. ಆತ್ಮವಿಶ್ವಾಸ ಬೆಳೆಯುತ್ತದೆ. ತಮ್ಮ ವಿಚಾರ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಮಕ್ಕಳ ವ್ಯಕ್ತಿತ್ವ ವಿಕಾಸನಕ್ಕೆ ದಾರಿಯಾಗುತ್ತದೆ. ತಮ್ಮ ಸಂಸ್ಕೃತಿ, ಸಂಪ್ರದಾಯ, ಇತಿಹಾಸಗಳ ಅರಿವು ಉಂಟಾಗುತ್ತದೆ. ಫಲಿತಾಂಶ ಉತ್ತಮವಾಗಿರುತ್ತದೆ. ಮಾತೃಭಾಷೆ ಕಲಿತ ಮಕ್ಕಳು ಉಳಿದ ಭಾಷೆ ಹಾಗೂ ಇತರ ವಿಷಯಗಳನ್ನು ಅರಿಯುವ ಸಾಮರ್ಥ್ಯ ಪಡೆಯುತ್ತಾರೆ. ಅವರಲ್ಲಿ ಮಾನವೀಯ ಮೌಲ್ಯಗಳು ಬೆಳೆಯುತ್ತವೆ, ಸಂಬಂಧಗಳು ಬೆಸೆಯುತ್ತವೆ. ಪಾಲಕರೂ ತಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡುತ್ತಾ ತಮ್ಮ ಮಗುವಿನ ಶಿಕ್ಷಣ ಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತದೆ. ಸರ್ಕಾರವು ಮಾತೃಭಾಷಾ ಮಾಧ್ಯಮದಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಹಾಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಆದ್ಯತೆ ನೀಡಿ ಪ್ರೋತ್ಸಾಹಿಸುತ್ತಿದೆ. ಇಂಗ್ಲಿಷನ್ನು ಒಂದು ಸಂವಹನ ಭಾಷೆಯನ್ನಾಗಿ ಕಲಿಸಲು ಅಡ್ಡಿಯಿಲ್ಲ. ಆದರೆ ಇಂಗ್ಲಿಷನ್ನೇ ಮಾಧ್ಯಮವನ್ನಾಗಿ ಮಾಡಿದರೆ ನಮ್ಮ ಭಾಷೆ ಹಾಗೂ ಸಂಸ್ಕೃತಿಯ ಬೇರುಗಳನ್ನೇ ನಾಶ ಮಾಡಿದಂತಾಗುತ್ತದೆ. ಇಂಗ್ಲಿಷ್ನಲ್ಲಿ ವಿದ್ಯಾರ್ಥಿಗಳ ಮನೋವಿಕಾಸ ಸಾಧ್ಯವಾಗಲಾರದು. ಸಾಮಾನ್ಯ ವಿದ್ಯಾರ್ಥಿಗಳ ಪಾಲಿಗಂತೂ ಇದು ನುಂಗಲಾರದ ತುತ್ತಾಗಿದೆ. ಮಕ್ಕಳು ಕಷ್ಟಪಟ್ಟು ಕಲಿಯಬಾರದು, ಇಷ್ಟಪಟ್ಟು ಕಲಿಯಬೇಕು. ಪರಭಾಷೆ ಕಲಿಕೆ ಕಠಿಣವಾಗಿ ಮಕ್ಕಳ ಶ್ರಮ ಶಕ್ತಿ ವ್ಯರ್ಥವಾಗಿ ಅವರ ಸೃಜನಶೀಲತೆಗೆ ಮಾರಕವಾಗುತ್ತದೆ. ಪರಭಾಷೆಯ ಆಭರಣದಂತೆ ಆಕರ್ಷಕವಾಗಿರಬಹುದು, ಆದರೆ ಮಾತೃಭಾಷೆ ಚರ್ಮದಂತಿದ್ದು ನೈಸರ್ಗಿಕವಾಗಿ ನಮ್ಮನ್ನು ಬೆಳೆಸಬಲ್ಲದು. ಆದ್ದರಿಂದ ಕನಿಷ್ಠ 7ನೇ ತರಗತಿಯವರೆಗಾದರೂ ಮಾತೃಭಾಷಾ ಮಾಧ್ಯಮದಲ್ಲಿ ಶಿಕ್ಷಣ ನೀಡಬೇಕು. ಇಂಗ್ಲಿಷ್ ಭಾಷೆಗೆ ನಾವು ಅವಶ್ಯಕತೆಗಿಂತ ಹೆಚ್ಚು ಮಹತ್ವ ಕೊಡುತ್ತಿದ್ದೇವೆ. ಇಂಗ್ಲಿಷ್ ಭಾಷಾ ಮಾಧ್ಯಮ ನಮ್ಮ ಮಕ್ಕಳನ್ನು ನಮ್ಮ ನೆಲದಲ್ಲಿಯೇ ಅಪರಿಚಿತರನ್ನಾಗಿ ಮಾಡಿದೆ. ಇಂಗ್ಲಿಷ್ ಬಿಟ್ಟರೆ ವೈಜ್ಞಾನಿಕ ಪ್ರಗತಿ ಅಸಾಧ್ಯ ಎಂಬ ಭ್ರಮೆ ಕೆಲವರಲ್ಲಿ ಆಳವಾಗಿ ಬೇರೂರಿದೆ. ಅವಶ್ಯಕತೆಗೆ ತಕ್ಕಂತೆ ಸಾಕಷ್ಟು ಪ್ರಮಾಣದಲ್ಲಿ ಯೋಗ್ಯ ಶಿಕ್ಷಕರ ನೇಮಕವಾಗಬೇಕು. ಉನ್ನತ ವರ್ಗಗಳ ಪಠ್ಯಗಳಲ್ಲಿಯ ಇಂಗ್ಲಿಷಿನ ಸಮಾನಾರ್ಥಕ ಪದಗಳ ಕೊರತೆಯನ್ನು ವಿಷಯ ಪಂಡಿತರು ನೀಗಿಸಬೇಕು.

0: ನಮ್ಮ ನುರಿತ ತಂತ್ರಜ್ಞರು ಕನ್ನಡ ಅನ್ನದ ಭಾಷೆಯಾಗುವಂತೆ ನಮ್ಮ ಭಾಷೆಯನ್ನು ತಂತ್ರಜ್ಞಾನದಲ್ಲಿ ಅಳವಡಿಸಬೇಕು. ಹೀಗಾದಾಗ ವಿನೋಬ ಭಾವೆ ಅವರು ಹೇಳುವಂತೆ ನಾವು ಯಾವ ನೆಲದ ಅನ್ನ ಗಾಳಿ ನೀರು ಸೇವಿಸುತ್ತೇವೆಯೋ ಆ ನೆಲದ ಭಾಷೆಯನ್ನು ಗೌರವಿಸುವುದು ಮತ್ತು ಆ ಭಾಷೆಯಲ್ಲಿ ಮಾತನಾಡುವುದು ನಮ್ಮ ಪರಮ ಕರ್ತವ್ಯ. ನಾವು ಅದರಂತೆ ನಡೆಯುವ ಪ್ರಯತ್ನ ಮಾಡಬೇಕು.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ರೈತರಿಗೆ ಸಲಹೆಗಳು.
2: ನಮಸ್ಕಾರ ರೈತ ಬಾಂಧವರೇ. ಮಾವಿನ ಹಣ್ಣಿನ ಕೊಯ್ಲು ಮಾಡುವುದು. ಸಂಪೂರ್ಣ ಬಲಿತ ಗಟ್ಟಿಯಾದ ಮತ್ತು ಹಳದಿ ಮಿಶ್ರಿತ ಹಸಿರು ಬಣ್ಣದ ಕಾಯಿಗಳನ್ನು ಆಯ್ಕೆ ಮಾಡಬೇಕು. ಕೊಯ್ಲಿನ ಸಮಯದಲ್ಲಿ ಹಣ್ಣುಗಳಿಗೆ ಪೆಟ್ಟಾಗದಂತೆ ನೋಡಿಕೊಳ್ಬೇಕು. ಅಸಮರ್ಪಕ ಕೊಯ್ಲು ಮತ್ತು ನಿರ್ವಹಣೆ ಮಾರುಕಟ್ಟೆಯ ಬೆಲೆಯನ್ನು ಕಡಿಮೆ ಮಾಡುತ್ತದೆ. ಹಣ್ಣಿನ ಮೇಲಾಗುವ ಗಾಯಗಳು ಮತ್ತು ಗೆರೆಗಳು ಕಂದು ಬಣ್ಣಕ್ಕೆ ತಿರುಗಿ ಹಣ್ಣಿನ ಆಕರ್ಷಣೆ ಕಡಿಮೆಯಾಗ್ತವೆ. ಈ ಗಾಯಗಳ ಭಾಗದಿಂದ ಸೂಕ್ಷ್ಮ ಜೀವಿಗಳು ಒಳತೂರಿ ಹಣ್ಣಿನ ಕೊಳೆಯುವಿಕೆಗೆ ಕಾರಣವಾಗ್ತದೆ. ಮಾವಿನ ಹಣ್ಣನ್ನು ಕೊಯ್ಲು ಮಾಡಲು ಬೆಳಗಿನ ಸಮಯ ಸೂಕ್ತವಾಗಿರ್ತದೆ. ಒಂದು ಉದ್ದನೆಯ ಕೋಲಿನ ತುದಿಗೆ ಹರಿತವಾದ ಚಾಕು ಮತ್ತು ಜಾಳಿಗೆ ಚೀಲ ಕ್ಯಾನ್ವಾಸ್ ಅನ್ನು ಕಟ್ಟಿದ ಸಾಧನದಿಂದ ಉಪಯೋಗಿಸಬಹುದು. ಇದರಿಂದ ಹಣ್ಣು ನೆಲಕ್ಕೆ ಬೀಳೋದನ್ನು ತಪ್ಪಿಸಬಹುದು. ಹಣ್ಣಿನ ಮೇಲಿರುವ ತೊಟ್ಟನ್ನು 1-2 ಸೆಂಟಿಮೀಟರ್ ಹಣ್ಣಿನ ಜೊತೆ ಇರುವಂತೆ ಕೊಯ್ಲು ಮಾಡಬೇಕು. ಹರಿತವಾದ ಚಾಕುವಿನಿಂದ ಕತ್ತರಿಸುವಾಗ 1-2 ಸೆಂಟಿಮೀಟರ್ ಉದ್ದದ ತೊಟ್ಟನ್ನು ಹಣ್ಣಿನ ಜೊತೆಗೆ ಬಿಡಬೇಕು. ಕೊಯ್ಲಾದ ನಂತರ ಹಣ್ಣುಗಳು ತೊಟ್ಟು ನೆಲಕ್ಕೆ ಇಲ್ಲವೇ ಹುಲ್ಲಿಗೆ ತಾಗುವಂತೆ ಇಡುವುದರಿಂದ ತೊಟ್ಟಿನಿಂದ ಬರುವ ರಸವು ಹಣ್ಣಿಗೆ ತಾಗದೆ ಉತ್ಕೃಷ್ಟ ಹಣ್ಣನ್ನು ಪಡೆಯಬಹುದು. ಕೆಳಗೆ ಬಿದ್ದ ಮತ್ತು ಗೀರು ಬಾಧೆಗೊಳಗಾದ ಹಣ್ಣುಗಳನ್ನು ಉತ್ತಮ ಹಣ್ಣುಗಳ ಜೊತೆ ಸೇರಿಸಬಾರದು. ಕೊಯ್ಲಿನ ನಂತರ ಹಣ್ಣುಗಳನ್ನು ಸೂರ್ಯನ ನೇರ ಪ್ರಕಾಶಕ್ಕೆ ಬಹಳ ಹೊತ್ತು ಬಿಡಬಾರದು. ಇನ್ನು ದ್ರಾಕ್ಷಿ. ಸಾಮಾನ್ಯವಾಗಿ ಬಳ್ಳಿಯ ಮುಖ್ಯ ರೆಂಬೆಗಳು ಮತ್ತು ಸಣ್ಣ ರೆಂಬೆಗಳ ಮೇಲೆ 1 ವರ್ಷ ಹಳೆಯ ಮತ್ತು ಹೊಸದಾಗಿ ಬೆಳೆದ ಕಡ್ಡಿಗಳನ್ನು 1 ಕಣ್ಣು ಬಿಟ್ಟು ಕತ್ತರಿಸಬೇಕು. ನಂತರ ಬಳ್ಳಿಯ ಮೇಲೆ ಉಳಿದ ಎಲ್ಲಾ ಎಲೆಗಳನ್ನು ತೆಗೆದುಹಾಕಬೇಕು. ಚಾಟ್ನಿ ನಂತರ ಬಳ್ಳಿಗಳಿಗೆ ಕೀಟ ಹಾಗೂ ರೋಗಗಳಿಂದ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದಕ್ಕಾಗಿ ಏಪ್ರಿಲ್ ಚಾಟ್ನಿ ನಂತರದ ಬಳ್ಳಿಗಳಿಗೆ 1.7 ಮಿಲಿಲೀಟರ್ ಡೈಮೆಥೈಟ್ 30 EC ಅಥವಾ 1.0 ಮಿಲಿಲೀಟರ್ ಡೈಕ್ಲೋರ್ವಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬೂಜು ತುಪ್ಪಟ ರೋಗ ಮತ್ತು ಚಿಬ್ಬು ರೋಗದ ಹತೋಟಿಗೆ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 50 WP ಅಥವಾ 1.5 ಮಿಲಿಲೀಟರ್ ಡೈಫಿನೋಕೊನಾಜಾಲ್ ಅಥವಾ 2 ಗ್ರಾಂ ಮ್ಯಾಂಕೋಜಬ್ 75 WP ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಅಥವಾ 2 ಗ್ರಾಂ ಮೆಟಾಲಾಕ್ಸಿಲ್ MZ 72 WP ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಇದರ ಬದಲಾಗಿ 1% ಬೋರ್ಡೋ ದ್ರಾವಣವನ್ನು ಸಹ ರೋಗಗಳ ಹತೋಟಿಗೆ ಉಪಯೋಗಿಸಬಹುದಾಗಿದೆ. ಬೂದು ರೋಗದ ಲಕ್ಷಣಗಳು ಏನಪ್ಪಾ ಅಂದ್ರೆ ಎಲೆಗಳ ಮೇಲ್ಭಾಗದಲ್ಲಿ ಬೂದು ತರಹದ ಶಿಲೀಂಧ್ರದ ಬೆಳವಣಿಗೆ ಕಂಡುಬಂದು ಕ್ರಮೇಣ ಎಲೆಯ ಎಲ್ಲಾ ಭಾಗಕ್ಕೂ ಹರಡುತ್ತದೆ. ಎಲೆ ಮುದುರಿ ಒಣಗಿ ಉದುರುತ್ತದೆ. ಹಣ್ಣುಗಳಲ್ಲಿ ಬೂದು ಬೆಳವಣಿಗೆ ಕಂಡುಬಂದು ಅವು ಉದುರಬಹುದು. ಹಣ್ಣುಗಳು ಸೀಳುವುದು ಕಂಡುಬರುತ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ಈ ಬೂದು ರೋಗದ ನಿರ್ವಹಣೆಗೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ 80 WP ಅಥವಾ 0.5 ಗ್ರಾಂ ಮೈಕ್ಲೋಬುಟಾನಿಲ್ ಅಥವಾ 0.3 ಗ್ರಾಂ ಡಿನೋಕಾಫ್ ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP 1 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ 10-15 ದಿನಗಳಿಗೊಮ್ಮೆ ಸಿಂಪರಣೆ ಮಾಡಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
3: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
4: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
3: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.

0: ಈಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
0: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
3: ನಲ್ಮಿಯ ಕೇಳುಗರೆ, 12ನೇ ಶತಮಾನ ವಚನಕ್ರಾಂತಿ ಜನಕವಷ್ಟೇ ಅಲ್ಲದೆ ವಿಚಾರ ಕ್ರಾಂತಿಯ ಜನಕವೂ ಹೌದು. ಕಾಯಕ ಯೋಗಿಗಳಾಗಿ ಅರಿವಿನಂಗಳ ವಿಸ್ತರಿಸಿಕೊಂಡವರು ಬಸವಾದಿ ಶರಣರು. ಜಗದಗಲ ಮುಗಿಲಗಲ ಎಂದು ಬಸವಣ್ಣನವರು ತಮ್ಮ ವಚನದಲ್ಲಿ ವಿಶ್ವಾತ್ಮನ ಕುರುಹಾಗಿ ಇಷ್ಟಲಿಂಗವನ್ನು ನೋಡುತ್ತಾರೆ. ಅದು ಅರುಹಿನ ಕುರುಹು.
2: ಅರುಹು ಎಂಬುದು ಶರಣರು ಸೃಷ್ಟಿಸಿದ ನೂತನ ಶಬ್ದ. ನಮ್ಮ ಅಂತರಂಗದಲ್ಲಿ ಅಡಗಿರುವ ಜ್ಞಾನಾತ್ಮವೇ ಅದು. ಪ್ರತಿಯೊಂದು ಜೀವಿಯಲ್ಲಿಯೂ ಈ ಅರುಹೆಂಬ ಗುರು ಅಡಕವಾಗಿದೆ. ಅದನ್ನು 6ನೇಯ ಇಂದ್ರಿಯ ಅಂತಲೂ ಹೇಳಬಹುದು. ಹಾಗೆಯೇ ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿ ಅರುಹೆಂಬ ಗುರು ಅಡಕವಾಗಿದ್ದಾನೆ.
3: ಸತ್ಯದ ಅನ್ವೇಷಣೆಗಾಗಿ ಇಡೀ ಜೀವಮಾನವನ್ನು ಚಿಂತಿಸಿದವರು ಬಸವಾದಿ ಪ್ರಮಥರು. ವಿಚಾರ ಶಕ್ತಿಯ ಧೀಮಂತಿಕೆ ಮೆರೆದ, ಇಂತಹ ಪವಾಡ ಸದೃಶ ಬೆಳಕಿನ ಕಿಡಿಕಿ ತೆರೆದ ಶರಣರ ಮಹಿಮೆ ಸಾರುವ ವಚನಾಮೃತ ಸರಣಿಗಿದು ಸ್ವಾಗತ.
2: ಸುಸ್ವಾಗತ. ಜ್ಞಾನ

0: ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರು ನಿವೃತ್ತ ಕನ್ನಡ ಪ್ರಾಧ್ಯಾಪಕರು. ರಂಗಭೂಮಿ ಅವರ ವಿಶೇಷ ಆಸಕ್ತಿ ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿ, ಅವರ ಸಂಶೋಧನಾ ಪ್ರಬಂಧ, ನಾಟಕಕಾರರು, ಸಾಹಿತ್ಯ ಸಂಪಾದನೆ ಮತ್ತು ಕನ್ನಡ ಸಾಹಿತ್ಯ ಕುರಿತಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಲ್ಲಿ ನಿಷ್ಣಾತರು. ಅರಿವಿನ ಜ್ಯೋತಿ ಮೂಡಿಸುವಲ್ಲಿ ವಚನಗಳು ಜನಸಾಮಾನ್ಯರಿಗೂ ನೆರವಾಗುತ್ತವೆ ಎಂಬುದನ್ನು ಕಂಡುಕೊಂಡವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ವಚನಾಮೃತ ಕಾರ್ಯಕ್ರಮದ ಇವತ್ತಿನ ಅತಿಥಿಗಳು ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರು. ನಮಸ್ಕಾರ ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರೇ. ಹೇಗೆ ನಮ್ಮ ಬಸವಾದಿ ಪರಮಾತ್ಮರು ಜನಮಾನಸಕ್ಕೆ ಹತ್ತಿರವಾಗಿದ್ದಾರೆ?
2: ಈ ವಚನಾಮೃತ ಕಾರ್ಯಕ್ರಮ ನಿರಂತರವಾಗಿ 5 ವರ್ಷಗಳವರೆಗೆ ನಡೆಕೊಂಡು ಬಂದದ್ದು ಒಂದು ಬಹಳ ದೊಡ್ಡ ಸಾಧನೆ. 12ನೇ ಶತಮಾನದ ಅನುಭವ ಮಂಟಪ ಶರಣರ ಮಧ್ಯೆ ನಡೆದಿರತಕ್ಕಂಥ ಮೌಲಿಕವಾದಂಥ ಚಿಂತನೆಗಳು ಇವತ್ತಿನ ಸಂದರ್ಭದಲ್ಲಿ ಪ್ರಸಾರ ಮಾಡತಕ್ಕಂಥ ಒಂದು ಮಹಾ ಕಾಯಕ ಇದೆ. ಆ ಕಾಯಕ ತಾವು ಮಾಡ್ತಾ ಇರುವುದಕ್ಕೆ ತುಂಬ ಸಂತೋಷವಾಗಿದೆ. ತಮಗೆ ನಾನು ಹಾರ್ದಿಕವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಸವಾದಿ ಶಿವಶರಣರ ಅವತ್ತಿನ ಆ ಚಳುವಳಿಯ ಅನೇಕ ವಿಚಾರಗಳು ನಮ್ಮ ನಾಟಕ ರೂಪಕ್ಕೂ ಕೂಡ ಬಂದಿವೆ. ಹಾಗೆ ಬಂದಂಥ ಒಂದು ಮೊದಲನೇ ನಾಟಕ ನಮ್ಮ ಕೊಣ್ಣೂರು ನಾಟಕ ಕಂಪನಿ ಅಂತ ಒಂದು ಕಂಪನಿ ಸರ್. ಆ ಕಂಪನಿಯವರು ಜಗಜ್ಯೋತಿ ಬಸವೇಶ್ವರ ಎನ್ನುವಂತಹ ನಾಟಕವನ್ನು ಆಡ್ತಾ ಇದ್ರು. ಈ ನಾಟಕವನ್ನು ಉದ್ದೇಶಪೂರಿತವಾಗಿನೇ ಕೊಣ್ಣೂರು ಶಿವಮೂರ್ತಿ ಸ್ವಾಮಿಗಳು ಬರೆಸ್ತಾರೆ. ನಾಟಕವನ್ನು ಬರೆಸಿ ಆಡುವ ಒಂದು ಸಾಹಸಕ್ಕೆ ಕೈ ಹಾಕಿದವರು ನಮ್ಮ ಕೊಣ್ಣೂರು ಶಿವಮೂರ್ತಿ ಸ್ವಾಮಿಗಳು. ಶರಣರ ಈ ವಿಚಾರಗಳಲ್ಲಿ ನನಗೆ ಶೂನ್ಯ ಸಂಪಾದನೆಯಲ್ಲಿ ಬರತಕ್ಕಂಥ 5 ಲಕ್ಕಮ್ಮನ ಪ್ರಸಂಗ ತುಂಬಾ ಇಷ್ಟವಾಗಿರತಕ್ಕಂಥ ಒಂದು ಪ್ರಸಂಗ. ಕಾಯಕದಲ್ಲಿ ಯಾವಾಗಲೂ ನಿರತರಾಗಿರಬೇಕು ಅಂತ ತಿಳ್ಕೊಂಡು ಲಕ್ಕಮ್ಮ ಗಂಡನಿಗೆ ಕಾಯಕದ ಬಗೆಗೇನೆ ಹೇಳ್ತಾ ಇದ್ದಳು. ಕಾಯಕ ಮಾಡ್ತಾ ಇದ್ದ, ಕಾಯಕದ ಬಗೆಗಿನ ಅವನ ಅರಿವು ಏನಿತ್ತು? ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಜಂಗಮ ಸೇವೆಯನ್ನಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಇದು ಕಾಯಕದ ಬಗೆಗಿನ ನಿಷ್ಠೆ. ಸಾಮಾನ್ಯವಾಗಿ ಕಾಯಕದಲ್ಲಿ ನಿರತನಾದರೆ ಕಾಯಕವೇ ಕೈಲಾಸ. ಆ ಕಾರಣಕ್ಕಾಗಿ ನಾವು ಕಾಯಕದಲ್ಲಿ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರಬೇಕು ಅನ್ನೋದು ಮಾರಯ್ಯನ ಒಂದು ಸಿದ್ಧಾಂತ. ಈ ಮಾರಯ್ಯನ ಸಿದ್ಧಾಂತಕ್ಕಿಂತ ಲಕ್ಕಮ್ಮನ ಸಿದ್ಧಾಂತ ಇದಕ್ಕಿಂತಲೂ ಅದ್ಭುತವಾಗಿರತಕ್ಕಂಥ. ವಚನ ಸಾಹಿತ್ಯದ ಸಂದರ್ಭದಲ್ಲಿ ಕಾಯಕವೇ ಕೈಲಾಸ, ಆದರೆ ಲಕ್ಕಮ್ಮನಂಥ ಮಾರಯ್ಯನ ಸತಿ ಅವಳು ಹೇಳ್ತಕ್ಕಂಥದ್ದು, ಕೈಲಾಸದ ಹಂಗಿಗಾಗಿ ಕೈಲಾಸದ ಮೇಲೆ ಕಣ್ಣಿಟ್ಟುಕೊಂಡು ಕಾಯಕ ಮಾಡುವುದು ತಪ್ಪು. ಅವಳು ಹೇಳುವುದು ಕೈಲಾಸಕ್ಕಿಂತಲೂ ಶ್ರೇಷ್ಠ ಕಾಯಕ. ಅದಕ್ಕಾಗಿ

0: ಮಾರಯ್ಯನ ಕಣ್ಣು ತೆರಿಸತಕ್ಕಂತಹ ಒಂದು ಪ್ರಯತ್ನ ಮಾಡಿದವಳು ನಮ್ಮ ಐದಕ್ಕಿ ಲಕ್ಕಮ್ಮ. ಈ ತರದ ಅನೇಕ ಚಿಂತನೆಗಳು ಕೂಡ ನಮ್ಮ ಶರಣರ ವಚನಗಳಲ್ಲಿ ಕಾಣ್ತಾ ಇದ್ದೀವಿ. ಇಂಥ ಚಿಂತನೆಗಳನ್ನು ಪ್ರಸಾರ ಆಗುವ ತುಂಬಾ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶೂನ್ಯ ಸಂಪಾದನೆ ಬಹಳ ದೊಡ್ಡ ಒಂದು ಆಕರ ಗ್ರಂಥ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಮರಾಠಿಯವರೇ, ಬಸವಾದಿ ಪರಮಾತ್ಮರ ವಿಚಾರಗಳು ನಾಟಕ ಮತ್ತು ಮಾಧ್ಯಮದ ಮೂಲಕ ಅದು ಹೇಗೆ ಸಾಧ್ಯವಾಗಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ರಿ. ತಮಗೆ ಇಷ್ಟದ ಒಂದು ವಚನ,
0: ದೇಹವೇ ದೇಗುಲ ಎಂತಕ್ಕಂಥದ್ದು ಏನು ವಚನ ಇದೆ ಸರ್, ಅದು ನನಗೆ ಬಹಳ ಇಷ್ಟವಾದಂತಹ ವಚನ.

0: ನಾಮವಿಲ್ಲದ ರೂಪು ಭಾವದಿಂದ ಅರಿವ ಠಾವಾವುದು?
1: ಒಂದರಿಂದ ಬಂದ ಕಂಡೆಹನೆಂಬ ಸಂದೇಹ ಇನ್ನೆಂದಿಗೆ ಹರಿಗೂ?
0: ಕೈಯುಳಿ ಕತ್ತಿ ಅಡಿಗೊಂಟ ಕಡಿ ಆಗಬೇಡ, ಅರಿ ನಿಜಾತ್ಮ ರಾಮ ರಾಮ.

0: ಯಾರಿಗೆ ಶಿವಭಕ್ತಿ ಇದೆಯೋ, ಯಾರು ಉನ್ನತ ಜೀವನ ನಡೆಸಲು ಬಯಸುತ್ತಾರೋ ಅವರೆಲ್ಲರಿಗೂ ಭೇದವೆನಿಸದೆ ಇಷ್ಟಲಿಂಗ ದೀಕ್ಷೆ ನೀಡಿ ಕಾಯಕದಲ್ಲಿ ಮೇಲು ಕೀಳಿಲ್ಲವೆಂದು ಘೋಷಿಸಿ ಹೊಸ ಸಮಾಜ ಕಟ್ಟಿದ ಶ್ರೇಯಸ್ಸು ಬಸವಣ್ಣನವರಿಗೆ ಸಲ್ಲುತ್ತದೆ.
1: ಮಾದಾರ ಚನ್ನಯ್ಯನವರು ಈ ವಚನದಲ್ಲಿ ತಮ್ಮ ಕಾಯಕದ ವಸ್ತುಗಳನ್ನು ಕಾಯಕದ ಪರಿಭಾಷೆಯನ್ನು ಬಳಸಿಕೊಂಡು ಎಲ್ಲರ ಹೃದಯದಲ್ಲಿ ಆತ್ಮರಾಮನಾಗಿ ವಿಶ್ರಮಿಸಿರುವ ಪರಮಾತ್ಮನನ್ನು ಅರಿಯಲು ತಮ್ಮ ವಚನಾಂಕಿತದಲ್ಲಿ ಕರೆ ನೀಡುತ್ತಾರೆ.
0: ಚನ್ನಯ್ಯನವರ ಕಾಯಕ ಚಮ್ಮಾವಿಗೆಗಳನ್ನು ತಯಾರಿಸುವುದು. ಪಾದರಕ್ಷೆ ತಯಾರಿಸಲು ಉಳಿ, ಕತ್ತಿ, ಅಡಿಗುಂಟ ಬೇಕಾಗುತ್ತವೆ. ಚರ್ಮವನ್ನ ಸರಿಯಾಗಿ ಕತ್ತರಿಸಲು ಆಧಾರವಾಗಿಟ್ಟುಕೊಳ್ಳುವ ಅಡಿಗಲ್ಲಿ ಅತಿ ಮುಖ್ಯ. ಆ ಅಡಿಗುಂಟದ ಮೇಲುಭಾಗದಲ್ಲಿ ಚರ್ಮವನ್ನ ಇಟ್ಟುಕೊಂಡು ಸರಿಯಾಗಿ ಕತ್ತರಿಸಿದರೆ ಕ್ಷೇಮ. ಆ ಅಡಿಗುಂಟಕ್ಕೆ ಅಡಿಯಾಗುವುದು ಒಂದೇ, ಶ್ರೀರಾಮನನ್ನ ಅರಿಯದಿರುವುದು ಒಂದೇ ಎನ್ನುತ್ತಾರೆ ಮಾದಾರ ಚನ್ನಯ್ಯನವರು.
1: ಅರಿ ನಿಜಾತ್ಮ ರಾಮ ರಾಮನ, ನೀನು ನಿಜಾತ್ಮ. ರಾಮ ರಾಮನನ್ನು ಅರಿಯದಿದ್ದರೆ ಭವವೆಂಬ ಅಡಿಗುಂಟಕ್ಕೆ ಅಡಿಯಾಗುತ್ತೀಯ, ಅಂದರೆ ಭವ ದುಃಖಕ್ಕೀಡಾಗುತ್ತೀಯ. ಯಾವುದೇ ಕಾರ್ಯ ಮಾಡುವುದಿದ್ದರೂ ಎದುರಾಗುವ ಸವಾಲುಗಳಿಗೆ ಧ್ವನಿಯಾಗಬೇಕು, ಅವುಗಳಿಗೆ ಉತ್ತರ ಹುಡುಕಿ ಪರಿಹರಿಸಿಕೊಂಡು ಮುಂದೆ ಸಾಗಬೇಕು.
0: ಇಲ್ಲದೆ ಹೋದರೆ ಕತ್ತಿಗೆ ಅಡಿಗುಂಟ ಅಡಿಯಾಗದೆ ಹೋಗಿ ಕತ್ತರಿಸುವುದು ಪಾದರಕ್ಷೆಯ ಚರ್ಮವಾಗದೆ ಅಡಿಗುಂಟ ಹಿಡಿದಿರುವ ಅಂಗೆಯೇ ಆಗಿರುತ್ತದೆ. ಸರ್ವಕಾಲಕ್ಕೂ ವಿಚಾರಿಸಿ ಮುನ್ನಡೆಯಲು ರಾಮನಾಮದಂತೆ ಸಂಗಮನಾಥ ಶಿವನ ಧ್ಯಾನಿಸಿ ಅವರ ಆಶೀರ್ವಾದ ಪಡೆಯುವುದು ಮುಖ್ಯವಾಗುತ್ತದೆ ಎನ್ನುತ್ತಾರೆ ಶರಣ ಮಾದಾರ ಚನ್ನಯ್ಯನವರು.
1: ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನಮೋ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ, ಭವಿ ಎಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ ನಮೋ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ.

ಡಾಕ್ಟರ್ ಪ್ರೇಮವದ ಹೊಲಗಬಾಳಿಯವರು ಶಿವಶರಣೆ ಅಕ್ಕಮಹಾದೇವಿಯವರ ಮೇಲೆ ಪಿಎಚ್ಡಿ ಮಂಡಿಸಿದವರು. ಬಸವಾದಿ ಪ್ರಮಥರ ವಚನಗಳನ್ನ ಲೀಲಾಜಾಲವಾಗಿ ವಿಶ್ಲೇಷಿಸಬಲ್ಲವರು. ಅಧ್ಯಯನ ಉಪನ್ಯಾಸಗಳ ಮೂಲಕ ಜನಜನಿತರಾದವರು. ಕನ್ನಡ ಸಾಹಿತ್ಯ ಕುರಿತು ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿದವರು. ಅಕ್ಕನ ಈ ವಚನದಲ್ಲಿ ಬರುವ ಅನುಭವವನ್ನು

0: ಅರ್ಥಗರ್ಭಿತವಾಗಿ ನಿರ್ವಚಿಸಿದ್ದಾರೆ.
1: ಅಕ್ಕ ಈ ವಚನದಲ್ಲಿ ಗುರುಭಕ್ತಿ ಭಾವವನ್ನ ಅಥವಾ ಗುರುಕಾರುಣ್ಯವನ್ನ ಎತ್ತಿ ತೋರಿದ್ದನ್ನ ಕಾಣುತ್ತೇವೆ. ಶಿವಪಥವನರಿ ಒಡೆ ಗುರುಪಥವೇ ಮೊದಲು ಎಂದು ಗುರುವಿಗೆ ಆದ್ಯ ಸ್ಥಾನ ನೀಡಿದವರು 12ನೇ ಶತಮಾನದ ಶಿವಶರಣ ಶರಣೆಯರು. ಗುರು ಪ್ರತಿಯೊಬ್ಬರ ಜೀವನದಲ್ಲಿ ಅಪಾರ ಮಹಿಮೆಯುಳ್ಳವ. ಗುರುಕಾರುಣ್ಯ ಇಲ್ಲದಿದ್ದರೆ ಯಾವ ಕಾರ್ಯವೂ ಸಿದ್ಧಿಸುವುದಿಲ್ಲ. ಅನುಭಾವದ ನೆಲೆಯಲ್ಲಿ ಜೀವನ ನಡೆಸುವವರಿಗಂತೂ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಅಕ್ಕ ಮಹಾದೇವಿಗಂತೂ ಬಾಲ್ಯದಿಂದಲೇ ಗುರುವಿನ ಪ್ರಭಾವವಾಗಿತ್ತು. ಗುರು ಶಿಷ್ಯರ ಪವಿತ್ರ ಸಂಬಂಧ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು. ಗುರು ಶಿಷ್ಯನ ಬದುಕಿಗೆ ಜ್ಞಾನ ದೀವಿಗೆಯನ್ನ ನೀಡಿ ಮುನ್ನಡೆಸುತ್ತಾನೆ. ಮಹಾದೇವಿಯ ಜೀವನದಲ್ಲೂ ಹಾಗೆಯೇ. ಗುರು ಗುರುಲಿಂಗದೇವರ ಕರುಣೆ, ಬೋಧನೆ, ಮಾರ್ಗದರ್ಶನ ಮಹಾದೇವಿಯ ನಿಲುವನ್ನ ಗಟ್ಟಿಗೊಳಿಸುತ್ತವೆ. ಅಪಾರ ಜ್ಞಾನಿ ಎನಿಸಿದ ಮಹಾದೇವಿ ಬಾಲಕಿಯಾಗಿದ್ದಾಗಲೇ ಗುರುವಿನಿಂದ ಲಿಂಗದೀಕ್ಷೆ ಪಡೆದವಳು ಎಂಬುದು ಅವಳ ವಚನಗಳಿಂದಲೇ ತಿಳಿದುಬರುತ್ತದೆ. ಹರ

ಮುನ್ನಡೆಸುತ್ತಾನೆ. ಮಹಾದೇವಿಯ ಜೀವನದಲ್ಲೂ ಹಾಗೆಯೇ. ಗುರು ಗುರುಲಿಂಗದೇವರ ಕರುಣೆ, ಬೋಧನೆ, ಮಾರ್ಗದರ್ಶನ ಮಹಾದೇವಿಯ ನಿಲುವನ್ನು ಗಟ್ಟಿಗೊಳಿಸುತ್ತವೆ. ಅಪಾರ ಜ್ಞಾನಿಯೆನಿಸಿದ ಮಹಾದೇವಿ ಬಾಲಕಿಯಾಗಿದ್ದಾಗಲೇ ಗುರುವಿನಿಂದ ಲಿಂಗದೀಕ್ಷೆ ಪಡೆದವಳು ಎಂಬುದು ಅವಳ ವಚನಗಳಿಂದಲೇ ತಿಳಿದುಬರುತ್ತದೆ. ಹರಮುಣಿದರೂ ಗುರು ಕಾಯುವ ಎಂಬ ನಾಣ್ಣುಡಿಯಂತೆ ಶಿಷ್ಯನ ಸಾಧನೆಯ ಮುಂದಿನ ಶಕ್ತಿ ಚೈತನ್ಯಶೀಲನಾದ ಗುರು. ಪರಮ ಸಾಧಕ ಶಿಷ್ಯರನ್ನ ನಿರ್ಮಿಸುತ್ತಾನೆ ಎಂಬುದು ಅಕ್ಕಮಹಾದೇವಿಯವರ ವಚನಗಳಿಂದ ತಿಳಿದುಬರುತ್ತದೆ. ಗುರುವಿನ ಪ್ರಭಾವ ಅಕ್ಕಮಹಾದೇವಿಯ ಮೇಲೆ ಎಷ್ಟಾಗಿತ್ತು ಎಂಬುದು ಅವರ ಅನೇಕ ವಚನದಲ್ಲಿ ನಾವು ಗುರುತಿಸುತ್ತೇವೆ. ಮಾನವ ಜನ್ಮದ ಸಾರ್ಥಕತೆ ಅಡಗಿರುವುದು ದೈವೀ ಗುಣವನ್ನು ನಮ್ಮದಾಗಿಸಿಕೊಂಡಾಗ. ಅಂಥ ಮನುಷ್ಯ ಜನ್ಮದಿಂದ ಆಧ್ಯಾತ್ಮಿಕದತ್ತ ಒಲವು ಮೂಡುವಂತೆ ಮಾಡಿ ನರನನ್ನು ನಾರಾಯಣನನ್ನಾಗಿ ಮಾಡುವವನು ಗುರು. ಅಕ್ಕಮಹಾದೇವಿಯವರೂ ಸಹಿತ ತಮ್ಮನ್ನು ದೈವತ್ತ ಏರಿಸಿದವರು ಗುರುವೇ ಎಂದು ತನ್ನ ಈ ವಚನದಲ್ಲಿ ಹೇಳಿಕೊಂಡಿದ್ದಾರೆ. ಮಾನವ ಜನ್ಮದ ಬಂಧನವ ಬಿಡಿಸಿ ಹರಜನ್ಮದತ್ತ ದಾರಿ ತೋರಿದ ಗುರುವಿಗೆ ನಮನ ಹೇಳುವ ಮಹಾದೇವಿಯಕ್ಕ ಲೌಕಿಕ ಬದುಕಿನ ಜಂಜಡಗಳನ್ನು ದೂರ ಮಾಡಿ ಭವಬಂಧನವ ಬಿಡಿಸಿ ಶ್ರೇಷ್ಠವಾದ ಸುಖ ಯಾವುದು ಎಂದು ನನಗೆ ತೋರಿಸಿಕೊಟ್ಟವರು ಗುರು ಎಂದು ಒಪ್ಪಿಕೊಳ್ಳುತ್ತಾಳೆ. ಬದುಕಿನಲ್ಲಿ ಒಳ್ಳೆಯದನ್ನು ಮಾಡಿದಾಗ ಮಾತ್ರ ನಾವು ಒಳ್ಳೆಯವರಾಗಲು ಸಾಧ್ಯ. ಆ ಒಳ್ಳೆಯ ಗುಣ ನಮ್ಮಲ್ಲಿ ಹುಟ್ಟಬೇಕಾದರೆ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ. ಎನಗೆ ಚನ್ನಮಲ್ಲಿಕಾರ್ಜುನನನ್ನು ತಂದು ತೋರಿದವರು ಗುರು ಎನ್ನುತ್ತಾರೆ ಅಕ್ಕಮಹಾದೇವಿ. ಹೆಣ್ಣಿಗೇಕೆ ಶಿಕ್ಷಣ ಎನ್ನುವ ಕಾಲದಲ್ಲಿ ಗುರು ಗುರುಲಿಂಗದೇವರು ಅಕ್ಕಮಹಾದೇವಿಯವರಿಗೆ ತಮ್ಮ ಮಠದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದರು ಎಂದು ಅಕ್ಕಮಹಾದೇವಿಯವರ ಕುರಿತು ಬರೆದ ಅನೇಕ ಕಾದಂಬರಿಗಳಲ್ಲಿ ಉಲ್ಲೇಖವಿರುವುದನ್ನು ಕಾಣುತ್ತೇವೆ. ಅಕ್ಕಮಹಾದೇವಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಮಹಿಮೆ ತಿಳಿಸಿದವರೂ ಕೂಡ ಗುರುಗಳೇ. ಗುರುವೇ ತನಗೆ ಸರ್ವಸ್ವವನ್ನು ಕರುಣಿಸಿದವ ಎಂದು ಅಕ್ಕಮಹಾದೇವಿ ಒಪ್ಪಿಕೊಳ್ಳುತ್ತಾರೆ. ಗುರುವಿನ ಕರುಣದಿಂದ ಲಿಂಗ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ, ಚನ್ನಮಲ್ಲಿಕಾರ್ಜುನಯ್ಯ ನಾ ಹುಟ್ಟಿದೊಡನೆ ವಿಭೂತಿಯ ಪಟ್ಟವ ಕಟ್ಟಿ ಸದ್ಗುರು ಸ್ವಾಮಿ ಲಿಂಗಸ್ವಾಯತವ ಮಾಡಿದನಾಗಿ ಧನ್ಯಳಾದೆನು ಎನ್ನುವ ಅಕ್ಕ ಗುರು ಭಾವವನ್ನು ತನ್ನ ವಚನಗಳಲ್ಲಿ ಎತ್ತಿ ತೋರಿಸಿದ್ದಾರೆ.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
1: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಮನೆಯ ಉಪಕರಣಗಳಲ್ಲಿ IoT ಮಹತ್ವ, ಈ ಬಗ್ಗೆ ಮಾತನಾಡುತ್ತಾರೆ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ವೆಂಕಟೇಶ್ ಎಸ್.
4: IoT ಎಂದರೆ ಏನು? ತಂತ್ರಜ್ಞಾನ ದಿನದಿಂದ ದಿನಕ್ಕೆ ನಮ್ಮ ಬದುಕಿನ ಭಾಗವಾಗುತ್ತಿದೆ. ಹಿಂದೆ ನಾವು ಯಂತ್ರಗಳನ್ನು ಬಳಸುತ್ತಿದ್ದೆವು, ಆದರೆ ಇಂದು ಯಂತ್ರಗಳೇ ನಮ್ಮ

0: ಒಂದಿಗೆ ಮಾತನಾಡುವ, ನಮ್ಮ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೆ ಬಂದಿವೆ. ಇದಕ್ಕೆ ಕಾರಣವಾದ ಪ್ರಮುಖ ತಂತ್ರಜ್ಞಾನವೇ ಐಒಟಿ. ಐಒಟಿ ಎಂದರೆ ಏನು? ಸರಳವಾಗಿ ಹೇಳುವುದಾದರೆ, ಇಂಟರ್ನೆಟ್ಗೆ ಸಂಪರ್ಕ ಹೊಂದಿರುವ ವಿವಿಧ ಸಾಧನಗಳು ಪರಸ್ಪರ ಮಾಹಿತಿ ಹಂಚಿಕೊಳ್ಳುವ ವ್ಯವಸ್ಥೆಯೇ ಐಒಟಿ. ಅಂದರೆ ನಮ್ಮ ಮನೆಯಲ್ಲಿರುವ ಲೈಟ್, ಫ್ಯಾನ್, ಟಿವಿ, ರೆಫ್ರಿಜರೇಟರ್, ಬಾಗಿಲು, ಕ್ಯಾಮರಾ, ವಾಷಿಂಗ್ ಮಿಷಿನ್ ಮುಂತಾದ ಸಾಧನಗಳು ಇಂಟರ್ನೆಟ್ ಮೂಲಕ ಸಂಪರ್ಕ ಹೊಂದಿ ಮೊಬೈಲ್ ಅಥವಾ ಧ್ವನಿ ಆದೇಶದ ಮೂಲಕ ಕಾರ್ಯನಿರ್ವಹಿಸುವುದು. ಇದನ್ನು ಒಂದು ಉದಾಹರಣೆಯೊಂದಿಗೆ ನೋಡುವುದಾದರೆ, ನಿಮ್ಮ ಕಚೇರಿಯಲ್ಲಿ ಇದ್ದೀರಾ, ಆದರೆ ಮನೆಯ ಲೈಟ್ ಆಫ್ ಮಾಡುವುದನ್ನು ಮರೆತಿದ್ದೀರಾ? ಚಿಂತೆಯೇ ಬೇಡ, ಮೊಬೈಲ್ ತೆಗೆದು ಒಂದು ಬಟನ್ ಒತ್ತಿದರೆ ಮನೆಯ ಲೈಟ್ ಆಫ್ ಮಾಡಬಹುದು. ಮನೆಯ ಮುಂದೆ ಯಾರು ಬಂದಿದ್ದಾರೆ ಎಂದು ತಿಳಿಯಬೇಕೇ? ಸ್ಮಾರ್ಟ್ ಡೋರ್ ಕ್ಯಾಮರಾ ನಿಮ್ಮ ಮೊಬೈಲ್ಗೆ ನೇರ ಮಾಹಿತಿ ಕಳಿಸುತ್ತದೆ. ಮನೆಯಲ್ಲಿರುವ ಮಕ್ಕಳು ಸುರಕ್ಷಿತವಾಗಿದ್ದಾರೆಯೇ? ಮನೆಯ ಭದ್ರತಾ ಕ್ಯಾಮರಾ ಮೂಲಕ ನೀವು ಎಲ್ಲಿಂದ ಬೇಕಾದರೂ ಗಮನಿಸಬಹುದು. ಇದನ್ನೇ ಐಒಟಿಯ ಶಕ್ತಿ ಎಂದು ಹೇಳಬಹುದು. ಇಂದು ಅನೇಕ ಮನೆಗಳಲ್ಲಿ ಐಒಟಿ ಕೇವಲ ಮನೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಕೃಷಿ ಕ್ಷೇತ್ರದಲ್ಲಿಯೂ ಇದರ ಬಳಕೆ ಹೆಚ್ಚುತ್ತಿದೆ. ಮಣ್ಣಿನ ತೇವಾಂಶವನ್ನು ಅಳೆಯುವ ಸೆನ್ಸರ್ಗಳು, ನೀರಾವರಿಯನ್ನು ಸ್ವಯಂಚಾಲಿತವಾಗಿ ನಿಯಂತ್ರಿಸುವ ವ್ಯವಸ್ಥೆಗಳು ರೈತರಿಗೆ ಸಹಾಯ ಮಾಡುತ್ತಿವೆ. ಆರೋಗ್ಯ ಕ್ಷೇತ್ರದಲ್ಲಿಯೂ ಸ್ಮಾರ್ಟ್ ವಾಚ್ಗಳು ಹೃದಯ ಬಡಿತ, ಹೆಜ್ಜೆಗಳ ಸಂಖ್ಯೆ, ನಿದ್ರೆಯ ಗುಣಮಟ್ಟ ಇತ್ಯಾದಿಗಳ ಗಮನಿಸುತ್ತವೆ. ಇವು ಆರೋಗ್ಯದ ಬಗ್ಗೆ ಮುಂಚಿತ ಎಚ್ಚರಿಕೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಯಾವುದೇ ತಂತ್ರಜ್ಞಾನ ಬಳಸುವಾಗ ಸುರಕ್ಷತೆ ಬಹಳ ಮುಖ್ಯ. ಮೊಬೈಲ್ ಅಥವಾ ಸ್ಮಾರ್ಟ್ ಸಾಧನಗಳಿಗೆ ಬಲವಾದ ಪಾಸ್ವರ್ಡ್ ಇರಲಿ. ಅಪರಿಚಿತ ವೈಫೈ ಬಳಸುವುದನ್ನು ತಪ್ಪಿಸಿ. ಸಾಫ್ಟ್ವೇರ್ ಅಪ್ಡೇಟ್ಸ್ ಅನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಳ್ಳಿ. ವೈಯಕ್ತಿಕ ಮಾಹಿತಿಗಳನ್ನು ಸುರಕ್ಷಿತವಾಗಿಡಿ. ಇಂದು ಮನೆ ಕೇವಲ ವಾಸಿಸುವ ಸ್ಥಳವಲ್ಲ, ಅದು ನಮ್ಮೊಂದಿಗೆ ಸಂಪರ್ಕದಲ್ಲಿರುವ, ನಮ್ಮ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವ ಸ್ಮಾರ್ಟ್ ಮನೆಯಾಗಿ ರೂಪುಗೊಳ್ಳುತ್ತಿದೆ. ನಮ್ಮ ಮನೆಯ ಹಿರಿಯರು ಕೆಲವೊಮ್ಮೆ ಒಬ್ಬರೇ ಮನೆಯಲ್ಲಿ ಇರುತ್ತಾರೆ. ಅವರ ಆರೋಗ್ಯ ಮತ್ತು ಸುರಕ್ಷತೆಯು ನಮ್ಮೆಲ್ಲರಿಗೂ ಮುಖ್ಯವಾದುದು. ಹಿರಿಯರು ಬಿದ್ದರೆ ಅಥವಾ ತುರ್ತು ಪರಿಸ್ಥಿತಿ ಉಂಟಾದರೆ ಕುಟುಂಬದವರಿಗೆ ತಕ್ಷಣ ಮಾಹಿತಿ ತಲುಪಿಸುವ ವ್ಯವಸ್ಥೆಗಳು ಇಂಟರ್ನೆಟ್ ಆಫ್ ಥಿಂಗ್ಸ್ ನಲ್ಲಿ ಇದೆ. ಸ್ಮಾರ್ಟ್ ಡೋರ್ ಕ್ಯಾಮರಾ ಮೂಲಕ ಅಪರಿಚಿತರನ್ನು ಗುರುತಿಸಬಹುದು. ರಾತ್ರಿ ಲೈಟ್ ಸ್ವಯಂಚಾಲಿತವಾಗಿ ಆನ್ ಆಗುವ ವ್ಯವಸ್ಥೆ ಹಿರಿಯರಿಗೆ ಹೆಚ್ಚು ಸುರಕ್ಷತೆ ನೀಡುತ್ತದೆ. ನಮ್ಮ ಮನೆ ನಿರ್ವಹಣೆಯಲ್ಲಿ ಗೃಹಿಣಿಯರ ಪಾತ್ರ ಅತ್ಯಂತ ಮಹತ್ವವಾದುದು. ಐಒಟಿ ಅವರ ಸಮಯ ಮತ್ತು ಶ್ರಮ ಎರಡನ್ನೂ ಉಳಿಸಬಹುದು. ಸ್ಮಾರ್ಟ್ ಗ್ಯಾಸ್ ಸೆನ್ಸರ್ ಗ್ಯಾಸ್ ಲೀಕ್ ಆದರೆ ತಕ್ಷಣ ಎಚ್ಚರಿಕೆ ನೀಡುತ್ತದೆ. ಸ್ಮಾರ್ಟ್ ವಾಷಿಂಗ್ ಮೆಷಿನ್ ಬಟ್ಟೆ ತೊಳೆಯುವ ಪ್ರಕ್ರಿಯೆಯನ್ನು ಸುಲಭವಾಗಿಸಿಕೊಳ್ಳುತ್ತದೆ. ಸ್ಮಾರ್ಟ್ ಫ್ರಿಜ್ ರೆಫ್ರಿಜರೇಟರ್ ಆಹಾರದ ಸ್ಥಿತಿ ಮತ್ತು ತಾಪಮಾನವನ್ನು ಗಮನಿಸುತ್ತದೆ. ಅಪರಿಚಿತ ಕರೆಗಳಿಗೆ ಪ್ರತಿಕ್ರಿಯಿಸಬೇಡಿ. ಒಟಿಪಿ ಅಥವಾ ಬ್ಯಾಂಕ್ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಹಿರಿಯರಿಗೆ ಮತ್ತು ಮನೆಯ ಸದಸ್ಯರಿಗೆ ಡಿಜಿಟಲ್ ಸುರಕ್ಷತೆ ಬಗ್ಗೆ ತಿಳಿಸಿ. ತಂತ್ರಜ್ಞಾನ ಎಲ್ಲರಿಗೂ ಸಹಾಯಕವಾಗಬೇಕು, ಸಂಕಷ್ಟವಾಗಬಾರದು. ಕೊನೆಯಲ್ಲಿ ಒಂದು ಸುಂದರವಾದ ಮಾತು, ನಾವು ಸಾಧನಗಳನ್ನು ಬಳಸುತ್ತಿದ್ದ ಕಾಲ ಕಳೆದಿದೆ, ಈಗ ಸಾಧನಗಳೇ ನಮ್ಮ ಜೀವನವನ್ನು ಸುಲಭಗೊಳಿಸುತ್ತವೆ, ಅದೇ ಐಒಟಿ.
1: ಮನೆಯ ಉಪಕರಣಗಳಲ್ಲಿ ಐಒಟಿ ಮಹತ್ವ, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ವೆಂಕಟೇಶ್ ಎಸ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಐಒಟಿ ವಿಸ್ತೃತ ರೂಪ ಏನು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637. 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿನಾ ಯು ಮಿನ್ ಆಂಗ್ ಲೈಂಗ್ ಇತ್ಯನೇನ ಸಹ ಚರ್ಚಾಂ ಕರಿಷ್ಯತಿ. ಉಭಯೋ ದೇಶಯೋ ಮಧ್ಯೆ ಐತಿಹಾಸಿಕಾನಾಂ ಸಭ್ಯತಾನಾಂ ಚ ಸಂಬಂಧಾನ್ ಇತೋಪಿ ಸುದೃಢೀಕರಣಾಯ ವಾರ್ತಾಲಾಪಃ ಭವಿಷ್ಯತಿ. ವಾರ್ತಾಲಾಪಾವಧೌ ಮ್ಯಾನ್ಮಾರ ಭಾರತಯೋ ಮಧ್ಯೆ ಸುರಕ್ಷಾ ಸಂಪರ್ಕೌ ಚ ಸಮೇತ್ಯ ಸಂಪೂರ್ಣೇಷು ವಿಭಿನ್ನೇಷು

0: ಅಂಥವರೇ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

0: ಕತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಧ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಧ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
2: ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳು.

0: ನ ವಿವರ. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
1: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯೂ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಗಳ ಮಾಹಿತಿ ನೀಡಿದ್ದಾರೆ.
2: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯ ಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
0: ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134 ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134 ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿದೆ. ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಇದ್ರು. ಋತುಮಾನಗಳು, ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸ್ತಿದ್ರು. ಆ ವ್ಯಾಖ್ಯಾನವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಜೂನ್ 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19ನೇ ಆವೃತ್ತಿಯ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ 5 ವಿಕೆಟ್ಗಳ ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಕಪ್ ಜಯಿಸಿತು. 20 ಕೋಟಿ ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 155 ರನ್ ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ವಿಕೆಟ್ ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡಾ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7ನೇ ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026ರ ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ವರ್ಷದೊಳಗಿನವರ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ವರ್ಷದೊಳಗಿನವರ ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ ಸಿಡಿಎಸ್ ನೂತನ ಮುಖ್ಯಸ್ಥರಾಗಿ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29ನೇ ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ದಿನಗಳ ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ ಎಸ್ಎಸ್ ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ T20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಧಾರವಾಡ.

0: ವಿಕ್ರಮ ಸರಣಿ
1: ನೆನಪಾಗಿ ಕಾಡ್ತಾವ ಹಾಡು.
0: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳ್ಳಕ್ಕಿ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.
1: ನಮಸ್ಕಾರ ಕೇಳುಗರೆ,

ದಾಸರ ಅರ್ಥಪೂರ್ಣ ಪದಪುಂಜಗಳಿಗೆ ರಾಗ ಸಂಯೋಜಕರ ಭಾವಪೂರ್ಣ ಸ್ವರಪುಂಜಗಳ ಜಾಡು, ಇವರೀರ್ವರ ಶಬ್ದ ಸ್ವರಗಳಾಟದ ಆನಂದಕ್ಕೆ ಗಾಯಕರ ಅಲೌಕಿಕ ಶಿವಾನಂದದ ಧ್ವನಿಯ ಈ ಹಾಡು.

ವ್ಯಾಸರಾಯರ ಶಿಷ್ಯರಾಗಿ ಭಗವದ್ ಭಕ್ತರ ವಾಣಿಯಾಗಿ ಭಗವಂತನ ಆನಂದದ ಸನ್ಮಾರ್ಗವನ್ನು ತೋರಿ ದಾಸ ಶ್ರೇಷ್ಠರು ಎನಿಸಿಕೊಂಡ ಶ್ರೀ ಪುರಂದರದಾಸರು ರಚಿಸಿದ ಪ್ರಾರ್ಥನಾ ಪದವಿದು.

ದಾಸರ ಗಂಭೀರ ಅರ್ಥವುಳ್ಳ ಶಬ್ದ ಸಾಲುಗಳಿಗೆ ಅಷ್ಟೇ ಗಂಭೀರ ಪೂರ್ಣ ಸರಿಗಮಗಳನ್ನು ಪೋಣಿಸಿ ದಾಸರ ಕೃತಿಯನ್ನ ಭಕ್ತಿ ಸಂಗೀತದ ಸುರಮ್ಯ ಕುಸುಮವನ್ನಾಗಿಸಿದವರು ಪ್ರಖ್ಯಾತ ಹಾರ್ಮೋನಿಯಂ ವಾದಕರು ಹಾಗೂ ಸುವಿಖ್ಯಾತ ಸಂಗೀತ ಸಂಯೋಜಕರು ಶ್ರೀ ವಸಂತ ಕನಕಾಪುರ್. ದಾಸವರೇಣ್ಯರ ಅನುಭಾವಪೂರ್ಣ ನುಡಿಗಳು, ರಾಗ ಸಂಯೋಜಕರ ಭಾವನಾಪೂರ್ಣ ಸ್ವರಗಳು ಎರಡರ ಸಮ್ಮಿಲನಕ್ಕ ತಮ್ಮ ಕಂಠ ಸಿರಿಯ ಸವಿಯನ್ನ ಬೆರೆಸಿ ಭಾವುಕ ಶ್ರೋತೃಗಳಿಗೆ ಮನತಣಿಸಿದವರು ಹೆಸರಾಂತ ಗಾಯಕ ಶ್ರೀ ಶಿವಾನಂದ ಪಾಟೀಲ್.

ಸವಿದನೀಯ ಶಾಸ್ತ್ರೀಯ ಸಂಗೀತ, ಭಕ್ತಿ ಸಂಗೀತ, ವಚನ ಸಂಗೀತ, ನಾಟ್ಯ ಗೀತೆಗಳ ಮಧುರ ಪ್ರಸ್ತುತಿಯಿಂದ ಕೇಳುಗರ ಹೃದಯ ವರಳಿಸಿದ ಶಿವಾನಂದ ಪಾಟೀಲ್ ಸಂಗೀತದ ಅಮರ ಲೋಕದೊಳಗ ಲೀನವಾಗಿ ಹೋಗ್ಯಾರ. ಆದ್ರ ಅವ್ರು ಹರಿಸಿದ ನಾದ ಸುರಭಿ ಇವತ್ತಿಗೂ ಎಲ್ಲರ ಹೃದಯದಂಗಳದೊಳಗ ಚಿರಸ್ಥಾಯಿ.

म द कोमल गवत धनी ज धनी ज म प म ग म ब ग म रे सा ध नी सा ಹಿಂಗ್ ಬರ್ತದೆ ಅದು. ತಬಲ ಶ್ಲೋಕ್ ಇರುವ ನೇಲಿಸೋ ಇಲ್ಲ ಮುಳುಕಿಸೋ ನಿನ್ನ ಕಾಲಿಗೆ ಬಿದ್ದೇನು ಪರಮ ಕೃಪಾಳು. ಹಿಂಗ ಅದಕ್ಕೊಂದ್ ಸ್ವಲ್ಪ ಲಿಲ್ಟ್ ಮಾಡೀನಿ. ಚಾರು ಕೆ ಜಿ ಒಳಗೆ ನಾನು ಮಿಕ್ಸ್ ಮಾಡಿ ಹಾಕಿದೆ. ಅದು ಅವನ ಇದು ಭಾವನಾ ತಕ್ಕ ಮಾಡಿಕೊಂಡು ಟ್ಯೂನ್ ಮಾಡಿದೆ. ನಾನು ಯಾವಾಗ ಯಾರು ಹಾಡ್ತಿರ್ತಾರ ಅವ್ರನ್ನ ಇದ್ರಿಗೆ ಕೂಡಿಸ್ಕೊಂಡು ಅವ್ರದ ಮನೋಭಾವ ಮತ್ತು ಸಾಹಿತ್ಯ ಭಾವ ಎರಡೂ ಕಾಂಬಿನೇಷನ್ ಮಾಡಿ ಅದ್ರ ಪ್ರಕಾರ ನಾನು ಕೂಡಿಸ್ತಿದ್ದೆ. ಆಮೇಲೆ ಶಿವಾನಂದ್ ಪಾಟೀಲ್ ಎಂದು ಮನೋಜ್ ಹೆರ್ಮನ್ ಏನಲ್ಲ ಅದನ್ನ ನೋಡಿಕೊಂಡು ಅದನ್ನು ಕೂಡಿಸ್ತಿದ್ದೆ. ಭಾಳ ಚಂದ ಅದಕ್ಕೆ ನ್ಯಾಯ ಒದಗಿಸಿಕೊಟ್ಟ. ಅವ ಬೆಳೆ ಒಂದಕ್ಕೆ ಹಾಡ್ತಿದ್ದ, ಬೆಳೆ ಒಂದೇ ಪಟ್ಟಿಗೆ ಹಾಡಿದ್ರು ಸಹಿತ ಎರಡು ಸತ್ತಕ್ಕ ತನಕ ಸಲೀಸವಾಗಿ ಹಾಡ್ತಿದ್ದವ. ಆಮೇಲೆ ಹೈ ಪಿಚ್ ಇತ್ತು ಅವನು, ಭಾವನಾನು ಅದರ ತನಕ ಬರ್ತಿತ್ತು. ಆಮೇಲೆ ಕಥಕ ಮುರುಕಿ ಭಾಳ ಚಂದ ಅನುಭವಿಸಿ ಹಾಡ್ತಿದ್ದ. ಹಾಗೆ ಅದು ನನಗೆ ಭಾಳ ಪಸಂದ ಆಗ್ತದ. ಅವನು ಭಾಳ

0: ಅದು ಮೆಲಡಿ ಇರ್ತದೆ, ಹೃದಯ ಸ್ಪರ್ಶಿ ಇದೆ.
1: ಸಂಪೂರ್ಣ ಸಮರ್ಪಣಾ ಭಾವದ ಈ ಪ್ರಾರ್ಥನಾ ಗೀತೆ ಸಂಪೂರ್ಣ ಭಕ್ತಿ ರಸವನ್ನ ಹರಿಸುವಂತಹದ್ದು, ಸಂಪೂರ್ಣ ಸಂತೋಷದತ್ತ ಸರ್ವರನ್ನು ನಡೆಸುವಂತಹದ್ದು.

0: ಕಳೆದ 60 ವರ್ಷಗಳಿಂದ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು ಆಸಕ್ತಿಯಿಂದ ಕೇಳ್ತಾ ಬಾನುಲಿಯ ಒಡನಾಟವನ್ನ ಬೆಳೆಸಿಕೊಂಡಿರೋ ಸಾಹಿತಿ, ವಿಮರ್ಶಕ, ನಾಟಕ ನಿರ್ದೇಶಕರಾಗಿಯೂ ಹೆಸರು ಮಾಡಿರುವ ಶ್ರೀ ಹರ್ಷ ಡಂಬಳ ಅವರು ಈ ಹಾಡಿನ ಬಗ್ಗೆ ಮಾತಾಡಿದರು.
1: ಶಿವಾನಂದ ಪಾಟೀಲರ ಕಂಠದಿಂದ ಅರಳಿ ಬಂದಿರುವಂತಹ ಈ ಗೀತೆ ಪಾರಂಪರಿಕ ಭಕ್ತಿಗೀತೆ. ಹಾಂಗ ನೋಡಿದ್ರೆ ಧಾರವಾಡ ಆಕಾಶವಾಣಿಯಿಂದ ಅನೇಕ ಸಲ ಬಿತ್ತರಿಸಲ್ಪಟ್ಟದ್ದು, ಆದರೂ ಇನ್ನೂ ಕೇಳಬೇಕು ಕೇಳಬೇಕು ಅನಿಸುವಂತ ಒಂದು ಕರ್ಣ ಮಧುರ, ಹೃದಯ ತಟ್ಟುವಂತ ಭಕ್ತಿ ಸೂದೆ. ಕಳೆದ 54 ವರ್ಷದಿಂದ ಧಾರವಾಡ ಆಕಾಶವಾಣಿಯ ಒಬ್ಬ ಶ್ರೋತೃವಾಗಿ ಅನೇಕ ಗೀತೆಗಳನ್ನ ನಾ ಕೇಳೇನಿ. ಪ್ರತಿ ಗೀತೆನೂ ಒಂದು ವಿಶಿಷ್ಟವಾದಂತಹ ಅನುಭವವನ್ನು ನೀಡುತ್ತದೆ. ಬಿತ್ತರಿಸಲ್ಪಟ್ಟಂತಹ ಅಸಂಖ್ಯಾತ ಗೀತೆಗಳಲ್ಲಿ ಮತ್ತೆ ಕೇಳಬೇಕು ಅನಿಸುವಂತ ಈ ಗೀತೆ, ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಕಾಲಿಗೆ ಬಿದ್ದೆನೋ ಪರಮ ಕೃಪಾಳು ಅನ್ನುವ ಪಲ್ಲವಿಯಿಂದ ಪಲ್ಲವಿಸಿ ಅಸಂಖ್ಯಾತ ಶ್ರೋತೃಗಳಿಗೆ ನನ್ನಂತೆ ಒಂದು ಅಚ್ಚುಮೆಚ್ಚಿನ ಗೀತೆ ಅಂತ ತಿಳ್ಕೊಂಡು ಅನಿಸಿದ್ರೊಳಗ ಖಚಿತವಾಗಿಯೂ ಒಂದು ದೃಢವಾದಂತಹ ಭಾವನೆ. ಈ ಕೀರ್ತನೆ ವೈಶಿಷ್ಟ್ಯ ಇಲ್ಲಿ ಮೂಡಿ ಬಂದಿರುವಂತಹ ಭಾವಪರವಶತೆ, ಒಂದು ರೀತಿಯಲ್ಲಿ ಶ್ರೀಹರಿಯ ಸ್ತುತಿ. ದಾಸ ಪರಂಪರೆಯೊಳಗ ಶ್ರೀಹರಿಯನ್ನ ಎಷ್ಟು ಪರಿಯಿಂದ ಸ್ತುತಿಸಿದ್ರೂ ದಾಸರಿಗೆ ತೃಪ್ತಿ ಇಲ್ಲ. ದಯಾಘನನಾದಂತಹ ಪರಮಾತ್ಮನ ಅಪರಂಪಾರ ಭಕ್ತರಲ್ಲಿಯ ಆ ನಿಷ್ಠೆ ಅಸಾಧಾರಣವಾದದ್ದು. ಅದನ್ನೇ ದಾಸರು ಈ ಕಾವ್ಯದೊಳಗ ಹರಿಬಿಟ್ಟಾರೆ. ಸಾಹಿತ್ಯದ ದೃಷ್ಟಿಯಿಂದ ನೋಡಿದಾಗ ಈ ಗೀತೆ ಒಂದು ಅಪ್ರತಿಮವಾದಂತಹ ಕೃತಿ. ಎರಡನೇ ಅಕ್ಷರದ ಪ್ರಾಸ ಕರ್ಣ ಮಾಧುರ್ಯಕ್ಕೆ ಕಳಶ, ಮತ್ತೆ ವ್ಯಕ್ತವಾಗಿರುವ ವಿಚಾರ ಭಕ್ತನ ಶರಣಾಗತಿ, ಭಗವದ್ಗೀತೆಯ ಕೇಂದ್ರ ಬಿಂದು. ಆದ್ರೆ ಈ ಗೀತೆ ಒಳಗೆ ಅತ್ಯಂತ ಮಾರ್ಮಿಕವಾಗಿ ಬರುವಂತಹದ್ದು ದೋಷ ಉಳ್ಳವ ನಾನು, ಭಾಷೆಯುಳ್ಳವ ನೀನು ಎನ್ನುವ ಭಗವಂತನಲ್ಲಿರುವಂತಹ ಅಪರಂಪಾರ ವಿಶ್ವಾಸ. ಶಿವಾನಂದ ಪಾಟೀಲರ ಪ್ರಸ್ತುತಿಯೊಳಗೆ ಎಲ್ಲರ ಮನಸ್ಸನ್ನು

0: ದಾಟುತ್ತವೆ. ಸತಿ ಸುತ ಧನದಾಸ ಎಂಬಂತೆ ಮೋಹದಿ ಹಿತದಿಂದ ಅತಿನೊಂದು ಬೆಂಡಾದೆನೋ ಅಂತ ಹಾಡು ಮುಂದೆ ಶಿವಾನಂದ ಪಾಟೀಲರ ಧುಳಿಮನಿಗಿನ ಬೆಂಡು ಕೂಡ ಆಶಯಕ್ಕೆ ಅನುಗುಣವಾಗಿ ಸ್ವರ ಸಂಯೋಜನೆಯ ಚಾಕಚಕ್ಯತೆಯನ್ನು ಸ್ಪಷ್ಟಗೊಳಿಸ್ತದೆ. ನಾನು ಸಂಗೀತನ ಆಸ್ವಾದಿಸುವ ಮಟ್ಟಿಗೆ ಮಾತ್ರ ಸಂಗೀತದ ಆಸಕ್ತ. ಆದರೆ ಪಂಡಿತ್ ಕನಕಾಪುರ್ ಅವರು ಚಾರುಕೇಶಿ ಒಳಗೆ ಸ್ವರ ಸಂಯೋಜನೆ ಮಾಡಿ ಕೆಹರವಾದ ತಾಳದೊಳಗೆ ಮಂದ ಗತಿಯೊಳಗೆ ಗೀತೆಗೆ ಒಂದು ಅತ್ಯಂತ ಪ್ರಭಾವಿಯಾದಂತಹ ಸ್ವರೂಪವನ್ನ ತಂದುಕೊಟ್ಟದ್ದು ನಮಗೆ ಹೃದಯ ಸ್ಪರ್ಶಿ ಅಂತ ಅನಿಸ್ತದೆ. ಕರ್ಣಸ್ಪರ್ಶಿ ಅಂತೂ ಹೌದೇ ಹೌದು. ಇದೊಂದು ಜನಪ್ರಿಯ ಗೀತೆ, ಅನೇಕ ಸಮಾರಂಭಗಳಲ್ಲಿ ಮೂಡಿ ಬಂದಿದೆ. ಆದರೆ ಧಾರವಾಡ ಆಕಾಶವಾಣಿಯಿಂದ ಕೇಳಿದಾಗ ಅದ್ರ ಮಜಾನ ಬೇರೆ, ಮತ್ ಬೇಕು ಅಂತ ಅನಿಸ್ತದ ಈ ಗೀತೆ.
1: ದೋಷವುಳ್ಳವನಾನು ಭಾಷೆಯುಳ್ಳವನೀನು.
2: ಈ ಸಾಲನ್ನ ಲಕ್ಷ ಕೊಟ್ಟು ಕೇಳ್ರಿ ಶ್ರೋತೃಗಳೇ.
1: ದೋಷವುಳ್ಳವನಾನು ಭಾಷೆಯುಳ್ಳವನೀನು.
2: ಸಾಮಾನ್ಯ ಮನುಜರು ನಾವು ಸಾಂಸಾರಿಕ, ಆರ್ಥಿಕ ಹಾಗೂ ಶಾರೀರಿಕ ಹಿತಾಸಕ್ತಿಗಳಿಗೆ ವಶವಾಗಿ ದೋಷ ಅಥವಾ ತಪ್ಪು ಮಾಡಿದ್ರೂ ಕೈ ಹಿಡಿದು ಕಾಪಾಡುವ ದೈವ ನೀನು ಅನ್ನೋದನ್ನ ದಾಸರು ಭಾಷೆಯುಳ್ಳವ ಅಂತ ಸಾರಿ ಸಾರಿ ಹೇಳ್ಯಾರ.

ಶೇಷ ಶಯನ ಶ್ರೀ ಪುರಂದರ ಬಿಠಲನೆ ಅನ್ನೋ ಒಂದೇ ಸಾಲಿನ ವೈವಿಧ್ಯಮಯ ಪ್ರಸ್ತುತಿ ಗೀತೆಯ ಸಮರ್ಪಣಾ ಭಾವವನ್ನು ಎತ್ತಿ ತೋರಿಸ್ತದ, ಗಾಯಕರ ಪ್ರತಿಭೆಗೆ ಕನ್ನಡಿ ಹಿಡಿತದ.

ಭಗವದ್ ಭಕ್ತಿಯನ್ನ ಮುಖ್ಯ ಪ್ರವೃತ್ತಿಯನ್ನಾಗಿ ಇಟ್ಕೊಂಡು ಸಾಮಾನ್ಯರೊಳಗ ಬದುಕಿ ತಮ್ಮ ಸಾಮಾಜಿಕ ಹೊಣೆಯನ್ನ ಸಮರ್ಥವಾಗಿ ನಿರ್ವಹಿಸಿದ್ರು ಹರಿದಾಸರು ಅನ್ನೋದಕ್ಕ ಇಂಥ ದಾಸರ ಪದಗಳೇ ಸಾಕ್ಷಿ ಅಂತನ ಹೆಸರಾಂತ ಗಾಯಕ ಶಿವಾನಂದ ಪಾಟೀಲ್ ಅವರು ಇವತ್ತ ನೇಪಥ್ಯಕ್ಕ ಸರಿದಿದ್ರು. ಈ ದಾಸರ ಪದ ಜನಮನ ರಂಗದೊಳಗ ಸವಿ ನೆನಪಾಗಿ ನೆಲೆಯೂರಿ ನಿಂತದ. ಅಪ್ಯಾಯಮಾನವಾದ ನಾದದ ಮೋದ ನೀಡ್ತಾ ಅದ, ಪರಮಾನಂದದ ಸಿಂಚನ ಮಾಡ್ತಾ ಅದ.

ಈ ಹಾಡಿನ ಆ ಪದ ಭಾವ, ಸರಿಗಮಗಳ ಮನೋಹರ ವ್ಯೂಹ, ಗಾಯನದ ಸುಬದ್ಧ ಪ್ರವಾಹ, ಆಹಾ, ಎಷ್ಟು ಕೇಳಿದ್ರು ಕಡಿಮೆ, ಎಷ್ಟು ಹೇಳಿದ್ರು ಕಡಿಮೆ. ಹರಿದಾಸರ ಸಂಗೀತಗಾರರ ಈ ಧ್ವನಿ ಭಗವಂತನ ಚರಣಾರವಿಂದಗಳನ್ನ ತಲುಪಿರ್ಲಿಕ್ಕೇ ಬೇಕು. ಯಾಕಂದ್ರೆ ತೇಲಿಸೋ ಇಲ್ಲ ಮುಳುಗಿಸೋ ಹಾಡು ನಿಜವಾಗಿಯೂ ಎಲ್ಲರನ್ನ ಸುಸ್ವರ ಸಾಮ್ರಾಜ್ಯದೊಳಗ ತೇಲಿಸಿಬಿಟ್ಟದ, ಅಲೌಕಿಕ ಲೋಕದ ಅನುಭವದೊಳಗ ಮುಳುಗಿಸಿಬಿಟ್ಟದ.

0: ಹಾಂ, ನೆನಪಾಗಿ ಕಾಡೋ ಹಾಡಿನ ಆನಂದಕ್ಕೆ ಮರೆಯದೆ ಕಾಯ್ತಾ ಇರಿ ಶ್ರೋತೃಗಳೇ. ಸೋಮವಾರದ ಆಗಮನಕ್ಕೆ ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳಕೆ, ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು.
2: ಆಕಾಶವಾಣಿ ಧಾರವಾಡ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 7:30 ಸೆಕೆಂಡುಗಳು.
3: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
3: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10

0: ಗುರುಗ್ರಾಮ್ ಚಿನ್ನದ ಪದಕ.
1: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
1: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
1: ಸಂಪರ್ಕಿಸಿ
0: 8277583580 8277583612.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150+ ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು,
2: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.

ಕೇಳುವರೆ, ಇಂದು ಮಧ್ಯಾಹ್ನ 11:30ಕ್ಕೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಶಾಸ್ತ್ರೀಯ ಗಾಯನವನ್ನ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ 7:35ಕ್ಕೆ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು

0: ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ

0: ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ್ರ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ವರ್ಷಗಳ ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಶುದ್ದ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ 5 ವಿಕೆಟ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ, ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ, ಆಯುಷ್ ಚಿಕಿತ್ಸೆ ಹಾಗೂ ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ವೇದ ವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 944

0: 8729434. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾರೆ ಪ್ರಕೃತಿ ಚಿಕಿತ್ಸಾ ಹಾಗೂ ಯೋಗ ವೈದ್ಯರಾದ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್.
1: ಇಂದು ನಾವು ಮಾತನಾಡಲಿರುವ ವಿಷಯ ಪ್ರಾಣಾಯಾಮದ ಮಹತ್ವ. ನಾವು ಪ್ರತಿದಿನ ಸಾವಿರಾರು ಬಾರಿ ಉಸಿರಾಡುತ್ತೇವೆ, ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನಾವು ಸರಿಯಾಗಿ ಉಸಿರಾಡುವುದನ್ನ ನಿಜವಾಗಿಯೂ ಕಲಿತಿದ್ದೀವ? ಬಹಳಷ್ಟು ಜನ ಉಸಿರಾಟವನ್ನು ಕೇವಲ ಒಂದು ದೈಹಿಕ ಕ್ರಿಯೆ ಎಂದು ಭಾವಿಸುತ್ತಾರೆ, ಆದರೆ ಯೋಗದಲ್ಲಿ ಉಸಿರಾಟಕ್ಕೆ ಅತ್ಯಂತ ವಿಶೇಷವಾದ ಸ್ಥಾನ ಇದೆ. ಯಾಕೆ ಅಂತಂದ್ರೆ ನಮ್ಮ ಉಸಿರಾಟ ಮತ್ತು ಮನಸ್ಸಿನ ನಡುವೆ ತುಂಬಾ ಆಳವಾದ ಸಂಬಂಧವಿದೆ. ನಾವು ಕೋಪಗೊಂಡಾಗ ನಮ್ಮ ಉಸಿರಾಟ ವೇಗವಾಗುತ್ತದೆ, ಒತ್ತಡದಲ್ಲಿದ್ದಾಗ ಉಸಿರು ಚಿಕ್ಕದಾಗುತ್ತದೆ. ಅದೇ ರೀತಿ ಉಸಿರಾಟವನ್ನು ಸರಿಯಾಗಿ ನಿಯಂತ್ರಿಸಲು ಕಲಿತರೆ ಮನಸ್ಸನ್ನು ಕೂಡ ಶಾಂತವಾಗಿರಿಸಬಹುದು. ಅದನ್ನೇ ಯೋಗದಲ್ಲಿ ಪ್ರಾಣಾಯಾಮ ಎಂದು ಕರೆಯುತ್ತಾರೆ. ಪ್ರಾಣ ಎಂದರೆ ಜೀವಶಕ್ತಿ, ಆಯಾಮ ಎಂದರೆ ನಿಯಂತ್ರಣ ಅಥವಾ ವಿಸ್ತರಣೆ. ಒಟ್ಟಾಗಿ ಪ್ರಾಣಾಯಾಮ ಎಂದರೆ

0: ನಾವು ಕೋಪಗೊಂಡಾಗ ನಮ್ಮ ಉಸಿರಾಟ ವೇಗವಾಗುತ್ತದೆ, ಒತ್ತಡದಲ್ಲಿದ್ದಾಗ ಉಸಿರು ಚಿಕ್ಕದಾಗುತ್ತದೆ. ಅದೇ ರೀತಿ ಉಸಿರಾಟವನ್ನು ಸರಿಯಾಗಿ ನಿಯಂತ್ರಿಸಲು ಕಲಿತರೆ ಮನಸ್ಸನ್ನು ಕೂಡ ಶಾಂತವಾಗಿರಿಸಬಹುದು. ಅದನ್ನೇ ಯೋಗದಲ್ಲಿ ಪ್ರಾಣಾಯಾಮ ಎಂದು ಕರೆಯುತ್ತಾರೆ. ಪ್ರಾಣ ಎಂದರೆ ಜೀವಶಕ್ತಿ, ಆಯಾಮ ಎಂದರೆ ನಿಯಂತ್ರಣ ಅಥವಾ ವಿಸ್ತರಣೆ. ಒಟ್ಟಾಗಿ ಪ್ರಾಣಾಯಾಮ ಎಂದರೆ ಉಸಿರಾಟದ ಮೂಲಕ ಜೀವಶಕ್ತಿಯನ್ನು ಸಮತೋಲನದಲ್ಲಿಡುವ ವಿಧಾನ. ಇಂದಿನ ವೇಗದ ಜೀವನದಲ್ಲಿ ಮಾನಸಿಕ ಒತ್ತಡ, ಆತಂಕ ಮತ್ತು ದಣಿವು ಸಾಮಾನ್ಯವಾಗಿದೆ. ಆ ಸಮಯದಲ್ಲಿ ಪ್ರಾಣಾಯಾಮ ದೇಹಕ್ಕೆ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತೆ. ಪ್ರಾಣಾಯಾಮವನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ನಮಗೆ ಹಲವಾರು ಆರೋಗ್ಯ ಬದಲಾವಣೆಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ, ಶ್ವಾಸಕೋಶಗಳ ಸಾಮರ್ಥ್ಯ ಹೆಚ್ಚುತ್ತದೆ, ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಉತ್ತಮವಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯು ಉತ್ತಮವಾಗುತ್ತದೆ. ಇದರಿಂದಲೇ ಇಂದು ಅನೇಕ ವೈದ್ಯರು ಹಾಗೂ ಆರೋಗ್ಯ ತಜ್ಞರು ಸಹ ಪ್ರಾಣಾಯಾಮದ ಮಹತ್ವವನ್ನು ಒತ್ತಿ ಹೇಳುತ್ತಾರೆ. ಈಗ ಕೆಲವು ಸರಳ ಮತ್ತು ಜನಪ್ರಿಯ ಪ್ರಾಣಾಯಾಮಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಅನುಲೋಮ ವಿಲೋಮ. ಇದರಲ್ಲಿ ಒಂದು ನಾಸಿಕೆಯಿಂದ ಉಸಿರೆಳೆದು ಮತ್ತೊಂದು ನಾಸಿಕೆಯಿಂದ ನಿಧಾನವಾಗಿ ಉಸಿರನ್ನು ಬಿಡಲಾಗುತ್ತದೆ. ಈ ಪ್ರಾಣಾಯಾಮ ನರಮಂಡಲವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ, ಹಾಗೆ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮುಂದಿನದು ಭ್ರಾಮರಿ ಪ್ರಾಣಾಯಾಮ. ಇದರಲ್ಲಿ ಜೇನುನೊಣದ ಧ್ವನಿಯಂತೆ ನಿಧಾನವಾಗಿ ಉಸಿರನ್ನು ಬಿಡಲಾಗುತ್ತದೆ. ಈ ವಿಧಾನ ಒತ್ತಡ, ತಲೆನೋವು ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಕಾರಿ. ವಿಶೇಷವಾಗಿ ಹೆಚ್ಚು ಮಾನಸಿಕ ಒತ್ತಡ ಅನುಭವಿಸುವವರಿಗೆ ಇದು ಬಹಳ ಉಪಯುಕ್ತ. ಇನ್ನೊಂದು ಪ್ರಮುಖ ಪ್ರಾಣಾಯಾಮ ಕಪಾಲಭಾತಿ. ಇದರಲ್ಲಿ ವೇಗವಾಗಿ ಉಸಿರನ್ನು ಹೊರಬಿಡುವ ಅಭ್ಯಾಸ ಮಾಡಲಾಗುತ್ತದೆ. ಇದು ಜೀರ್ಣಕ್ರಿಯೆ ಮತ್ತು ಮೆಟಬಾಲಿಸಂ ಸುಧಾರಿಸಲು ಸಹಾಯ ಮಾಡುತ್ತದೆ, ದೇಹದಲ್ಲಿ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿನಲ್ಲಿಡಬೇಕು. ಗರ್ಭಿಣಿಯರು, ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಥವಾ ರಕ್ತದೊತ್ತಡ ಇರುವವರು ತಜ್ಞರ ಮಾರ್ಗದರ್ಶನದಲ್ಲಿ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಮಾಡುವಾಗ ಕೆಲವು ಸರಳ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಯಾವಾಗಲೂ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿ, ಬೆನ್ನು ನೇರವಾಗಿರಲಿ, ನಿಧಾನವಾಗಿ ಆರಂಭಿಸಿ ಮತ್ತು ಉಸಿರಾಟದ ಮೇಲೆ ಒತ್ತಾಯ ಮಾಡಬೇಡಿ. ಏಕೆಂದರೆ ಪ್ರಾಣಾಯಾಮದಲ್ಲಿ ಮುಖ್ಯವಾದದ್ದು ವೇಗವಲ್ಲ, ಸರಿಯಾದ ಲಯ ಮತ್ತು ಶಾಂತಿ. ಒಂದು ವಿಶೇಷ ಸಂಗತಿ ಏನೆಂದರೆ, ನಮ್ಮ ಉಸಿರಾಟ ನಿಧಾನವಾದಂತೆ ಮನಸ್ಸು ಕೂಡ ನಿಧಾನವಾಗಿ ಶಾಂತವಾಗತೊಡಗುತ್ತದೆ. ಅದರಲ್ಲಿಯೇ ಪ್ರಾಣಾಯಾಮದ ನಿಜವಾದ ಶಕ್ತಿ ಅಡಗಿದೆ. ಇಂದಿನ ಈ ವೇಗದ ಬದುಕಿನಲ್ಲಿ ಪ್ರತಿದಿನ ಕೇವಲ 10 ನಿಮಿಷ ಪ್ರಾಣಾಯಾಮ ಮಾಡಿದರೂ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಅನುಭವಿಸಬಹುದು. ಕೊನೆಗೆ ಒಂದು ಸುಂದರ ಮಾತು, ಉಸಿರು ಸರಿಯಾದರೆ ಚಿಂತನೆ ಸರಿಯಾಗುತ್ತದೆ, ಚಿಂತನೆ ಸರಿಯಾದರೆ ಜೀವನ ಸುಂದರವಾಗುತ್ತದೆ. ಧನ್ಯವಾದಗಳು.
1: ಇದುವರೆಗೂ ಮಾತನಾಡಿದವರು ಪ್ರಕೃತಿ ಚಿಕಿತ್ಸಾ ಹಾಗೂ ಯೋಗ ವೈದ್ಯರಾದ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: शुद्धता से भरा निर्मा शुद्ध नमक।
1: ಶ್ರೀ ಮಂಜುನಾಥ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ನಮಃ ಪ್ರಣವಾರ್ಥಾಯ.
7: ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಕೇಳುತ್ತಿರುವ ಈ ಗೀತೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ್ದು.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಚೇತಾ ವಾಸುದೇವ್ ಅವರಿಂದ ರಾಗ್ ರಾಮ್ಕಲಿ ಕೇಳಿದಿರಿ. ಇವರಿಗೆ ತಬಲಾ ಸಾಥ್ ನಂದಿಕೇಶ್ವರ್ ಗುರವ್ ಹಾಗೂ ಹಾರ್ಮೋನಿಯಂ ಸಾಥ್ ಶುಕ್ರಸಾಬ್ ಎಚ್ ಮುಲ್ಲಾವರದಾಗಿತ್ತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಲಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836. ಆಕಾಶವಾಣಿ ಧಾರವಾಡ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಅಂದರೇನು ಹಾಗೂ ಯೋಗದ ಮಹತ್ವ ಈ ಕುರಿತು ಮಾತನಾಡುತ್ತಾರೆ ಪರಮಹಂಸ ಯೋಗಪೀಠದಲ್ಲಿ ಯೋಗ ತರಬೇತುದಾರರಾದ ಡಾ ಶೋಭಾ ಹುಲಿಕಟ್ಟಿ ಅವರು.
1: ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶದಲ್ಲಿ 2015 ಇಸ್ವಿಯಿಂದ ಪ್ರತಿ ವರ್ಷ ಜೂನ್ 21 ತಾರೀಕಿನಿಂದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇಂದು ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲ್ಪಡುತ್ತಿರುವ ಯೋಗದ ಮೂಲಭೂಮಿ ನಮ್ಮ ಭಾರತ ದೇಶವೇ ಆಗಿದೆ. ಇತಿಹಾಸಕಾರರ ಪ್ರಕಾರ ಹರಪ್ಪ ನಾಗರಿಕತೆಗಿಂತಲೂ ಮೊದಲೇ ಭಾರತದಲ್ಲಿ ಯೋಗಾಚರಣೆಯು ಅಸ್ತಿತ್ವದಲ್ಲಿತ್ತು. ಈ ಪರಂಪರೆಯ ಅವಲೋಕನ ಮಾಡಿದರೆ ಯೋಗದ ಮೂಲ ಪುರುಷ ಶಿವನೇ ಎನ್ನುತ್ತದೆ ಶಾಸ್ತ್ರೀಯ ಇತಿಹಾಸ. ವೇದೋಪನಿಷತ್ತುಗಳಲ್ಲಿ ಮೂಲಧಾರೆಯೇ ಆಗಿರುವ ಯೋಗವು ಅನೇಕ ಋಷಿಮುನಿಗಳಿಂದ ಆಚರಿಸಲ್ಪಟ್ಟು ರಾಮಾಯಣ ಮಹಾಭಾರತಗಳ ಕಾಲಕ್ಕೆ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಿತು ಎನ್ನಬಹುದು. ವಶಿಷ್ಠ ಮುನಿಯು ಶ್ರೀರಾಮಚಂದ್ರನಿಗೆ, ಶ್ರೀಕೃಷ್ಣನು ಅರ್ಜುನನಿಗೆ ಯೋಗ್ಯ ರೀತಿಯಲ್ಲಿ ಬದುಕಲು ಯೋಗವನ್ನೇ ಉಪದೇಶಿಸಿದರು ಎಂಬುದನ್ನು ಯೋಗ ವಾಶಿಷ್ಠ ಹಾಗೂ ಭಗವದ್ಗೀತೆಗಳಲ್ಲಿ ಕಾಣಬಹುದು. ತದನಂತರದಲ್ಲಿ ಪತಂಜಲಿ ಮುನಿಯು ಯೋಗಶಾಸ್ತ್ರವನ್ನು 8 ಅಂಗಗಳಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಸೂತ್ರೀಕರಿಸಿದರು. ಕಾಲಾಂತರದಲ್ಲಿ ಘೇರಂಡ, ಸ್ವಾತ್ಮಾರಾಮರಂಥ ಅನೇಕ ಯೋಗಿ ಮುನಿಗಳು ಯೋಗದ ವಿವಿಧ ಆಯಾಮಗಳನ್ನು ಶೋಧಿಸಿ ಜನ

0: ಶಾರೀರಿಕ ಆರೋಗ್ಯ, ಮಾನಸಿಕ ಶಾಂತಿ, ಭಾವನಾತ್ಮಕ ಸಂತುಲನೆ ಹಾಗೂ ಆಧ್ಯಾತ್ಮಿಕ ಉನ್ನತಿಗಾಗಿ ಸಮಗ್ರ ಮಾಹಿತಿಗಳನ್ನು ಒಳಗೊಂಡಂಥ ಅನೇಕ ಗ್ರಂಥಗಳನ್ನು ರಚಿಸಿದರು. ಪತಂಜಲಿಯ ಯೋಗಸೂತ್ರ, ಘೇರಂಡ ಸಂಹಿತೆ, ಹಠಪ್ರದೀಪಿಕೆ, ಶಿವಸಂಹಿತೆ ಮುಂತಾದವುಗಳು ಯೋಗಶಾಸ್ತ್ರದಲ್ಲಿ ಮೈಲುಗಲ್ಲುಗಳು ಎನಿಸಿರುವಂಥ ಶಾಸ್ತ್ರೀಯ ಗ್ರಂಥಗಳಾಗಿವೆ. ಈಗ ಈ ಯೋಗ ಎಂದರೇನು ಎಂಬುದನ್ನ ನೋಡೋಣ. ಯೋಗ ಎನ್ನುವುದು ಕೂಡು ಎನ್ನುವ ಅರ್ಥವನ್ನ ಕೊಡುವಂಥ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಇಲ್ಲಿ ಕೂಡುವುದು ಎಂಬುದನ್ನ ಯೋಗಿಗಳು ಆತ್ಮ ಮತ್ತು ಪರಮಾತ್ಮನ ವಿಷಯದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಆತ್ಮವು ಪರಮಾತ್ಮನೊಂದಿಗೆ ಸಮೀಕರಣಗೊಳ್ಳುವುದೇ ಯೋಗ. ಆದರೆ ಅನುಭೂತಿಗಾಗಿ ಮನುಷ್ಯ ಮೊದಲು ತನ್ನ ಶರೀರವನ್ನ ಈ ಪ್ರಕೃತಿಯೊಂದಿಗೆ ಸಾಮರಸ್ಯಕ್ಕೆ ಒಳಗಾಗಿಸಬೇಕಾಗುತ್ತದೆ. ಹಾಗೆ ತನ್ನ ಮನಸ್ಸನ್ನ ತನ್ನ ಶರೀರದ ಜೊತೆಗೆ, ಮನೋಶರೀರಗಳನ್ನ ಬುದ್ಧಿಯ ಜೊತೆಗೆ ಆತ್ಯಂತಿಕವಾಗಿ ಮನಸ್ಸು, ಬುದ್ಧಿ, ಶರೀರ ಇವೆಲ್ಲವುಗಳ ಒಟ್ಟೂ ಅಸ್ತಿತ್ವವನ್ನ ತನ್ನ ಆತ್ಮಶಕ್ತಿಯ ಜೊತೆಗೆ ಸಮೀಕರಿಸಿ ಪರಮಾತ್ಮನ ಆನಂದದ ಅನುಭೂತಿಯನ್ನ ಅನುಭವಿಸುವುದೇ ಯೋಗ ಎನಿಸಿಕೊಳ್ಳುತ್ತದೆ. ವೇದ ಕಾಲದಿಂದಲೇ ಆರಂಭವಾಗಿರುವ ಈ ಯೋಗದ ಆಚರಣೆ ವಿವಿಧ ಸಾಧನಾ ಪ್ರಯೋಗಗಳ ಮೂಲಕ ಇತ್ತೀಚಿನವರೆಗೂ ಅನೇಕ ವಿಧಾನಗಳಲ್ಲಿ ಅಭಿವ್ಯಕ್ತವಾಗುತ್ತಾ ಬಂದಿದೆ. ಇವುಗಳನ್ನೇ ಯೋಗಿಗಳು ಹಲವು ರೀತಿಯ ಯೋಗ ಪದ್ಧತಿಗಳಲ್ಲಿ ವಿಂಗಡಿಸಿ ಇರಿಸಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ಸ್ವಭಾವಕ್ಕನುಗುಣವಾಗಿ ಬೇರೆ ಬೇರೆ ರೀತಿಯ ಅಭಿವ್ಯಕ್ತಿಯನ್ನ ಒಳಗೊಂಡಿರುವುದರಿಂದ ಎಲ್ಲರಿಗೂ ಒಂದೇ ಎನಿಸುವಂತಹ ಯೋಗ ಪದ್ಧತಿಯು ವಿಹಿತವಾದುದಲ್ಲ ಎಂದು ಅರ್ಥ ಮಾಡಿಕೊಂಡ ಯೋಗಿಗಳು ಎಲ್ಲರಿಗೂ ಅನ್ವಯವಾಗಬೇಕು ಎಂತಲೇ ಯೋಗದಲ್ಲಿ ಅನೇಕ ಪದ್ಧತಿಗಳನ್ನ, ಪ್ರಾಕಾರಗಳನ್ನ ನಮ್ಮ ಯೋಗಿಗಳು ನಿರ್ಮಿಸಿಕೊಟ್ಟಿದ್ದಾರೆ. ಇವುಗಳ ಬಗ್ಗೆ ನಾಳೆ ನಾವು ನೋಡೋಣ. ಧನ್ಯವಾದ.
1: ಇದುವರೆಗೂ ಯೋಗ ಅಂದರೇನು ಮತ್ತು ಯೋಗದ ಮಹತ್ವ ಈ ಕುರಿತು ಮಾತನಾಡಿದವರು ಪರಮಹಂಸ ಯೋಗಪೀಠದಲ್ಲಿ ಯೋಗ ತರಬೇತುದಾರರಾದ ಡಾ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ, ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ, ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900453917.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: They say the view from the top changes everything, but for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
5: ವೆಂಕಟೇಶ್ ಅಲ್ಕೋಡ್ ಅವರು ಹಾಡಿರುವ ಸುಗಮ ಸಂಗೀತ ಕಾರ್ಯಕ್ರಮ. ಇವರಿಗೆ ಜೊತೆ ವಾದ್ಯಗಾರರಾಗಿ ತಬಲಾ ಸಾಥ್ ಪಂಡಿತ್ ಸಾತಲಿಂಗಪ್ಪ ದೇಸಾಯಿಕಲ್ಲೂರ್, ಕೀಬೋರ್ಡ್ ಸಾಥ್ ರಾಮಚಂದ್ರಪ್ಪ ಉಪ್ಪಾರ್. ಮೊದಲಿಗೆ ಕೇಳಿ ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳವರ ರಚನೆ.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಅಲ್ಕೋಡ್ ಅವರಿಂದ ಡಾಕ್ಟರ್ ಪುಟ್ಟರಾಜ್ ಗವಾಯಿ ಹಾಗೂ ಜಗನ್ನಾಥದಾಸರ ಕೃತಿಯನ್ನು ಕೇಳಿದಿರಿ. ಇವರಿಗೆ ಜೊತೆ ವಾದ್ಯಗಾರರಾಗಿ ತಬಲಾಸಾತ್ ಪಂಡಿತ್ ಸಾತಲಿಂಗಪ್ಪ ದೇಸಾಯಕಲ್ಲೂರ್ ಹಾಗೂ ಕೀಬೋರ್ಡ್ ಸಾತ್ ರಾಮಚಂದ್ರಪ್ಪ ಉಪ್ಪಾರ್ ಅವರದಾಗಿತ್ತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಅರ್ಪಣಾ ಕಾರ್ಯಕ್ರಮ. ಮೊದಲಿಗೆ ಪಂಡಿತ್ ಬಸವರಾಜ್ ರಾಜಗುರು ಅವರು ಹಾಡಿರುವ ಅಕ್ಕ ಮಹಾದೇವಿ ಅವರ ವಚನ.

ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೆಳಗುರೆ, ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಗುವುದು. ನಂದನ ಕಾರ್ಯಕ್ರಮದ ಮೊದಲ ಗೀತೆ ಭಕ್ತ ಕನಕದಾಸ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರಾಜೇಶ್ ಕೃಷ್ಣನ್ ಮತ್ತು ಮಂಜುಳಾ ಗುರುರಾಜ್ ಅವರ ಸ್ವರದಲ್ಲಿ ಕೇಳಿ ಜನುಮದ ಜೋಡಿ ಚಿತ್ರದ ಗೀತೆ.

0: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರಿ, ತಾವೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳ್ತಾ ಇದ್ದೀರಿ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಬೇವು ಬೆಲ್ಲ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಲತಾ ಹಂಸಲೇಖ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹರಿಹರನ್ ಅವರು ಹಾಡಿರುವ ಕಲಾವಿದ ಚಿತ್ರದ ಗೀತೆ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಧಾರವಾಡ ಕೇಂದ್ರ.

0: ಪುತ್ತೂರ್ ನರಸಿಂ ನಾಯಕ್ ಹೆಂಗೆಲ್ ಸ್ವರ ಅಂತೂ ಕೆ ಅನಂತ್ ಭಟ್ ಹೆಂಗೆಲ್ ರಚನ ಐಕಾತೋ ಅಶಿಲೆ. ಅತ ಮಾರುತಿ ಡಿ ನಾಯಕ್ ರಾಮನಗರ್ ಹೆಂಗೆಲೆ ಸ್ವರಚಿತ ಕವಿತಾ ವಾಚನ್.
1: ಮುಜ ಕವಿತೆಚೆ ನಾವು ದರ್ಯಾ ದೆಗೆತ. ಸಾಂಜ ವೇಳಾರ್ ದರ್ಯಾ ದೆಗೆತ ದೋನ ಮನ ರಿಕ್ತಾವೆಗೆತ. ಸಾಂಜ ವೇಳಾರ್ ದರ್ಯಾ ದೆಗೆತ ದೋನ ಮನ ರಿಕ್ತಾವೆಂಗೆತ. ದರ್ಯಾ ದೆಗೇರ್ ರೇವೆಂಚೆ ರಾನ್ ಪಿಶಿ ಮನ ಮೊಗಾಚಿತ್ತಾನ್. ದರ್ಯಾ ದೆಗೇರ್ ರೇವೆಂಚೆ ರಾನ್ ಪಿಶಿ ಮನ ಮೊಗಾಚಿತ್ತಾನ್. ಲಾರಾರ ಲಾರ್ ಯತಾದಶಿ ದೋನಿ ಮನ ಜಾತ ಪಿಶಿ. ಲಾರಾರ ಲಾರ್ ಯತಾದಶಿ ದೋನಿ ಮನ ಜಾತ ಪಿಶಿ. ಸೂರ್ಯಾಬುಟ್ಟ ಕಿಣ್ಣ ಕಾಳೋಕ್ ಸೂರ್ಯಾಬುಟ್ಟ ಕಿಣ್ಣ ಕಾಳೋಕ್ ದೋನೇ ಮನ ಲಾಗ್ತಾ ಜುಳೋಕ್ ದೋನೇ ಮನ ಲಾಗ್ತಾ ಜುಳೋಕ್. ಮುಜೆ ದುಸರೆ ಕವಿತೆಚೆ ನಾವು ಆಸಾ ನರಕಾಸುರ. ಹಾಲಿ ಕಾಯ ವರ್ಸಾನಿ ನರಕಾಸುರ ಝೀರೋ ಜಾಲಾ. ಹಾಲಿ ಕಾಯ ವರ್ಸಾನಿ ನರಕಾಸುರ ಝೀರೋ ಜಾಲಾ. ತಾಕ ಕೋಣೆ ಮಾರಲೋ ಹಾಚೋ ಜವಾಬ ಝೀರೋ ಜಾಲಾ. ನರಕಾಸುರ ಕರ್ಪಿ ತಲ್ಲಿನ ಜಾಲೆ. ನರಕಾಸುರ ಕರ್ಪಿ ತಲ್ಲಿನ ಜಾಲೆ. ಉಸ್ಕೊ ಜಾಲಾ ಇನಾಮ ಕಸಿ ಮೇಳೋಚಿ ಫಾಲ್ಯ. ಉಸ್ಕೊ ಜಾಲಾ ಇನಾಮ ಕಸಿ ಮೇಳೋಚಿ ಫಾಲ್ಯ. ನರಕಾಸುರ ರಾಕೇಶ್ ಆಸ್ಲೋ. ನರಕಾಸುರ ರಾಕೇಶ್ ಆಸ್ಲೋ ತಾಕ ಹಿರೋ ಕರೂನ್ ಫಾಯ್ದೋ ಕಸಲೋ. ಕೃಷ್ಣಾಕ ಸಗಳೆ ವಿಸರೋನ್ ಗೆಲ್ಯಾ ಆಮಿ ನರಕಾಸುರ ಫಾಟ್ಲ್ಯಾನೂಚ ಮೇಲ್ಯಾ. ಕೃಷ್ಣಾಕ ಸಗಳೆ ವಿಸರೋನ್ ಗೆಲ್ಯಾ ಆಮಿ ನರಕಾಸುರ ಫಾಟ್ಲ್ಯಾನೂಚ ಮೇಲ್ಯಾ.

ಇಂದಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಲಿದ್ದೀರಿ ಶ್ರೀರಾಮ ನಿಭಾಯಿಸಿದ ಸಂಬಂಧಗಳು. ಮಾತನಾಡುತ್ತಾರೆ ಉದ್ಯೋತ್ ಭಟ್ ಗುಂಜಗೋಡು.

ಸಂಬಂಧ ಯಾರಿಗೆ ಬೇಡ? ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಯೂ ಸಂಬಂಧವಿಲ್ಲದೆ ಇರಲಾರದು. ಪ್ರತಿ ಕ್ಷಣ ನಮ್ಮ ಜೀವನದ ಉತ್ಸಾಹವನ್ನ ಅದು ಹೆಚ್ಚು ಮಾಡುತ್ತದೆ. ಅಲ್ಲದೆ ಜೀವಿಯ ದುಗುಡಕ್ಕೆ ಒಳ್ಳೆಯ ಸಂಬಂಧಕ್ಕಿಂತ ದೊಡ್ಡ ಮದ್ದು ಇಲ್ಲ. ಸಂಸಾರ ಅತ್ಯಂತ ಸಂಕೀರ್ಣ. ಒಬ್ಬ ವ್ಯಕ್ತಿ ಒಂದೇ ಸಮಯಕ್ಕೆ ಹಲವನ್ನು ಬಯಸುವನು. ತಾನು ವೃತ್ತಿಯಲ್ಲಿದ್ದರೆ ಅದು ನಡೆಯಬೇಕು, ಜೊತೆಗೆ ತನ್ನ ಅನುಪಸ್ಥಿತಿಯಲ್ಲಿ ಇನ್ನಷ್ಟು ಕೆಲಸಗಳು ನಡೆಯಬೇಕು. ಆಗ ಒಬ್ಬರಿಗೆ ಇನ್ನೊಬ್ಬರು ಆಗುವರು. ಇದು ಪರಸ್ಪರವಾದ ಸಂಬಂಧ. ಮರ ಬಳ್ಳಿಗೆ ಆಶ್ರಯ ಕೊಟ್ಟರೆ ಬಳ್ಳಿ ಮರದ ಅಂದವನ್ನ ಇಮ್ಮಡಿಗೊಳಿಸುತ್ತದೆ. ಇದು ವಾಸ್ತವ ಪ್ರಪಂಚದ ಮಾತು. ಅದನ್ನ ಬಿಟ್ಟು ಭಾವಪ್ರಪಂಚ ಒಂದುಂಟು, ಅದನ್ನ ಆಳುವುದು ಸಂಬಂಧವೇ. ಮಗುವಿಗೆ ತಾಯಿಯ ಮಡಿಲು ಸಿಕ್ಕಲ್ಲಿ ಸಮಾಧಾನ, ಅವಳಿಗೆ ಕೆಲಸಕ್ಕೆ ಹೋದ ಗಂಡ ಸುರಕ್ಷಿತವಾಗಿ ಬಂದಲ್ಲಿ ಸಮಾಧಾನ, ಗಂಡನಿಗೆ ತನ್ನ ಮನೆಯಲ್ಲಿ ಎಲ್ಲರೂ ಸಂತಸದಿಂದ ಇದ್ದಲ್ಲಿ ಸಮಾಧಾನ. ಒಟ್ಟಾರೆ ಎಲ್ಲರೂ ಒಂದು ಹಂತದಲ್ಲಿ ತನಗಿಂತ ಹೆಚ್ಚು ತನ್ನ ಸಂಬಂಧವನ್ನ ಉಳಿಸಿಕೊಳ್ಳಲು ಹೋರಾಡುವರು. ಒಂದು ಮಟ್ಟಿಗೆ ಅದು ನ್ಯಾಯವೇ. ನಮ್ಮವರಿಗಲ್ಲದೆ ನಾವು ಇದ್ದು ಏನು ಪ್ರಯೋಜನ? ಒಂದು ವೇಳೆ ಇದ್ದರೂ ಆ ಬದುಕು ಸಂತೋಷ ನೀಡೀತೆ? ಖಂಡಿತ ಇಲ್ಲ. ನಾನು ಜ್ಞಾನಿ, ನಾನು ತಪಸ್ವಿ ಎಂದು ನಿರ್ಜನ ಪ್ರದೇಶದಲ್ಲಿ ಮೂಗುಮುಚ್ಚಿಕೊಂಡು ಬ್ರಹ್ಮರಂಧ್ರದಿಂದ ಪ್ರಾಣಪಕ್ಷಿಯನ್ನು ವಿಸರ್ಜಿಸಿ ಮುಕ್ತನಾಗುತ್ತೇನೆ ಅಂತ ಯಾರಾದರೂ ಹೇಳಿದರೆ ಅದು ದೊಡ್ಡ ಅಜ್ಞಾನದ ಮಾತೆ. ಪ್ರಪಂಚವನ್ನ ಪ್ರೀತಿಸಿದವ ಪ್ರಪಂಚದಲ್ಲಿ ಹೇಗೆ ಲೀನನಾಗಬಲ್ಲ? ಲೀನ ಆಗುವುದು ಅಂದರೆ ಅಪ್ಪಿಕೊಳ್ಳುವುದು ಎಂದು. ಜಗತ್ತನ್ನ ಅಪ್ಪಿಕೊಂಡು ತಾನೇ ಜಗತ್ತಾಗುವುದು ಮೋಚನ, ಅರ್ಥಾತ್ ಮುಕ್ತಿ. ಮೊದಲನೆಯದಾಗಿ

ಸಂಬಂಧ ಶಬ್ದವೇ ಅಷ್ಟು ಸುಂದರ. ಕಟ್ಟಿಹಾಕುವುದು ಬಂಧನವಾದರೆ ಪ್ರೀತಿಗೆ ಮೌಲ್ಯಕ್ಕೆ ಕಟ್ಟು ಬೀಳುವುದು ಸಂಬಂಧ. ಮತ್ತೆ ನಾವು ಇದನ್ನ ಸ್ನೇಹ ಅಂತಲೂ ಕರೆಯುತ್ತೇವೆ. ಸ್ನೇಹ ಅಂದರೆ ಅಂಟು ಎಂಬ ಅರ್ಥವೂ ಕೂಡ ಉಂಟು, ಅಂದರೆ ಗಮ್. ಅದು ಹೇಗೆ ಒಡೆದ ವಸ್ತುವನ್ನ ಅಥವಾ ಎರಡು ಬೇರೆ ಬೇರೆ ವಸ್ತುವನ್ನ ಒಂದು ಮಾಡುವುದೋ, ಹಾಗೆ ಮಾನಸಿಕವಾದ ಯಾವುದೋ ಒಂದು ನಂಟು ನಮ್ಮನ್ನ ಎಲ್ಲೆಡೆ ಇರುವಂತೆ ಮಾಡುವುದು. ಮತ್ತೆ ಇದು ಹಿಂದೆ ಹೇಳಿದಂತೆ ದೊಡ್ಡ ಮದ್ದು, ಹಾಗೆ ಮಾದಕ ಕೂಡ. ಹದ ಇದ್ದಲ್ಲಿ ಅದು ಮದ್ದು, ಹದ ತಪ್ಪಿದಲ್ಲಿ ಅದು ಶಾಪ ಆಗುವುದು. ನಮ್ಮ ಅತಿಯಾದ ಪ್ರೀತಿಗೆ, ಸ್ನೇಹಕ್ಕೆ ಪಾತ್ರವಾಗಲು ಮತ್ತೊಬ್ಬರು ಇಚ್ಛಿಸದಿದ್ದಲ್ಲಿ ಅದು ನಮಗೆ ನಿಜವಾಗಿಯೂ ಭಾರವೇ. ಆದರೆ ಹಿತಮಿತದಲ್ಲಿದ್ದಲ್ಲಿ ಅದು ಅವರ ಭಾಗ್ಯ. ಸಂಬಂಧವನ್ನ ಉಳಿಸಿಕೊಳ್ಳಲೇಬೇಕು. ಆಗಾಗ್ಗೆ ಎಲ್ಲರ ನೆನಪು, ಭೇಟಿ, ಕಷ್ಟ ಸಂತೋಷಗಳನ್ನ ಹಂಚಿಕೊಳ್ಳುವುದು ಇವೆಲ್ಲ ಇರಬೇಕು. ಈ ಜಗತ್ತನ್ನ ನನ್ನ ಹೆಗಲ ಮೇಲೆ ಹೊರುತ್ತಿದ್ದೇನೆ ಎಂಬ ಒಂದು ಕಷ್ಟದ ಬಗೆಗಿನ ಕೊರಗು ಕರಗುತ್ತದೆ. ಮತ್ತು ಸಂತೋಷ, ನಮ್ಮ ಸಾಧನೆ, ನಮ್ಮ ಯಶಸ್ಸನ್ನ ಹಂಚಿಕೊಂಡಾಗ ತಾನೊಬ್ಬನೇ ಬೃಹಸ್ಪತಿ ಎಂಬ ಭ್ರಮೆಯಿಂದ ದೂರವಾಗುವುದಕ್ಕೆ ಇದು ಸಹಕಾರಿ. ಅದಕ್ಕೆ ಅಂಥವರ ಸ್ನೇಹವನ್ನೇ ಮಾಡಬೇಕು. ಕೆಲವೊಬ್ಬರಿಗೆ ಸಹಜವಾಗಿಯೇ ಒಳ್ಳೆಯ ಪರಿಸರ ಬೆಳೆಯಲು ದೊರಕಿದರೆ ಅಲ್ಲೂ ಕೆಲವರು ದುರ್ಗುಣಗಳನ್ನ ಹೊಂದಿದವರು ಇರಬಹುದು. ಮತ್ತು ಸಂಬಂಧ ನಮ್ಮನ್ನ ಕಟ್ಟುವುದರ ರೀತಿಯಲ್ಲೇ, ಜೊತೆಯಲ್ಲೇ ದೇಶವನ್ನೂ ಕಟ್ಟುವುದು. ಒಬ್ಬಾತನಿಗೆ ಮನೆಯಲ್ಲಿ ಬಂಧುಗಳಲ್ಲಿ ಸ್ನೇಹ ಚೆನ್ನಾಗಿದ್ದರೆ ಸಹಜವಾಗಿಯೇ ಅವನು ಸಂತೋಷದಿಂದ ತನ್ನ ವೃತ್ತಿ ಜೀವನದಲ್ಲಿ ಇರುತ್ತಾನೆ. ಸಂತೋಷದಿಂದ ಮಾಡಿದ ಕೆಲಸ ಯಾವಾಗಲೂ ಸರ್ವೋತ್ತಮ. ಹೀಗೆ ದೇಶ ರೂಪುಗೊಳ್ಳುವುದು. ಜನರ ಒಂದು ಸಮೂಹ ಪ್ರಜ್ಞೆಯೇ ದೇಶ. ಆ ಪ್ರಜ್ಞೆಯೇ ಒಂದು ದೇಶದ ವಿಶ್ವಮಟ್ಟದ ಸ್ಥಾನವನ್ನ, ಶಕ್ತಿಯನ್ನ ನಿರ್ಣಯಿಸುವುದು. ಅದರ ಪ್ರತಿಬಿಂಬವೇ ನಮ್ಮ ಸಂಪತ್ತು. ಸಾಮೂಹಿಕ ಪ್ರಜ್ಞೆ ಮೂಡುವುದು ಹೇಗೆ, ಅದನ್ನ ಹಲವಾರು ಬಗೆಯಲ್ಲಿ ತರ್ಕಿಸಬಹುದು. ಅದು ಅವರವರ ನೇರಕ್ಕೆ ಬಿಟ್ಟಿತ್ತು. ಆದರೆ ಅದು ಕೆಲವೊಂದಿಷ್ಟು ಇತಿಹಾಸದಿಂದ, ಅರ್ಥಾತ್ ಇವತ್ತಿಗೆ ಅಕ್ಷರಗಳ ಮೂಲಕ ಇರುವ ಗ್ರಂಥಗಳಿಂದ ಮತ್ತು ನಾವು ಕಾಣುವ ಉತ್ತಮ ವ್ಯಕ್ತಿಗಳಿಂದ. ವಸ್ತುತಃ ಇತಿಹಾಸವು ಒಬ್ಬ ವ್ಯಕ್ತಿಯಿಂದಲೇ ಅಥವಾ ವ್ಯಕ್ತಿಗಳಿಂದಲೇ, ಆದರೂ ಅದು ಸದ್ಯಕ್ಕೆ ವರ್ತಮಾನವಲ್ಲ. ಮತ್ತು ದೊಡ್ಡ ವ್ಯಕ್ತಿತ್ವ ಎಷ್ಟೊಂದು ಕಡೆ ಇದ್ದರೂ ಅದು ಇತಿಹಾಸವಾಗಿ ದಾಖಲಾಗುವುದು ಯಾರಿಗೆ ಭಾಗ್ಯವಿದೆಯೋ ಅವರದ್ದು ಮಾತ್ರ. ಈ ಹಿನ್ನೆಲೆಯಲ್ಲಿ ಕಂಡಾಗ ಭಾರತ ತುಂಬಾ ಅದೃಷ್ಟಶಾಲಿ. ನಮ್ಮಲ್ಲಿ ಮೌಲ್ಯಗಳನ್ನ ಉಸಿರಾಡಿಕೊಂಡು ಬದುಕಿದವರು ಅನೇಕ ಜನಪ್ರಸಿದ್ಧರಾದವರೇ ಇದ್ದಾರೆ. ವರ್ತಮಾನದಲ್ಲೂ ಇದ್ದಾರೆ, ಭವಿಷ್ಯತ್ತಿನಲ್ಲೂ ಇರುತ್ತಾರೆ. ನಾವು ಅಂಥವರನ್ನ ಕಂಡಾಗ ರಾಮನಂಥ ವ್ಯಕ್ತಿ ಎಂದು ಒಂದು ಮಾತನ್ನ ಹೇಳುತ್ತೇವೆ. ಯಾವುದನ್ನ ಹೋಲಿಕೆಯನ್ನಾಗಿ ಹೇಳುತ್ತೇವೆಯೋ ಅದು ಅತ್ಯುನ್ನತವಾಗಿರಬೇಕು. ಹಾಗಿದ್ದಾಗ ರಾಮನ ವ್ಯಕ್ತಿತ್ವ ಎಂತಹದ್ದು, ಅವನು ಸಂಬಂಧಕ್ಕೆ ಕೊಟ್ಟ ಬೆಲೆ, ಉಳಿಸಿಕೊಂಡ ರೀತಿ ಇವೆಲ್ಲ ಅನುಸರಣೀಯ. ಅದನ್ನೇ ಸ್ವಲ್ಪ ಮಟ್ಟಿಗೆ ನೋಡೋಣ. ನಾವು ಸಂಬಂಧವನ್ನ, ಸ್ನೇಹವನ್ನ ಹೇಗೆ ಇಟ್ಟುಕೊಳ್ಳುತ್ತೇವೆ ಎಂದು ಅತ್ಯಂತ ಸಂತೋಷದ ಸಮಯದಲ್ಲಿ, ಅತ್ಯಂತ ಕಷ್ಟಕರವಾದ ಸಮಯದಲ್ಲಿ ಸ್ಫುಟವಾಗಿ ತಿಳಿಯುವುದು. ನಮ್ಮಲ್ಲಿ ಸಂಪತ್ತು ಇದ್ದಾಗ ಅಥವಾ ಸಂಸಾರ ಸರಿಯಾಗಿದ್ದಾಗ ನೆನಪಾಗದಿರುವವರು ಕಷ್ಟ ಬಂದಾಗ ದಿಢೀರಂತ ನೆನಪಾಗುತ್ತಾರೆ. ಬೇರೆಯವರು ಕಷ್ಟದಲ್ಲಿದ್ದಾಗ ಅವರ ನೆನಪೇ ನಮಗೆ ಆಗದು. ಅವರು ಅನುಕೂಲಕ್ಕೆ ಬಂದಾಗ ಅದು ಹೇಗೋ ನೆನಪು ಆಗುತ್ತಾರೆ. ಇವೆಲ್ಲ ಒಂದು ರೀತಿಯ ನಾಟಕವಷ್ಟೇ. ಸಾಮಾನ್ಯವಾಗಿ ರಾಮನ ಬಗೆಗಿನ ಶೈಶವದ ಮಾಹಿತಿ ಅಷ್ಟು ಹೆಚ್ಚು ದೊರಕದು. ರಾಮನ ಅಯನ ಅರ್ಥಾತ್ ರಾಮಾಯಣ ಆರಂಭವಾಗುವುದು ವಿಶ್ವಾಮಿತ್ರನ ಯಜ್ಞ ರಕ್ಷಣೆಯಿಂದ. ಪಾಪ ದಶರಥನಿಗೆ ವ್ಯಾಮೋಹ ರಾಮನ ಮೇಲೆ. ಆ ಸ್ಥಿತಿಯಲ್ಲಿ ಬಹುಶಃ ರಾಮನೇ ಉತ್ಸಾಹದಿಂದ ನಾನು ಹೋಗುವೆ ಯಜ್ಞ ರಕ್ಷಣೆಗೆ ಅಂತ ವೀರೋತ್ಸಾಹದ ಮಾತನ್ನ ಹೇಳಿದ್ದಲ್ಲಿ ಅದು ತಪ್ಪಲ್ಲ. ಆದರೆ ಮೂರನೇ ವ್ಯಕ್ತಿಗಳ ಜತೆಯಲ್ಲಿ ಮೊದಲಿಬ್ಬರ ವ್ಯಕ್ತಿಗಳ ಪ್ರಕಟವಾಗುವ ಅಭಿಪ್ರಾಯ ಒಂದೇ ಇರಬೇಕು. ಆ ಅಭಿಪ್ರಾಯದಲ್ಲಿ ಭೇದ ಅಂದರೆ ಬಿರುಕು ಬಂದಲ್ಲಿ ಮೂರನೆಯವರಿಗೆ ಅದನ್ನ ಮುಂದುವರಿಸಲು ಕೊಟ್ಟ ದೊಡ್ಡ ಅವಕಾಶವಾಗುವುದು. ಅದರಿಂದ ಲವಲೇಶವೂ ಲಾಭವಿಲ್ಲ. ಸುಂದರವಾದ ಸಂಬಂಧ ಕೆಲವೊಮ್ಮೆ ಹಾಳಾಗುವುದು. ಮತ್ತೆ ಅವನ ವನವಾಸದ ಆರಂಭ. ಅಲ್ಲಿಯೂ ನಮಗೆ ಆಶ್ಚರ್ಯವಾಗುವುದು ಒಂದು, ನಗರಕ್ಕೆ ನಗರವೇ ರಾಮನ ಹಿಂದೆ ಹೋಗಿತ್ತು. ಕೆಲವೊಮ್ಮೆ ಇದು ಸತ್ಯವೋ ಸುಳ್ಳೋ ಎಂದು ತೋರುವುದು. ಆದರೆ ರಾಮ ಎಂಥ ರಾಜಕಾರಣಿ ಎಂದು ಕಂಡಾಗ ಹೌದೆನಿಸುವುದು. ರಾಜಕಾರಣ ಅಂದರೆ ಅದು ಶತ್ರುವನ್ನ ಬಗ್ಗುಬಡಿಯುವುದಷ್ಟೇ ಅಲ್ಲ, ಅದೂ ಕೂಡ ಒಂದು ಅಂಗವಷ್ಟೇ. ತನ್ನವರನ್ನ ಯಾವಾಗಲೂ ತನ್ನವರನ್ನಾಗಿಯೇ ಉಳಿಸಿಕೊಳ್ಳುವುದು ರಾಜಕಾರಣ. ಇದು ಅತ್ಯಂತ ಕಠಿಣವಾದದ್ದು. ಯಾಕೆಂದರೆ ಪ್ರಜಾವರ್ಗವು ಅತ್ಯಂತ ವಿಚಿತ್ರ. ಅಲ್ಲಿ ನಮಗಿಂತ ಒಂದೆರಡು ತಲೆಮಾರಿನ ಹಿಂದಿನವರೂ ಮುಂದಿನವರೂ ಇರುತ್ತಾರೆ. ಅವರೆಲ್ಲರ ವಿಶ್ವಾಸ ಗಳಿಕೆ ಇದು ತುಂಬಾ ಕಷ್ಟ. ಸದ್ಯದ ನಮ್ಮ ಸುತ್ತಮುತ್ತಲಿನ ದೇಶದ ಪರಿಸ್ಥಿತಿಯನ್ನ ನೋಡಿ ನಮಗೆ ಅರ್ಥವಾಗುವುದು. ಆದರೆ ರಾಮ ಸಣ್ಣ ವಯಸ್ಸಿನಲ್ಲೇ ರಾಜಕಾರಣಿಯಾದವನು ಮತ್ತು ಆ ರಾಜಕಾರಣವನ್ನ ಬಹಳ ಬೇಗ ಮೈಗೂಡಿಸಿಕೊಂಡವನು. ಅವನ ದಿನಚರಿಯ ಹೇಗೆ ಎಂಬುದರ ಬಗ್ಗೆ

ಕೆಲವೊಂದಿಷ್ಟು ಮಾಹಿತಿ ರಾಮಾಯಣದಲ್ಲಿ ಸಿಗುವುದು. ಅಲ್ಲಿ ಅವನು ಪ್ರತಿಯೊಂದು ಮನೆಗೆ ಹೋಗುತ್ತಿದ್ದ. ಆ ಮನೆಯ ಸದಸ್ಯರನ್ನೆಲ್ಲರನ್ನೂ ಹೆಸರು ಹೇಳಿ ತಾನೇ ಮೊದಲು ಮಾತನಾಡಿಸುತ್ತಿದ್ದ. ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದ. ಮತ್ತೆ ಇದು ನಿರಂತರವಾಗಿತ್ತು. ಇದು ರಾಮಾಯಣಕ್ಕೆ ರಾಮಕಥಾನಾಯಕನಾಗಲು ಇದ್ದ ದೊಡ್ಡ ಬುನಾದಿ ಎನ್ನಬಹುದು. ಇನ್ನು ಮುಂದೆ ನಮಗೆ ವಾಲಿಯನ್ನ ಕೊಲ್ಲುವಾಗ ರಾಮನ ಜಾಣ್ಮೆ ತೋರುವುದು. ರಾಮನಿಗೆ ವಾನರ ಸೈನ್ಯ ಬೇಕಿತ್ತು, ಹಾಗಂತ ವಾಲಿಯ ಸಂಹಾರವೂ ಆಗಬೇಕಿತ್ತು. ವಾಲಿಯ ಬೆಂಬಲಿಗರು ಬೇರ್ಪಟ್ಟು ಮತ್ತೆ ಅವರೊಂದಿಗೆ ಹೊಸದಾದ ಜಗಳ, ಯುದ್ಧ ಯಾಕೆ ಬೇಕು? ಅಲ್ಲವನು ವ್ಯವಹರಿಸಿದ ನೀತಿ ಅದ್ಭುತವಾದದ್ದು. ವಾಲಿಯೇ ತನ್ನ ತಪ್ಪನ್ನ ಒಪ್ಪಿಕೊಳ್ಳುವಂತೆ ರಾಮ ಮಾಡಿದ. ತಮ್ಮ ನಾಯಕನೇ ರಾಮನನ್ನ ಒಪ್ಪಿಕೊಂಡಾಗ ಅವನ ಹಿಂಬಾಲಕರು ಒಪ್ಪಿಕೊಳ್ಳದೇ ಇರುವರೆ? ಇಲ್ಲಿ ರಾಮನ ಪೂರ್ವವೃತ್ತ ಅಂತ ಕೆಲಸ ಮಾಡಿದೆ. ಆದರೂ ಅಲ್ಲಿ ಆಗ ಅವನು ತೋರಿದ ಜಾಣ್ಮೆ ದೊಡ್ಡದು. ಆದರೆ ಇದು ಕಥೆಯಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿವಾದವಾಗಿ ನೋಡುವುದಕ್ಕಿಂತ ರಾಮನ ರಾಜನೀತಿ ಇದು ಅಂತ ತಿಳಿದರೆ ಸರಿಹೊಂದುವುದು. ಮತ್ತೆ ಎಲ್ಲಾ ಸಮಯದಲ್ಲೂ ನಮಗಿಂತ ಎಷ್ಟೋ ಕಾಲ ಹಿಂದಿನ ವ್ಯಕ್ತಿ ನಾವೊಂದುಕೊಂಡ ರೀತಿಯೇ ಇರಬೇಕು, ಇದು ಯಾವ ನಿಯಮ? ಮತ್ತು ಹಲವರಿಗೆ ಈ ಪ್ರಶ್ನೆ ಇರಬಹುದು, ರಾಮ ಯಾಕೆ ರಾಜ್ಯ ಬಿಟ್ಟ? ಅದು ಅವನ ಅಸಾಮರ್ಥ್ಯವಲ್ಲವೇ ಎಂದು. ಇಲ್ಲಿ ರಾಮನ ಜಾಗದಲ್ಲಿ ನಿಂತು ಆಲೋಚಿಸಿದಾಗ ಉತ್ತರ ಸಿಗುವುದು. ಮೊದಲನೆಯದಾಗಿ, ರಾಮ ಲೋಭಿಯಲ್ಲ. ಅವನಿಗೆ ತನ್ನ ಗುಣಗಳಿಗಿಂತ ದೊಡ್ಡ ಸಂಪತ್ತು ಬೇಕೆ? ಮತ್ತು ಅವನಿಗೆ ಜನಾದರಣೆ ಬೇಕೆಂಬ ಹಪಹಪಿತನವಿಲ್ಲ. ಅವನಿಗಾಗಲೇ ಕೀರ್ತಿ ಸಾಕಷ್ಟಿತ್ತು. ಹೀಗಿದ್ದಾಗ ಅವನು ಅಧಿಕಾರ ವಹಿಸಿಕೊಂಡು ಮಾಡಬೇಕಾದದ್ದೇನು? ಜನರ ರಕ್ಷಣೆ, ಒಳ್ಳೆಯ ಆಡಳಿತ, ಶತ್ರುಗಳ ಬಾಧವಿಲ್ಲದಂತೆ ರಾಜ್ಯವನ್ನು ನಡೆಸುವುದು, ಇದಿಷ್ಟೇ. ಈಗ ವನವಾಸವೆಂದರೆ ಅವನಿಗೆ ವಸ್ತುತಃ ಹಿಂಜರಿಕೆ ಇಲ್ಲವೇ ಇಲ್ಲ. ಅಲ್ಲದೆ ಭರತ ಆಳುವನು ರಾಜ್ಯವನ್ನು. ಅವನು ರಾಮನಷ್ಟೇ ಸಮರ್ಥ ಆಡಳಿತಗಾರ, ಧರ್ಮಿ. ಹೀಗಿದ್ದಾಗ ರಾಮನಿಗೆ ವನವಾಸ ಒಂದು ರೀತಿಯ ರಾಜಕೀಯ ಬಿಸಿಯಿಂದ ಸ್ವಲ್ಪ ಹೊರಗೆ ಆರಾಮವಾಗಿ ಇರುವುದಷ್ಟೇ. ಇದಕ್ಕೆ ಅವನು ಒಪ್ಪಿದ. ಅಲ್ಲದೆ ಕೈಕೇಯಿಗೆ ಅವನು ಒಂದು ಮಾತನ್ನ ಹೇಳುವನು. ಅದನ್ನ ಕವಿಯಾದ ಭೋಜ ಮಹಾರಾಜ ಹೀಗೆ ಹೇಳುತ್ತಾನೆ, ಮಯಿ ಪತತಿ ಗರೀಯಾನ್ ಅಂಬತೆ ಪಕ್ಷಪಾತಃ ಎಂಬ ಪದ್ಯದಲ್ಲಿ. ಅಮ್ಮ, 14 ವರ್ಷ ವನವಾಸ ನನಗೆ, ಮತ್ತು ಭರತನಿಗೆ ರಾಜ್ಯ. ಇದು ನಿನ್ನ ಆಜ್ಞೆ. ಇದನ್ನ ಕಂಡಾಗ ನಿನಗೆ ನನ್ನ ಮೇಲೆ ಹೆಚ್ಚು ಪ್ರೀತಿ ಇದೆ ಎಂದು ನಾನು ಹೇಳುವೆ. ಯಾಕೆಂದರೆ ವಿಸ್ತಾರವಾದ ರಾಜ್ಯವನ್ನ ರಕ್ಷಿಸುವುದು, ಅವರೆಲ್ಲರ ಹಸಿವನ್ನ ನೀಗಿಸುವುದು, ಇದು ಅತ್ಯಂತ ದುರ್ಭರವಾದದ್ದು. ಅದನ್ನ ನೀನು ಭರತನಿಗೆ ಹೇಳಿದೆ. ನನಗೆ ವನವಾಸ ಅಂದರೆ ನನ್ನ ಕೆಲಸ, ನನ್ನ ರಕ್ಷಣೆ ಮಾತ್ರ, ನನ್ನ ಹಸಿವನ್ನ ನೀಗಿಸಿಕೊಳ್ಳುವುದು ಮಾತ್ರ. ಹೀಗಿದ್ದಾಗ ನೀನು ನನ್ನ ಪಕ್ಷಪಾತಿಯಲ್ಲವೇ ಎಂದು. ಆ ಪದ್ಯದ ತಾತ್ಪರ್ಯ. ಹಾಗೆ ವಾಲ್ಮೀಕಿಯೂ ಹೇಳುವನು, ನಾಹಮರ್ಥ ಪರೋ ದೇವಿ ಎಂದು. ನಾನು ಬರೇ ಲೋಭಿಯಲ್ಲ ತಾಯಿ ಎಂದಿದರ ತಾತ್ಪರ್ಯ. ಒಟ್ಟಾರೆ ಕೈಕೇಯಿ ತನ್ನನ್ನ ಕಾಡಿಗೆ ಹೋಗೆಂದರೂ ಅವಳಲ್ಲಿ ರಾಮನ ವ್ಯವಹಾರ ಒಂದು ರೀತಿಯಲ್ಲಿ ಹಗ್ಗದ ಮೇಲೆ ನಡೆದಂತಿತ್ತು. ಅಲ್ಲಿಯೂ ಅವನು ಸಂಬಂಧವನ್ನ ನಿಷ್ಠುರ ಮಾಡಿಕೊಳ್ಳಲಿಲ್ಲ. ಯಾವುದೇ ಒಂದು ಮಾತು ಅವನದು ಹೆಚ್ಚಾಗಲಿಲ್ಲ. ಲಕ್ಷ್ಮಣ ಕತ್ತಿ ಹಿಡಿದು ಮಾತನಾಡುವನು, ರಾಮ ನೇರವಾಗಿ ಸಿಂಹಾಸನವನ್ನ ಏರು, ದಶರಥನನ್ನ ಸೆರೆಯಲ್ಲಿಡುವೆ, ಭರತನೇನಾದರೂ ಯುದ್ಧಕ್ಕೆ ಬಂದಲ್ಲಿ ಅವನನ್ನೂ ನೋಡಿಕೊಳ್ಳುತ್ತೇನೆ, ಪ್ರಜೆಗಳ ಪ್ರೀತಿ ನಿನ್ನ ಮೇಲಿದೆ ಎಂದು. ಆಗಲೂ ರಾಮ, ನಾನೇನು ರಾಜ್ಯಕ್ಕೆ ಆಸೆಪಟ್ಟಿಲ್ಲ ಅಂತ ನಾಟಕವಾಡಿ ಲಕ್ಷ್ಮಣನ ಮೂಲಕ ಎಲ್ಲವನ್ನೂ ಮಾಡಿಸಬಹುದಿತ್ತು. ಆದರೆ ಆಗ ಅವನು ಮಾದರಿಯಾಗಿ ಉಳಿಯುವುದಿಲ್ಲ. ಅಲ್ಲದೆ ಸುದೀರ್ಘ ಕಾಲದಿಂದ ಸೂರ್ಯವಂಶದ ಮೇಲೆ ಇಟ್ಟಿದ್ದ ಜನರ ನಂಬಿಕೆ ಸುಟ್ಟಿ ಹೋಗುತ್ತಿತ್ತು. ಮತ್ತು ನಮ್ಮಲ್ಲಿ ಒಗ್ಗಟ್ಟು ಇಲ್ಲದಿದ್ದಲ್ಲಿ ಶತ್ರುಗಳ ಪಾಲಾದೀತು ರಾಜ್ಯ ಎಂದು ಇದರ ಭಾವ. ಮತ್ತೆ ಇಲ್ಲಿ ಇದನ್ನ ಗಮನಿಸಬೇಕು, ರಾಮ ರಾಜ್ಯ ಬಿಟ್ಟಿದ್ದು ಬರೇ ಮಾತಿಗೆ ಕಟ್ಟು ಬಿದ್ದು ಅಲ್ಲ, ಭರತ ಕೂಡ ಒಳ್ಳೆಯ ಆಡಳಿತಗಾರ ಎಂದು. ಒಂದು ವೇಳೆ ಅವನೇ ಸರಿಯಿಲ್ಲದಿದ್ದಲ್ಲಿ ಖಂಡಿತವಾಗಿಯೂ ರಾಮನು ಈ ನಿರ್ಧಾರವನ್ನ ಮಾಡುತ್ತಿರಲಿಲ್ಲ. ಅವನ ನಿರ್ಧಾರ ಬೇರೆಯೇ ಇರುತ್ತಿತ್ತು. ಅವನಿಗೆ ಜನರ ಹಿತ ರಕ್ಷಣೆ, ಸ್ನೇಹ ಸಂಬಂಧಗಳನ್ನ ಹೊಳಗೆ ಚೆಲ್ಲುವ ಯಾವ ಗುಣಗಳೂ ಇದ್ದಿಲ್ಲ. ಮತ್ತೆ ಭರತ ರಾಮನನ್ನ ಕರೆತರಲು ಬಂದಾಗಲೂ, ಅವನು ನೀನು ಪುನಃ ಬರಬೇಕೆಂದು ಹಠ ಮಾಡಿದಾಗಲೂ ಅವನು ಅವನನ್ನ ಪ್ರೀತಿಯಿಂದಲೇ ನಿರಾಕರಿಸಿದ. ಮತ್ತು ಅವನು 14 ವರ್ಷಗಳ ನಂತರ ಅಯೋಧ್ಯೆಗೆ ಮರಳಿ ಬಂದಾಗ ಕೈಕೇಯಿಗೆ ಹೀಗೆ ಹೇಳುವನು, ಅಮ್ಮ ನಿನ್ನಿಂದ ರಾವಣಾದಿ ದುಷ್ಟರ ಸಂಹಾರ ಆಯಿತು ಎಂದು. ಎಷ್ಟು ದೊಡ್ಡ ಮಾತು! ಇನ್ನು ವಿಭೀಷಣ ರಾವಣನನ್ನ ತೊರೆದು ಬಂದಾಗ ಅವನನ್ನ ತನ್ನಲ್ಲಿ ಸೇರಿಸಿಕೊಂಡಿತ್ತು. ಇಲ್ಲಿ ವಿಭೀಷಣ ಅಧಿಕಾರದ ಆಸೆಗೆ ಬಂದನೋ ಅಥವಾ ರಾವಣ ಅಧರ್ಮಿ ಅಂತ ಬಂದನೋ, ಅದು ಹಾಗಿರಲಿ, ಅವನು ಯಾಕೆ ಬಂದ ಎಂದು ತಿಳಿಯುವುದು ಮುಖ್ಯವೇ. ಹಾಗಂತ
ಅದೇ ಮುಖ್ಯವಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮಗೇನಾಗಬೇಕು ಎಂದು. ರಾಮ ಮೊದಲು ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಿದ. ನಿನಗೆ ಲಂಕಾರಾಜ್ಯವನ್ನ ಕೊಡಿಸುವೆ ಎಂದ. ಇದು ಲಂಕೆಯಲ್ಲಿದ್ದ ಜನರಲ್ಲಿ ಒಂದು ಭಯ. ರಾಮ ಸುಗ್ರೀವನಲ್ಲೂ ಇದೇ ರೀತಿಯಲ್ಲಿ ವ್ಯವಹರಿಸಿದ್ದ. ಮತ್ತವನಿಗೆ

0: ರಾಜ್ಯವನ್ನ ಕೊಡಿಸಿದ, ಅವನು ಖಂಡಿತವಾಗಿಯೂ ಸಮರ್ಥನಿರಬಹುದು ಎಂದು ರಾವಣನಲ್ಲಿ ಒಂದು ಸಣ್ಣ ಅವಿಶ್ವಾಸವನ್ನ ಮೂಡಿಸುವುದಕ್ಕೆ. ಮತ್ತೆ ಇಲ್ಲಿ ಇನ್ನೂ ಗಮನಿಸಬೇಕಾದದ್ದು, ಅಲ್ಲಿ ಎಲ್ಲ ವಾನರ ನಾಯಕರ ಅಭಿಪ್ರಾಯವನ್ನ ರಾಮ ಕೇಳುವನು, ವಿಭೀಷಣನನ್ನ ನಮ್ಮೊಂದಿಗೆ ಸೇರಿಸಿಕೊಳ್ಳಬಹುದೇ ಬೇಡವೇ ಎಂದು. ಕಾರಣ, ಒಬ್ಬ ಹೊಸಬ ಪ್ರಭಾವಿಯಾದ ವ್ಯಕ್ತಿ ನಮ್ಮನ್ನ ಸೇರಿದರೆ ನಾವು ಕಡೆಯಾಗಬಹುದು ಎಂದು ಎಲ್ಲರ ಭಾವನೆ. ಅದು ಸಹಜವೇ ಮತ್ತು ಸರಿ ಕೂಡ. ಆಗ ಈ ವಿಷಯದಲ್ಲಿ ಸುಗ್ರೀವ ಸ್ವಲ್ಪ ಹಿಂಜರಿದು ಮಾತನಾಡಿದಾಗ, ಎಲ್ಲರೂ ಭರತನ ಹಾಗಿರುವ ತಮ್ಮಂದಿರಾಗಿರುವುದಿಲ್ಲ ಎಂದು ರಾಮ ಸಮಾಧಾನದಿಂದ ಹೇಳುವನು. ಅಂದರೆ ನೀನೂ ಕೂಡ ವಾಲಿಗೆ ಒಳ್ಳೆಯ ತಮ್ಮನಲ್ಲ ಎಂದು ಅದನ್ನ ಹೇಳದೇನೇ ಹೇಳುವನು. ಜೊತೆಗೆ ಎಲ್ಲರ ಪ್ರೀತಿಯನ್ನು ಉಳಿಸಿಕೊಳ್ಳುವನು. ಹೀಗೆ ಸಾಕಷ್ಟು ಘಟನೆಯನ್ನ ರಾಮನ ಬಗೆಗೆ ಹೇಳಬಹುದು. ರಾಮ ಭಾರತದ ಹೃದಯ, ಅವನ ನಡತೆ ಭಾರತದ ಹೃದಯ ನಾಡಿಯಂತೆ, ಅವನದು ರಾಜಮಾರ್ಗ, ಮುಚ್ಚು ಮರೆಯಿಲ್ಲ, ಕನ್ಸ್ಟ್ರಕ್ಟಿವ್ ಪರ್ಸನಾಲಿಟಿ. ಯಶಸ್ಸು ಸಿಗಬೇಕಾಗಿದ್ದಲ್ಲಿ ರಾಮ ನಮಗೆ ಒಂದು ದೊಡ್ಡ ನಿದರ್ಶನ, ಒಂದು ದೊಡ್ಡ ರೋಲ್ ಮಾಡೆಲ್ ಅಂತ ಹೇಳಬಹುದು. ನಮಸ್ಕಾರ.
1: ಶ್ರೀರಾಮ ನಿಭಾಯಿಸಿದ ಸಂಬಂಧಗಳು ಈ ಕುರಿತು ಇದುವರೆಗೂ ಮಾತನಾಡಿದವರು ಉದ್ಯೋತ್ ಭಟ್ ಗುಂಜಗೋಡು.

नानाभावोपसम्पन्नम् नानावस्थान्तरात्मकम् लोकवृत्तानुकरणम् नाट्यमेतन्मया कृतम्. ಇದು ನಾಟ್ಯಶಾಸ್ತ್ರ ಕರ್ತೃವಾದಂತಹ ಭರತಮುನಿ ತನ್ನಿಂದ ನಾಟ್ಯ ಹೇಗೆ ಸೃಜಿಸಿತು ಅನ್ನೋದನ್ನ ಹೇಳ್ತಾನೆ. ಹಿಂದೆ ತ್ರೇತಾಯುಗದಲ್ಲಿ ಇಂದ್ರಾದಿ ದೇವತೆಗಳೆಲ್ಲ ಬ್ರಹ್ಮದೇವನ ಬಳಿ ಸಾರಿ ಜನರು ಕಾಮ, ಲೋಭ, ಈರ್ಷೆ, ಕ್ರೋಧಾದಿಗಳಿಗೆ ಈಡಾಗಿ ತಾವು ಸುಖವಾಗಿದ್ದೇವೆಯೋ ದುಃಖಿಗಳಾಗಿದ್ದೇವೆಯೋ ಅಂತ ತಿಳಿಯದಾದಂತಹ ಒಂದು ಸನ್ನಿವೇಶದಲ್ಲಿ ಸಿಲುಕಿದ್ದಾರೆ. ಇದನ್ನ ಮರೆಸಲಿಕ್ಕೆ ಕ್ರೀಡನೀಯಕ ಮಿಚ್ಛಾಮೋ ದೃಶ್ಯಂ ಶ್ರವ್ಯಂಚ ಯದ್ಭವೇತ್. ದೃಶ್ಯವೂ ಶ್ರವ್ಯವೂ ಆದಂಥ ಆಟವೊಂದನ್ನ ನಮಗೆ ದಯಪಾಲಿಸು, ಎಲ್ಲ ವರ್ಣದವರಿಗೂ ದೊರಕುವಂತಹ ಐದನೆಯ ವೇದವನ್ನು ಸೃಷ್ಟಿಸು ಅಂತ ಬೇಡಿಕೊಂಡ್ರು. ಆಗ ಬ್ರಹ್ಮದೇವ ಋಗ್ವೇದದಿಂದ ಸಾಹಿತ್ಯವನ್ನ, ಯಜುರ್ವೇದದಿಂದ ಅಭಿನಯವನ್ನ, ಸಾಮವೇದದಿಂದ ಗಾನವನ್ನ, ಅಥರ್ವಣ ವೇದದಿಂದ ರಸವನ್ನ ತೆಗೆದು ಐದನೆಯ ವೇದವನ್ನ ಸೃಷ್ಟಿಸಿದ. ಆ ಐದನೆಯ ವೇದವನ್ನ ಆಧರಿಸಿ ಭರತಮುನಿ ತನ್ನ 100 ಜನ ಮಕ್ಕಳೊಡನೆ ಅಪ್ಸರೆಯರನ್ನೂ ಸೇರಿಸಿಕೊಂಡು ಇಂದ್ರಧ್ವಜೋತ್ಸವದಲ್ಲಿ ಪ್ರದರ್ಶಿಸಿದ ಅನ್ನುವಂಥ ಮಾತು ಭರತನ ನಾಟ್ಯಶಾಸ್ತ್ರದಲ್ಲಿ ಬರ್ತದೆ. ಇದು ನಮಗೆ ಭರತಮುನಿಯ ನಾಟ್ಯಶಾಸ್ತ್ರ ಗ್ರಂಥದ ಮೊದಲ ಅಧ್ಯಾಯದಲ್ಲಿ ದೊರಕಿದಂಥ ಭರತ ಖಂಡದ ಮೊದಲ ರಂಗಪ್ರಯೋಗದ ಉಲ್ಲೇಖ. ಇದು ನಮ್ಮ ಪುರಾಣಗಳ ಕಥೆಗಳ ಹಾಗೆ ಒಂದು ರಂಜಕ ಕಥೆ ಅಂತ ಬಗೆದು ನಿರ್ಲಕ್ಷಿಸಿಬಿಡಬಹುದು ಏನೋ, ಆದ್ರೆ ಕಥೆಯ ಒಳಸುಳಿಗಳನ್ನ ಮೆಲ್ಲ ಮೆಲ್ಲನೆ ಬಿಡಿಸ್ತಾ ಹೋದ ಹಾಗೆ ಒಂದು ಅಸ್ಪಷ್ಟವಾದ ಪ್ರಾಚೀನ ರಂಗಪರಂಪರೆಯ ಕುರುಹುಗಳು ಗೋಚರಿಸ್ತಾ ಹೋಗೋದನ್ನ ನೀವೆಲ್ಲ ಗಮನಿಸಬಹುದು. ನಮ್ಗೆ ಪ್ರಾಚೀನ ಭಾರತದ ರಂಗಭೂಮಿಯ ಬಗ್ಗೆ ಮಾಹಿತಿ ಕೊಡುವಂತಹ ಮೊದಲ ಆಕರ ಗ್ರಂಥ ಅಂತ ಹೇಳಿದ್ರೆ ಕ್ರಿ.ಶ. 1 ಮತ್ತು 2ನೇ ಶತಮಾನದಲ್ಲಿ ರಚಿತವಾಗಿರಬಹುದಾದಂಥ ಭರತಮುನಿ ರಚಿಸಿದ ನಾಟ್ಯಶಾಸ್ತ್ರ ಅನ್ನುವಂಥ ಲಾಕ್ಷಣಿಕ ಗ್ರಂಥ. ಈತ ಮುನಿ ಅಂತ ಕರೆಸಿಕೊಂಡ್ರೂ ಕೂಡ ತಪಸ್ಸನ್ನು ಆಚರಿಸಿದ ಮುನಿ ಹಾಗೆ ಕಾಣದೆ ನಾಟಕಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೇ ಹೆಚ್ಚು ಅನ್ನೋ ಹಾಗೆ ತೋರ್ತದೆ. ಭರತನಿಗೂ ಕೂಡ ಭಾರತೀಯ ರಂಗಭೂಮಿಯ ಉಗಮದ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಆತ ಬ್ರಹ್ಮನು ನಾಟ್ಯವನ್ನು ಸೃಷ್ಟಿಸಿದ ಅಂತ ಹೇಳೋ ಮೂಲಕ ನಾಟಕದ ಉಗಮವನ್ನು ಅರಿಯುವುದು ಅಸಾಧ್ಯ ಅನ್ನುವಂಥ ಸೂಚನೆಯೊಂದಿಗೆ ಜಾಣತನದಿಂದ ಜಾರಿಕೊಳ್ತಾನೆ. ಇದು ಭಾರತೀಯ ರಂಗಭೂಮಿಯ ಇತಿಹಾಸದಲ್ಲಿ ಮಾತ್ರ ಅಲ್ಲ, ವಿಶ್ವದ ಯಾವುದೇ ರಂಗಭೂಮಿಯ ಉಗಮ ಹೀಗೆ ಅಂತ ಹೇಳೋದು ಅಸಾಧ್ಯದ ಮಾತು. ಅಷ್ಟೇ ಅಲ್ಲ, ಆದ್ಯ ರಂಗಾಚಾರ್ಯರು ಅಂದ್ರೆ ನಮ್ಮ ಶ್ರೀರಂಗರು ತಮ್ಮ ಭರತನ ನಾಟ್ಯಶಾಸ್ತ್ರ ಕೆಲವು

ವಿಮರ್ಶಾತ್ಮಕ ವಿಚಾರಗಳು ಅನ್ನುವಂಥ ಲೇಖನವನ್ನು ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, ಗ್ರಾಮ್ಯ ಧರ್ಮ ಪ್ರವೃತ್ತರಾದಂತಹ ಜನರಿಗೆ ಹೊಸತೊಂದು ದಾರಿಯನ್ನು ತೋರಿಸು ಅಂತ ದೇವತೆಗಳು ಪ್ರಾರ್ಥಿಸುವ ಸಂದರ್ಭವನ್ನು ಗಮನಿಸಿ, ದೇವತೆಗಳ ಪ್ರಾರ್ಥನೆ ನಾಟ್ಯಶಾಸ್ತ್ರಕ್ಕೆ ಮೊದಲು ಇದ್ದಂಥ ಗ್ರಾಮ್ಯ ಪರಂಪರೆಯೊಂದರ ಸೂಚನೆ ಅದು ಅಂತ ಹೇಳ್ತಾರೆ. ಗೌಜು ಗದ್ದಲಗಳ ಮಾಟ ಮಂತ್ರಗಳ ಅನಾಗರಿಕ ಶೈಲಿಯ ಗ್ರಾಮ್ಯ ರಂಗ ಪ್ರಯೋಗಗಳು ಆಗ ಆಗ್ತಾ ಇದ್ವು. ಅದನ್ನ ಗಮನಿಸಿದಂತ ಭರತಮುನಿ ಕೈಶಿಕಿ ವೃತ್ತಿ ಪ್ರಧಾನವಾದಂತ ಅಂದ್ರೆ ಶೃಂಗಾರ ಭರಿತವಾದ ನವಿರಾದ ಮೃದು ಮಧುರ ಭಾವನೆಗಳಿಂದ ಕೂಡಿದಂತಹ ಅಲಂಕಾರಿಕವಾದಂತಹ ಅಭಿನಯ ಮಾರ್ಗದ ರಂಗ ಪ್ರಯೋಗಗಳಿಗೆ ಅನುವು ಮಾಡಿಕೊಟ್ಟ ಅನ್ನೋದು ಈ ಕಥೆಯ ಹೂರಣ ಅಂತ ಎಲ್ಲ ವಿದ್ವಾಂಸರು ಗುರುತಿಸ್ತಾರೆ. ಮೊದಲು ಬಯಲಿನಲ್ಲೇ ನಡೀತಾ ಇದ್ದಂತಹ ನಾಟಕಗಳು, ಅದಕ್ಕೆ ಬಯಲಾಟಗಳು ಅಂತ ನಾವು ಹೇಳೋದು. ಬಳಿಕ ರಂಗಸ್ಥಳಕ್ಕೆ ಸ್ಥಾನಾಂತರ ಹೊಂದಿದ್ದು ಕೂಡ ಕ್ರಿಸ್ತಶಕ 1 ಮತ್ತು 2ನೇ ಶತಮಾನದ ಸಂದರ್ಭದಲ್ಲೇ. ಗ್ರಾಮ್ಯ ರಂಗಭೂಮಿ ಸುಸಂಸ್ಕೃತ ರಂಗಭೂಮಿಯ ಹೊರಳು ಹಾದಿಗೆ ಸರಿದದ್ದು, ಸಂಸ್ಕೃತ ರಂಗಭೂಮಿಯ ಅಸ್ಪಷ್ಟ ಹೆಜ್ಜೆಗಳು ಮೂಡಿದ್ದು ಕೂಡ ಇದೇ ಕಾಲಘಟ್ಟದಲ್ಲಿ. ಈ ಸಂದರ್ಭದಲ್ಲಿಯೇ ಸಂಸ್ಕೃತ ರಂಗಭೂಮಿಯ ಉಗಮದ ಬಗೆಗಿನ 2 ಪ್ರಮುಖವಾದಂತಹ ವಾದಗಳನ್ನ ಗಮನಿಸಿಬಿಡೋದು ಒಳ್ಳೇದು ಅಂತ ಅನಿಸ್ತದೆ. ಪಾಶ್ಚಾತ್ಯ ವಿದ್ವಾಂಸರು ಪ್ರೌಢ ಅಧ್ಯಯನ ಮತ್ತು ವೈಜ್ಞಾನಿಕ ಸಂಶೋಧನೆಗಳಿಗೆ ಹೆಸರುವಾಸಿಯಾದಂಥವರು. ಅವರ ಸಂಶೋಧನಾ ಕ್ರಮಗಳಿಗೆ ನಾವು ಋಣಿಗಳು ಅನ್ನುವುದಂತೂ ನಿಜ. ಸಂಸ್ಕೃತ ನಾಟಕದ ಉಗಮದ ವಿಚಾರ ಬಂದಾಗ ಪಾಶ್ಚಾತ್ಯ ವಿದ್ವಾಂಸರ ವಾದ ಏನಂದ್ರೆ, ಸಂಸ್ಕೃತ ರಂಗಭೂಮಿ ರೂಪುಗೊಂಡಿದ್ದೇ ಗ್ರೀಕ್ ಮತ್ತು ರೋಮನ್ ರಂಗಭೂಮಿಯ ಪ್ರಭಾವದಿಂದ. ಇದಕ್ಕೆ ಅವರು ಕೊಡೋ ಕಾರಣ ಅಂತಂದ್ರೆ, ಸಂಸ್ಕೃತ ನಾಟಕಗಳಲ್ಲಿ ಪರದೆಗೆ ಯವನಿಕಾ ಶಬ್ದವನ್ನ ಬಳಸಿದ್ದು, ಪ್ರಾಚೀನ ಭಾರತದಲ್ಲಿ ಗ್ರೀಕ್ ಜನಾಂಗಕ್ಕೆ ಯವನ ಶಬ್ದದ ಬಳಕೆ ಇತ್ತು. ಆದರೆ ಅಷ್ಟು ಮಾತ್ರಕ್ಕೆ ಸಂಸ್ಕೃತ ರಂಗಭೂಮಿ ಗ್ರೀಕ್ ರಂಗಭೂಮಿಯಿಂದ ಪ್ರಭಾವಿತ ಆಗಿತ್ತು ಅಂತ ಹೇಳಲಿಕ್ಕಾಗುದಿಲ್ಲ. ಅದಾಗಲೇ ಗ್ರೀಕ್ ಮತ್ತು ಭಾರತದ ವ್ಯಾಪಾರ ವಹಿವಾಟು ಹೆಚ್ಚಾಗಿದ್ದಂತ ಕಾಲ. ಆ ಕಾಲದಲ್ಲಿ ಗ್ರೀಕರು ತಯಾರಿಸಿದ ಬಟ್ಟೆಯಿಂದ ಪರದೆಗಳನ್ನು ಮಾಡಿಸಿಕೊಳ್ಳೋದು ರೂಢಿಯಾಗಿತ್ತು. ಹೀಗಾಗಿ ಪರದೆಗೆ ಯವನಿಕ ಶಬ್ದದ ಪ್ರಯೋಗ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಗ್ರೀಕ್ ನಾಟಕಗಳ ಜೀವನ ದರ್ಶನಕ್ಕೂ ಸಂಸ್ಕೃತ ನಾಟಕಗಳ ಜೀವನ ದರ್ಶನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಗ್ರೀಕ್ ಮತ್ತು ರೋಮನ್ನರ ಉತ್ಸವದ ಪರಿಕಲ್ಪನೆಗೂ ಅವರ ರಂಗ ಪ್ರದರ್ಶನದ ಕ್ರಮಕ್ಕೂ ಸಂಸ್ಕೃತ ನಾಟಕಗಳ ರಂಗ ಪ್ರದರ್ಶನಕ್ಕೂ ಮೂಲಭೂತವಾದಂತಹ ವ್ಯತ್ಯಾಸಗಳೇ ಇವೆ. ಈ ಎಲ್ಲ ಕಾರಣಗಳಿಂದ ಭಾರತೀಯ ವಿದ್ವಾಂಸರು ಪಾಶ್ಚಾತ್ಯರ ಈ ವಾದವನ್ನ ಸಾರಾಸಗಟಾಗಿ ತಿರಸ್ಕರಿಸಿದ್ರು. ಇನ್ನೊಂದು ವಾದ ಅಂತ ಹೇಳಿದ್ರೆ, ಸಂಸ್ಕೃತ ರಂಗಭೂಮಿಯ ಉಗಮದ ಹಾದಿಯನ್ನ ವೇದ ಕಾಲದಿಂದ ಗುರುತಿಸೋರಿದ್ದಾರೆ. ವೇದ ಮಂತ್ರಗಳು ಭಾರತದ ಅತ್ಯಂತ ಪ್ರಾಚೀನ ಕಾವ್ಯ ರಚನೆಗಳು. ಸಾಮಾನ್ಯವಾಗಿ ವೇದ ಮಂತ್ರಗಳಲ್ಲಿರೋದು ನಿಸರ್ಗದ ವರ್ಣನೆಗಳು, ಪ್ರಕೃತಿಯ ಆರಾಧನೆಯ ಸ್ತುತಿಗಳು, ಅಲ್ಲಲ್ಲಿ ಸಂಭಾಷಣೆಗಳು, ಅವುಗಳೇ ರಂಗಭೂಮಿಯ ಮೂಲ ಕೇಂದ್ರಗಳು ಅಂತ ಹೇಳುವವರು ಇದ್ದಾರೆ. ಋಗ್ವೇದದ ಸಂವಾದ ಸೂಕ್ತ ಅಂತಾನೆ ಪ್ರಸಿದ್ಧವಾದ 3ನೇ ಮಂಡಲದ 33ನೇ ಮಂತ್ರದಲ್ಲಿ ಬರುವಂತಹ ವಿಶ್ವಾಮಿತ್ರ ನದಿ ಸಂವಾದ ಇದಕ್ಕೆ ಉದಾಹರಣೆ. ವಿಶ್ವಾಮಿತ್ರ ಮುನಿ ರಥದಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇದ್ದಾರೆ. ವಿಪಶ ಮತ್ತು ಶುತುದ್ರಿ ನದಿಗಳು, ಈಗಿನ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳು, ತುಂಬಿ ಹರಿತಾ ಇವೆ. ಇಂದ್ರನನ್ನು ನದಿಗಳನ್ನು ಹೊಗಳಿ ತನಗೆ ದಾರಿ ಬಿಟ್ಟು ಕೊಡುವ ಹಾಗೆ ವಿಶ್ವಾಮಿತ್ರ ನದಿಗಳಲ್ಲಿ ಭಿನ್ನವಿಸಿಕೊಳ್ತಾನೆ. ಆಗ ನದಿ ಹೇಳ್ತದೆ, ಏನಾ ವಯಂ ಪಯಸಾ ಪಿನ್ವಮಾನ ಅನು ಯೋನಿಂ ದೇವಕೃತಂ ಚರಂತೀಹಿ ನವರ್ತವೇ ಪ್ರಸವ ಸರ್ಗತಕ್ತ ಕಿಂ ಯುರ್ ವಿಪ್ರೋ ನದ್ಯೋ ಜೋಹವೀತಿ. ನಮ್ಮ ಈ ನೀರಿನಿಂದ ನೆಲವನ್ನ ತೋಯಿಸುತ್ತಾ ದೇವನು ಅಂದ್ರೆ ಇಂದ್ರನು ಹಾಕಿಕೊಟ್ಟ ಹಾದಿಯಲ್ಲೇ ನಾವು ಹರಿತಾ ಇದ್ದೇವೆ. ನಾವು ನಿಲ್ಲುವುದೂ ಇಲ್ಲ, ಹಿಂದಿರುಗುವುದೂ ಇಲ್ಲ. ನಮ್ಮನ್ನ ಹೊಗಳುತ್ತಿರುವ ನಿನ್ನ ಬೇಡಿಕೆಯಾದರೂ ಏನು ಅಂತ ಅವು ಕೇಳ್ತವೆ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ರಮಧ್ವಂ ಮೇ ವಚಸೇ ಸೋಮ್ಯಾಯ ಋತಾವರೀಹಿ ಉಪ ಮುಹೂರ್ತಂ ಏವೈಹಿ ಪ್ರ ಸಿಂಧು ಮಚ್ಛಾ ಬೃಹತೀ ಮನೀಷಾ ಅವಸ್ಯುಹು ಅಹ್ವೇ ಕುಶಿಕಸ್ಯ ಸೂನುಹು. ನಾನು ಕುಶಿಕ ಮಹರ್ಷಿಯ ಮಗ, ಕೆಲವು ಸಸ್ಯಗಳ ಸಂಗ್ರಹಕ್ಕಾಗಿ ಹೊರಟಿದ್ದೇನೆ, ಅದಕ್ಕಾಗಿ ನಿಮ್ಮನ್ನ ಸ್ತುತಿಸ್ತಾ ಇದ್ದೇನೆ. ನನ್ನ ಪ್ರಾರ್ಥನೆಗೆ ಓಗೊಟ್ಟು ಒಂದು ಕ್ಷಣಕಾಲ ಹರಿಯೋದನ್ನ ನಿಲ್ಲಿಸಿ. ಹೀಗೆ ವಿಶ್ವಾಮಿತ್ರ ಮತ್ತು ನದಿಗಳ ನಡುವೆ ಸಂವಾದ ಮುಂದುವರಿದು ಕೊನೆಗೆ ನದಿಗಳು ಋಷಿಗೆ ದಾರಿ ಮಾಡಿಕೊಡ್ತವೆ. ವಿಶ್ವಾಮಿತ್ರ ನದಿ ಸಂವಾದ ಸೂಕ್ತ, ಯಮ ಯಮಿ ಸಂವಾದ ಸೂಕ್ತ, ಇಂದ್ರನ ಸ್ವಗತ ಸಂಭಾಷಣೆ, ಪುರೂರವ ಉರ್ವಶಿ ಸಂವಾದ ಸೂಕ್ತ, ಸರಮಾಪಣಿ ಸಂವಾದ ಸೂಕ್ತ, ಇವುಗಳನ್ನು ಉಲ್ಲೇಖಿಸಿ ವೇದ ಕಾಲದಲ್ಲಿಯೇ ರಂಗಭೂಮಿಯೊಂದು ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳುವವರಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ, ಇವು ಕಥನ ಕ್ರಮಗಳಾಗಬಹುದೇ ಹೊರತು ರಂಗಕ್ರಿಯೆಗಳಾಗುವುದಿಲ್ಲ. ಆದರೆ ಇಂತಹ ಕಥನ ಕ್ರಮಗಳೇ ಮುಂದಿನ ರಂಗಕ್ರಿಯೆಗೆ ಪ್ರೇರಕವಾದವು ಅಂತ ಊಹಿಸಬಹುದೇ ಏನೋ. ನಾಟಕ ಅಂದ್ರೆ ಹಾಡು ಕುಣಿತ ಅಭಿನಯಗಳು ಇರಬೇಕು ಅಂತಾನೆ ಅರ್ಥ. ವಿನಾಗೀತಂ ನಾಟ್ಯಂ ರಂಗಂ ನಗಚ್ಚತಿ
ಸಂಸ್ಕೃತದಲ್ಲಿ

ನಾಟಕಗಳನ್ನು 10 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವಕ್ಕೆ ದಶರೂಪಕ ಅಂತ ಹೆಸರು. ಅವುಗಳಂದ್ರೆ ನಾಟಕ, ಪ್ರಕರಣ, ಬಾಣ, ಪ್ರಹಸನ, ಡಿಮ, ವ್ಯಾಯೋಗ, ಸಮವಕಾರ, ವೀಥಿ, ಅಂಕ ಮತ್ತು ಈಹಾಮೃಗ. ಇವುಗಳನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡೋದಾದರೆ, ನಾಟಕ ಅಂದರೆ ಅದು ಪ್ರಸಿದ್ಧವಾದ ವಸ್ತುವನ್ನು ಹೊಂದಿರ್ತದೆ ಮತ್ತು ಅಲ್ಲಿ ವೃದ್ಧಿ, ವಿಲಾಸ, ಸುಖ, ದುಃಖಗಳು ಇದರ ಜೀವಾಳವಾಗಿರ್ತವೆ. ನಾನಾ ರಸಗಳಿಂದ ಕೂಡಿದ್ರೂ ಕೂಡ ಶೃಂಗಾರ ವೀರ ರಸಗಳೇ ಪ್ರಧಾನ. ನಾಯಕ ಉದಾತ್ತ ವಂಶದವನು, ಮಾದರಿಯವನೂ ಆಗಿರಬೇಕು ಅನ್ನೋದು. ಇನ್ನು ಪ್ರಕರಣದಲ್ಲಿ ಲೌಕಿಕವಾದಂಥ ಕವಿಕಲ್ಪಿತವಾದಂಥ ವಸ್ತು ಈ ಪ್ರಕರಣದ್ದು. ಶೃಂಗಾರ ರಸ ಪ್ರಧಾನವೇ, ನಾಯಕ ಸಾಮಾನ್ಯ ಜೀವನ ನಡೆಸುವಂಥವನು. ಇನ್ನೊಂದು ಪ್ರಕಾರ ಬಾಣ ಅಂತ ಹೇಳಿ, ಅಲ್ಲಿ ವಸ್ತು ಕಲ್ಪಿತವಾದದ್ದು, ಅಲ್ಲಿ ಧೂರ್ತರು ಮತ್ತು ವಿಟರು ನಾಯಕರಾಗಿರ್ತಾರೆ. ಪ್ರಹಸನ, ಇದು ಕೀಳು ಜನರ ಚರಿತ್ರೆಯನ್ನು ಹೊಂದಿದಂಥ ಕಲ್ಪಿತ ವಸ್ತು, ಇದರದ್ದು ಹಾಸ್ಯರಸ ಪ್ರಧಾನ ಆಗಿರ್ತದೆ. ಡಿಮ, ಈ ಡಿಮ ಅಂದ್ರೆ ಮಂತ್ರ, ಮಾಟಗಳು, ಯುದ್ಧಾದಿಗಳಿಂದ ಕೂಡಿದಂಥ ರೌದ್ರರಸ ಪ್ರಧಾನವಾಗಿರುವಂಥ ನಾಟಕಗಳು. ದೇವ, ಗಂಧರ್ವ, ಯಕ್ಷ, ರಾಕ್ಷಸ, ಉರಗ, ಭೂತ ಪ್ರೇತಗಳು ಇದರ ಪಾತ್ರಗಳು. ಪ್ರಖ್ಯಾತವಾದ ವಸ್ತುವನ್ನ ಇವು ಹೊಂದಿರ್ತವೆ. ವ್ಯಾಯೋಗ, ಪ್ರಸಿದ್ಧನಾದಂಥ ಧೀರೋದ್ಧತ ನಾಯಕನಿರ್ತಾನೆ. ಪುರುಷ ಪಾತ್ರಗಳೇ ಹೆಚ್ಚಿರ್ತವೆ, ಸ್ತ್ರೀ ಪಾತ್ರಗಳು ಕಡಿಮೆ. ಇಲ್ಲಿ ಸ್ತ್ರೀ ನಿಮಿತ್ತವಲ್ಲದ ಜಗಳ ಇದರ ವಸ್ತು. ಏಳನೆಯದ್ದು ಸಮವಕಾರ, ದೇವಾಸುರರಿಗೆ ಸಂಬಂಧಪಟ್ಟಂತ ಪ್ರಸಿದ್ಧವಾದಂಥ ವಸ್ತು ಈ ಸಮವಕಾರದ್ದು. ಪ್ರಖ್ಯಾತರು, ಉದಾತ್ತರು ಆದಂಥ ನಾಯಕರು ಇದರಲ್ಲಿರ್ತಾರೆ. ವೀರರಸ ಪ್ರಧಾನವಾದದ್ದು. ಇನ್ನೊಂದು ವೀಥಿ, ಒಂದೇ ಅಂಕ, ಒಬ್ಬನೇ ನಾಯಕ, ಆಕಾಶದಲ್ಲಿ ಯಾರ ಜೊತೆಯೋ ಮಾತನಾಡ್ತಾ ಉಕ್ತಿ ಪ್ರತ್ಯುಕ್ತಿ ಮೂಲಕ ರಂಗದ ಮೇಲೆ ಚಮತ್ಕಾರವನ್ನೇ ಸೃಷ್ಟಿಸುವುದು. ಶೃಂಗಾರ ರಸವೇ ಪ್ರಧಾನವಾದಂಥದ್ದು. ಅಂಕ, ಇಲ್ಲಿಯೂ ಕೂಡ ಒಂದೇ ಅಂಕ, ಪ್ರಸಿದ್ಧವಾದ ವಸ್ತು ಆದರೂ ಕೂಡ ಅದರಲ್ಲಿ ಕವಿಯ ಕಲ್ಪನೆ ಇದೆ. ಚತುರರಲ್ಲದಂತಹ ಹಲವು ನಾಯಕರು ಇದ್ದಾರೆ. ರಂಗದ ಮೇಲೆ ಯುದ್ಧಗಳು ನಡೆಯುವುದಿಲ್ಲ, ಯುದ್ಧದ ಸುದ್ದಿಗಳು ಮಾತ್ರ ಹರಡುತ್ತವೆ. ಕರುಣ ಮತ್ತು ವೈರಾಗ್ಯ ವಿಚಾರಗಳು ಇಲ್ಲಿ ಬರ್ತವೆ. ಇನ್ನು ಕೊನೆಯದ್ದು ಈಹಾಮೃಗ. ಇಲ್ಲಿ ಧೀರೋದ್ಧತರಾದಂತಹ ನಾಯಕರು, ಪ್ರತಿನಾಯಕರು, ದಿವ್ಯರು, ಮರ್ತ್ಯರು ಪಾತ್ರಗಳು, ಸ್ತ್ರೀ ಅಪಹರಣಾದಿ ಮಿಶ್ರ ಕಥಾವಸ್ತು ಇದರದ್ದು. ಹೀಗೆ ಸಂಸ್ಕೃತ ನಾಟಕಗಳನ್ನ 10 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಕ್ರಿಸ್ತಶಕ 1 ಮತ್ತು 2ನೇ ಶತಮಾನದಲ್ಲಿ ಮೂಡಿದಂಥ ಸಂಸ್ಕೃತ ನಾಟಕಗಳ ಅಸ್ಪಷ್ಟ ಹೆಜ್ಜೆಗಳನ್ನು ಅರಸುತ್ತಾ ನಾವು ಹೊರಟ್ರೆ ನಮಗೆ ಸಿಗುವ ಮೊದಲನೆಯದು ಅಂತ ಪರಿಗಣಿತವಾಗಬಹುದಾದ ಸಂಸ್ಕೃತ ನಾಟಕ ಅಶ್ವಘೋಷನ ಶಾರೀಪುತ್ರ ಪ್ರಕರಣ ಅಥವಾ ಶಾರದ್ವತಿ ಪ್ರಕರಣ. ಅಶ್ವಘೋಷ ಒಬ್ಬ ಬೌದ್ಧ ದಾರ್ಶನಿಕ ಕವಿ. ಈತ ಬೌದ್ಧ ಮತದ ಪ್ರಚಾರಕ್ಕಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿಟ್ಟಂಥವ. ಅಶ್ವಘೋಷ ಕ್ರಿಸ್ತಶಕ 125ರಲ್ಲಿ ಪೇಶಾವರದಲ್ಲಿ ಆಳ್ತಾ ಇದ್ದಂಥ ಸಿಥಿಯನ್ ರಾಜ ಕನಿಷ್ಕನ ರಾಜಗುರುವಾಗಿದ್ದ ಅನ್ನುವಂಥ ಪ್ರತೀತಿ ಇದೆ. ಈತ ಬೌದ್ಧ ಮತದ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾದವರೆಗೂ ಸಾಗಿದ್ದಂಥ ಕುರುಹುಗಳಿವೆ. ಈತನ ಶಾರದ್ವತಿ ಪ್ರಕರಣ ನಾಟಕ ದೊರೆತದ್ದು ಕೂಡ ಮಧ್ಯ ಏಷ್ಯಾದ ಟೂರ್ಫಾನ್ನಲ್ಲಿ, ಈಗ ಅದು ಚೀನಾ ದೇಶದಲ್ಲಿದೆ. ಈ ಶಾರದ್ವತಿ ಪ್ರಕರಣ ನಾಟಕ ನಮಗೆ ಪೂರ್ತಿಯಾಗಿ ದೊರೆತಿಲ್ಲ. 1911ರಲ್ಲಿ ಜರ್ಮನ್ ವಿದ್ವಾಂಸ ಲೂಡರ್ಸ್ ತಾಳೆ ಓಲೆಯಲ್ಲಿ ಮಸಿಯಲ್ಲಿ ಬರೆದಂಥ ಜೀರ್ಣಾವಸ್ಥೆಗೆ ತಲುಪಿದಂಥ ತುಂಡು ತುಂಡುಗಳನ್ನು ಸಂಗ್ರಹಿಸಿ ಪ್ರಕಟ ಮಾಡ್ತಾನೆ. ಆ ತುಂಡುಗಳಲ್ಲಿ ಬರುವ ಪಾತ್ರಗಳು ಬೇರೆ ಬೇರೆ ಆದ್ದರಿಂದ ಇದು ಒಂದೇ ನಾಟಕದ ಪಾತ್ರಗಳು, ಬೇರೆ ಬೇರೆ ನಾಟಕದ ಪಾತ್ರಗಳು ಸ್ಪಷ್ಟ ಆಗಿಲ್ಲ. ನಾಟಕದ 9ನೇ ಅಂಕದ ಮುಕ್ತಾಯದಲ್ಲಿ ಹೀಗೊಂದು ಉಲ್ಲೇಖ ಇದೆ. ಶಾರೀಪುತ್ರ ಪ್ರಕರಣೇ ನವಮೋಂಕ ಆರ್ಯ ಸುವರ್ಣಾಕ್ಷಿಪುತ್ರಸ್ಯ ಅಶ್ವಘೋಷಸ್ಯ ಕೃತಿ ಶಾರದ್ವತೀಪುತ್ರ ಪ್ರಕರಣಂ ಸಮಾಪ್ತಂ ಅಂತ ಸ್ಪಷ್ಟವಾಗಿ ತನ್ನ ಹೆಸರಿನ ಮೂಲಕ ಘೋಷಿಸಿಕೊಂಡಿದ್ದರಿಂದ ಶಾರೀಪುತ್ರ ಪ್ರಕರಣ ಅಥವಾ ಶಾರದ್ವತಿ ಪ್ರಕರಣ ನಾಟಕ ಅಶ್ವಘೋಷನದ್ದು ಅನ್ನೋದಂತೂ ನಿಶ್ಚಯ. 5ನೇ ಶತಮಾನದ ಚೀನಾ ದೇಶದ ಗ್ರಂಥವೊಂದರಲ್ಲಿ ಅಶ್ವಘೋಷ ರಾಷ್ಟ್ರಪಾಲ ನಾಟಕ ಅನ್ನುವಂಥ ರೂಪಕವೊಂದನ್ನು ರಚಿಸಿ ಅದರಲ್ಲಿ ಆತನೇ ಪಾತ್ರವಹಿಸಿ ಅಭಿನಯಿಸಿದ ಅಂತನೂ, ಅದನ್ನ ನೋಡಿದ ಸುಮಾರು 500 ಜನ ಕ್ಷತ್ರಿಯ ಕುಮಾರರು ವೈರಾಗ್ಯವನ್ನ ತಾಳಿ ಬೌದ್ಧ ಮತವನ್ನ ಸ್ವೀಕರಿಸಿದರು ಅಂತನೂ ಉಲ್ಲೇಖ ಇದೆ. ಆದರೆ ಈ ನಾಟಕ ಉಪಲಬ್ಧ ಇಲ್ಲ. ನಾಟ್ಯಶಾಸ್ತ್ರಕಾರನಾದಂಥ ಭರತಮುನಿಯು, ವೈಯಾಕರಣಿಯಾದಂಥ ಪಾಣಿನಿಯು ಕೂಡ ತಮ್ಮ ಪೂರ್ವದ ನಾಟಕಕಾರರನ್ನ ಲಾಕ್ಷಣಿಕರನ್ನ ನೆನಪಿಸಿಕೊಳ್ತಾರೆ. ಅಶ್ವಘೋಷನಿಗಿಂತಲೂ ಮೊದಲು ಹಲವು ನಾಟಕಗಳು ರಚಿತವಾಗಿದ್ದರೂ ಅವುಗಳು ಯಾವುವೂ ಕೂಡ ಲಭ್ಯ ಇಲ್ಲದ ಕಾರಣ ಅಶ್ವಘೋಷನ ಶಾರೀಪುತ್ರ ಪ್ರಕರಣ ಅಥವಾ ಶಾರದ್ವತಿ ಪ್ರಕರಣ ನಾಟಕ ಸಂಸ್ಕೃತದ ಮೊದಲ ನಾಟಕ ಆಗಿ

ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ರಾಗ್ ಕೋಮಲ್ ರಿಷಭ್ ಅಸಾವರಿ. ಇವರಿಗೆ ತಬಲಾ ಸಾಥ್ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿಕಲ್ಲೂರ್, ಹಾರ್ಮೋನಿಯಂ ಸಾಥ್ ಬಸವರಾಜ್ ಹಿರೇಮಾಠ್. ಕೇಳಿ ರಾಗ್ ಕೋಮಲ್ ರಿಷಭ್ ಅಸಾವರಿ.

ಇದುವರೆಗೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನದಲ್ಲಿ ರಾಗ್ ಕೋಮಲ್ ರಿಷಭ್ ಹಾಸ್ ಅವರೇ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ.

0: ಕಲ್ಲೂರ್, ಹಾರ್ಮೋನಿಯಂ ಸಾಥ್ ನೀಡಿದವರು ಬಸವರಾಜ್ ಹಿರೇಮಾಠ್. ಕೇಳುವರೆ ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
2: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೂರನ್ನ ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಬಿಡುಗಡೆ ಆಗುತ್ತದೆ. 2017-18 ಒಂದು ಸಮೀಕ್ಷೆಯಲ್ಲಿ ಮಾಡಿದಂತ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತ ವಸತಿ ರೈತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೂರನ್ನ ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25 51,521 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ.
1: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ 29ರಿಂದ ಆರಂಭಿಸಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ, ಹಿಂದಿ, ಮರಾಠಿ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣ್ಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಕು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ 2ನೇ ಬಾರಿಗೆ ಐಪಿಎಲ್ ಟಿ20 ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ

ಅವರಿಗೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
2: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ನಮ್ಮ ಗೆಳತಿಯರ ಸಂಖ್ಯೆ ಬರೀ ನಮ್ಮ ಊರುಗಳಿಗೆ ನಮ್ಮ ರಾಜ್ಯಕ್ಕೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಗೆಳತಿಯರು ದೂರ ದೂರದ ದೇಶಗಳೊಳಗೂ ಕೂಡ ನೆಲೆಸಾರ. ಆವಾಗವಾಗ ತಮ್ಮ ತಾಯ್ನಾಡಿಗೆ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಅಂತ ಒಬ್ಬ ಗೆಳತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು. ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು ಮೂಲತಃ ಧಾರವಾಡದವರು. ಇವತ್ತು ಅವರು ಸ್ವೀಡನ್ನೊಳಗ ನೆಲೆಸಿ ಅಲ್ಲೇ ಉದ್ಯೋಗವನ್ನ ಕೈಗೊಂಡು ಜೊತೆಗೆ ಕನ್ನಡ ಸಂಘವನ್ನ ಕಟ್ಟಿ ಆ ಸಂಘದ ಮೂಲಕ ಹಲವಾರು ಕಾರ್ಯಚಟುವಟಿಕೆಗಳನ್ನ, ಒಂದು ಓದುವಿಕೆ ಆಗಿರಬಹುದು, ಬೇರೆ ಬೇರೆ ಅಡುಗೆ ಕ್ಲಾಸ್ಗಳಾಗಿರ್ಬಹುದು, ಸಂಗೀತ ಆಗಿರಬಹುದು, ಈ ತರ ಅವರು ಈ ಸಂಘದ ಮೂಲಕ ಅಲ್ಲಿ ಒಂದು ಕನ್ನಡಾಭಿಮಾನವನ್ನ

0: ಈ ಗೆಳತಿಯೊಂದಿಗೆ ನಾವು ಮಾತನಾಡಿ ಇನ್ನೊಂದ್ ಸ್ವಲ್ಪ ವಿವರವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅಂದ ಕೂಡಲೇನ ನಮ್ಮ ಊರಿನ ಗೆಳತಿ, ನಮ್ಮ ಅಕ್ಕಪಕ್ಕದ ಗೆಳತಿ ಅನ್ನೋ ಅಭಿಮಾನ ನಮಗ. ಖಂಡಿತವಾಗಿಯೂ ತಾವು ಧಾರವಾಡದವರೇ. ತಮ್ಮ ಓದು ವಿದ್ಯಾಭ್ಯಾಸ ಎಲ್ಲೆಲ್ಲ ಆತು, ಸ್ವೀಡನ್ ಒಳಗೆ ಹೋಗಿ ನೆಲೆಸಲಿಕ್ಕೆ ಏನು ಕಾರಣ ಒಂದ್ ಸ್ವಲ್ಪ ಹೇಳ್ತೀರಿ?
1: ನಾ ಹುಟ್ಟಿ ಬೆಳೆದದ್ದು ಗದಗ ಒಳಗ. ಹೈಸ್ಕೂಲ್ ಒಳಗಿದ್ದಾಗ ನಾವು ಧಾರವಾಡಕ್ಕೆ ಬಂದ್ವಿ. ಅವಾಗ್ಲಿಂದ ನಾನು ಸುಮಾರು ಒಂದ್ 14 ವರ್ಷ ಧಾರವಾಡದೊಳಗಿದ್ದೆ. ಅಂದ್ರ ಫಾರ್ಮೇಟಿವ್ ಇಯರ್ಸ್ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ಹವ್ಯಾಸ ಆಸಕ್ತಿ ಓದು ಬಗ್ಗೆ ನಮ್ದು ಇಚ್ಛೆ ಏನ್ ಒಂದು ರೂಪುಗೊಳ್ತದ, ಆ ಟೈಮ್ ಒಳಗ ನಾ ಧಾರವಾಡದಾಗಿದ್ದೆ. ಸಂಗೀತದ ಬಗ್ಗೆ ನನ್ನ ಆಸಕ್ತಿ ಆಗಿರ್ಬಹುದು, ಸಾಹಿತ್ಯದ ಬಗ್ಗೆ ಧಾರವಾಡದೊಳಗ ಯಾರ ಜೊತೆ ಮಾತಾಡಿದ್ರು ಅದು ಒಂಥರ ಸಮೃದ್ಧಿ ಇರ್ತದ ಮಾತು, ಹಿಂಗ ಒಣ ಪೊಳ್ಳಿರಂಗಿಲ್ಲ ಆ ತರದ ಮಾತಿನಿಂದ ಅದ್ ಬಹಳ ನನ್ಗ ಇನ್ಫ್ಲೂಯೆನ್ಸ್ ಆಗ್ಯದ ಅಂತ ಹೇಳ್ಬಹುದು. ಸೊ ಹೈಸ್ಕೂಲ್ನಾಗ ಇದ್ದಾಗ ನಾ ಇಲ್ಲಿ ಬಂದೆ, ಸಂಗೀತ ಕಲೀಲಿಕ್ಕೆ ಶುರು ಮಾಡಿದೆ. ಸುಮಾರು ಕಾರ್ಯಕ್ರಮ ಅವಾಗ ಧಾರವಾಡದೊಳಗೆ ಓವರ್ ನೈಟ್ ಪ್ರೋಗ್ರಾಮ್ಸ್ ಇರ್ತಿದ್ವು, ಅಟೆಂಡ್ ಮಾಡ್ತಿದ್ವಿ. ಎಲ್ಲಾ ಕವಿಗಳು, ನಮ್ ಗುರುಗಳು ಎಲ್ಲರೂ ಸಿಗ್ತಿದ್ರು. ಹಿಂಗಾಗಿ ಅದು ಒಂಥರ ಸಮೃದ್ಧವಾದ ಬದುಕಂತ ಹೇಳ್ಬಹುದು. ಮುಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಹೋಮ್ ಸೈನ್ಸ್ ಮಾಡಿದೆ. ಮಾಸ್ಟರ್ಸ್ ನಾನು ಅಲ್ಲೇ ಮಾಡಿದೆ, ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಅನ್ನೋ ವಿಷಯದೊಳಗ. ಆಮೇಲೆ ಅದನ್ನ ಓದುವಾಗ ನನ್ಗ ಇಲ್ಲಿ ಆಕಾಶವಾಣಿ ಒಳಗ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು. ಆಮೇಲೆ ಮಾಸ್ಟರ್ಸ್ ಮುಗಿಸಿ ನಾ ದಾಂಡೇಲಿ ಒಳಗೆ ಕೆಲಸ ಮಾಡ್ತಿದ್ದೆ, ಆವಾಗ್ಲೂ ಸಹ ನಾ ಇಲ್ಲಿ ಆಕಾಶವಾಣಿ ಧಾರವಾಡಕ್ಕೆ ಬರ್ತಿದ್ದೆ. ಆಮೇಲೆ ಕೆಲಸದ ಸಲುವಾಗಿ ನಾ ಬೆಂಗಳೂರಿಗೆ ಹೋದೆ. ಅವಾಗ್ನೂ ನಂದು ಆಕಾಶವಾಣಿ ನಂಟ್ ಮುಂದುವರಿತು. ಸುಮಾರು ವರ್ಷ ನಾನು ಬೆಂಗಳೂರು ಆಕಾಶವಾಣಿಗೂ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಕೆಲಸ ಮಾಡ್ತಿದ್ದೆ. ಬೆಂಗಳೂರು ಯೂನಿವರ್ಸಿಟಿ ಒಳಗೂ ನಾ ಟೀಚರ್ ಅಂತ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು SKF ಅಂತ ಒಂದು ಕಂಪನಿ ಅದ, ಬಾಲ್ ಬೇರಿಂಗ್ಸ್ ಕಂಪನಿ ಅದು, ಅದು ಸ್ವೀಡಿಶ್ ಕಂಪನಿ, ಅದರೊಳಗೆ ಕೆಲಸ ಮಾಡ್ತಿದ್ರು. ಅವಾಗ 2013 ಅವ್ರಿಗೊಂದು ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಬಂತು, 2 ವರ್ಷದ ಸಲುವಾಗಿ ಸ್ವೀಡನ್ ಹೋಗ್ಬೇಕಾದ್ರು. ಸೊ ಹೋದ್ವಿ. ಅವಾಗ ಹೋಗಿದ್ದು 2 ವರ್ಷಕ್ಕಂತ ಹೋಗಿತ್ತು ಅದು.

0: ಮುಂದುವರಿತು. ಹಂಗ ಅಲ್ಲೇ ನೆಲೆ ಊರಿದ್ವಿ ಅಂತ.
1: ಅಂದ್ರೆ ಇಷ್ಟು ಒಂದು ಮೂಲ ಎಲ್ಲವನ್ನೂ ಧಾರವಾಡ ಇಲ್ಲೇನೆ ನೀವು ಪಡ್ಕೊಂಡು ಬೆಂಗಳೂರಲ್ಲಿ ಮುಂದುವರೆಸಿಕೊಂಡು ಇವತ್ತು ಸ್ವೀಡನ್ ನಲ್ಲಿ ನೆಲೆಸಿದ್ದೀರಿ. ಈಗ ಮಂಜುಳಾ ಅವರೇ, ಸ್ವೀಡನ್ ನಲ್ಲಿ ನಿಮ್ಮ ಒಂದು ಓದು ಈ ಕಾರ್ಯವನ್ನ ಮುಂದುವರೆಸಿದ್ರೆ ಹೆಂಗ?
0: ಹೌದು, ಸ್ವೀಡನ್ ಹೋದ್ಮೇಲೆ ಹೆಚ್ಚಾನ್ ಹೆಚ್ಚು ಯುರೋಪಿಯನ್ ದೇಶ ಏನವ ಅಲ್ಲೇ ಭಾಷಾ ಬೇಕೇ ಬೇಕು ನಿಮ್ಗ. ಬಹಳ ಸಣ್ಣ ಸಣ್ಣ ದೇಶವು ಅವರು ಭಾಷಾ ಬಿಟ್ರೆ ತಮ್ಮತನವನ್ನು ಕಳ್ಕೋತೀವಿ ಅನ್ನೋ ಒಂದ್ ಅರಿವು ಉಳಿಸ್ಕೊಂಡಂತಹ ದೇಶವು. ನಮಗದು ಕಷ್ಟ ಆದ್ರೂ ಅವ್ರ ಮಟ್ಟಿಗೆ ಅದು ಸರಿನೇ. ನಿಮ್ಗೆ ಭಾಷಾ ಇಲ್ಲ ಅಂದ್ರೆ ಈ ಸಾಫ್ಟ್ವೇರ್ ಲೈನ್ ಬಿಟ್ರೆ ಬೇರೆ ಎಲ್ಲೂ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯಲ್ಲ, ನಿಮ್ಮ ದೈನಂದಿನ ಜೀವನ ನಡೀಲಿಕ್ಕೆ ಸಾಧ್ಯಲ್ಲೇ. ಹಿಂಗಾಗಿ ನಾ ಇಲ್ಲಿ ಹೋಗುವಾಗ PhD ಮಾಡ್ತಿದ್ದೆ, ಹೋದ್ಮೇಲೆ ಮಕ್ಳು ಸಣ್ಣವರಿದ್ರು, ಹಿಂಗಾಗಿ ನನ್ಗೆ ಅವ್ರನ್ನಷ್ಟ ಅಲ್ಲಿ ಕಳಿಸಿ ಉಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾ ಹೋಗಿ ಒಂದ್ ವರ್ಷ ಭಾಷಾ ಕಲಿತೆ, ಸ್ವೀಡಿಶ್ ಕಲಿತೆ. ಇಂಟೆನ್ಸಿವ್ ದಿವಸಕ್ಕೆ 8-10 ತಾಸಿನ ಕಾಲೇಜ್ ಅದು. ಒಂದ್ ವರ್ಷದಾಗ ಕಲಿತೆ. ಆಮೇಲೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ ಕೂಡಲೇ ಅವ್ರು ಹೇಳಿದ್ರು PhD ಮುಗಿದ್ರ ಯೂನಿವರ್ಸಿಟಿ ಒಳಗ ಓಪನಿಂಗ್ಸ್ ಅವ ಅಂತ. ಸೊ ನಾ ಒಂದ್ ವರ್ಷ ಮಧ್ಯದಾಗ ಬಂದು PhD ಮುಗಿಸ್ಕೊಂಡು ಹೋಗಿ ನಾ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ.
1: ಈಗ ಸ್ವೀಡಿಶ್ ಭಾಷೆಯಲ್ಲಿನೇ ನೀವು ಟೀಚ್ ಮಾಡ್ತೀರಿ?
0: ಹೌದು. ಅಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನದ ಅಂದ್ರ ಶೈಕ್ಷಣಿಕ ಭಾಷಾ ಮಾಧ್ಯಮ ಏನದ ಅದು ಸ್ವೀಡಿಶೇ ಅದ. ಪೋಸ್ಟ್ ಗ್ರಾಜುಯೇಷನ್ ತನಕ ಕೆಲವೊಂದು ಸಬ್ಜೆಕ್ಟ್ ಅಂತೂ ಪೋಸ್ಟ್ ಗ್ರಾಜುಯೇಷನ್ ಸಹಿತ ಸ್ವೀಡಿಶ್ ನಾಗ ಅವ. ಸೊ ಹಿಂಗಾಗಿ ಇಂಗ್ಲಿಷ್ ಉಪಯೋಗ ಮಾಡ್ತೀನಿ ಅಂದ್ರೂ ಸ್ವೀಡಿಶ್ ಉಪಯೋಗ ಮಾಡುದು ಕಂಪಲ್ಸರಿ ಅದ.
1: ಈ ಸ್ವೀಡಿಶ್ ಭಾಷೆಯನ್ನ ಕಲಿಯುವಾಗ ತಮಗೇನ್ ಅನಿಸ್ತು, ಒಂದು ಅನುಭವ? ಈಗ ನಾವು ಇಲ್ಲೇನೆ ನಮ್ಮ ಭಾರತದಲ್ಲೇನೆ ನಾವು ಒಂದು ಕೇರಳಕ್ಕೆ ಹೋದ್ರೆ ಮಲಯಾಳಂ ಕೇಳ್ತೀವಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಕೇಳ್ತೀವಿ. ಇವು ಅಕ್ಕಪಕ್ಕದ್ದಾದ್ರೂ ಒಂಚೂರು ಒಂದೇ ವಾಕ್ಯ ಎರಡು ವಾಕ್ಯ ಏನಾದ್ರೂ ಮಾತಾಡ್ತೀವಿ. ನಿಮಗ್ ಒಂದ್ಸಲಕ್ಕೆ ಇದು ಪೂರ್ತಿ ಭಿನ್ನವಾದ ಭಾಷೆ.
0: ಹೌದು.
1: ಹೆಂಗ ಅನಿಸ್ತು?
0: ಅದು ಇಂಗ್ಲಿಷ್ಗೂ ಹತ್ತಿರಲ್ಲ, ನಮ್ಗೆ ಗೊತ್ತಿರೋ ಯಾವ ಭಾಷೆಗೂ ಹತ್ತಿರಲ್ಲ. ಇವನ್ ಆಲ್ಫಾಬೆಟ್ಸ್ ಏನವ ಅವು ಸಹಿತ ಮೂರ್ ಎಕ್ಸ್ಟ್ರಾ ಅವ ಅಲ್ಲಿ. ಅದರದ್ದು ಪ್ರೊನೌನ್ಸಿಯೇಷನ್ ಆಗಿರ್ಬಹುದು. ಈಗ ಇಂಗ್ಲಿಷ್ ನಾಗ ಓನ್ ಓ ಅಂತ ಓದ್ತೀವಿ, ಸ್ವೀಡಿಶ್ ನಾಗ ಊ ಅಂತ ಓದ್ಬೇಕು ನೀವ್ ಅದನ್ನ. ಸೊ ಹಿಂಗಾಗಿ ಭಾರಿ ಚಾಲೆಂಜಿಂಗ್ ಅನಿಸ್ತಿತ್ತು. ಆದ್ರ ನಾ ಒಬ್ಬಕಿನ ಅಲ್ಲ, ಅಲ್ಲೆಲ್ಲ ಹಿಂಗ ಹೊರಗ್ಲಿಂದ ಬಂದವ್ರಿಗೆ ಗವರ್ಮೆಂಟ್ ಒಂದು ಫ್ರೀ ಕೋರ್ಸ್ ನಡೆಸ್ತದ. ಹಿಂಗ ಎಲ್ಲಾರು ಅದಕ್ಕೆ ಜಾಯಿನ್ ಆಗ್ತಾರ, ಎಲ್ಲಾರು ಸ್ವೀಡಿಶ್ ಕಲೀಲೇಬೇಕು, ಭಾಷಾ ಉಳಿಸ್ಬೇಕನ್ನೋ ಪ್ರಯತ್ನ ಅದು. ಹಿಂಗಾಗಿ ನಾವೆಲ್ಲಾರು ಸೇರಿ ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಸಾಕಷ್ಟು ಪ್ರಯತ್ನ ಪಡ್ತಿದ್ವಿ, ತಪ್ಪು ತಪ್ಪು ಮಾತಾಡ್ತೀವಿ, ಇವತ್ತಿಗೂ ತಪ್ಪದ ಭಾಷಾ. ಆದ್ರ ಕಮ್ಯುನಿಕೇಶನ್ ಏನದ ಅದು ಸಾಧ್ಯ ಆಗ್ತದ, ಬಂದ್ರನ್ನ ಅರ್ಥ ಮಾಡ್ಕೊಳ್ಳೋದ. ಆಮೇಲೆ ಬರ್ತ ಆ ಭಾಷಕ್ಕ ಬ್ಯಾರೆ ಭಾಷಕ್ಕ ಸಿಮಿಲಾರಿಟೀಸ್ ಏನವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದ್ ಎಬಿಲಿಟಿ ಬೆಳೀತು. ಹೆಂಗ ಒಂದ್ ಸೆಂಟೆನ್ಸ್ ಒಳಗ್ ವರ್ಬ್ ಸೆಕೆಂಡ್ ಬರ್ಬೇಕಂತ ಈ ಇಂಗ್ಲಿಷ್ ನಾಗ ನೋಡಿದ್ರು ಹಂಗೆ ಅದ, ಅವೆಲ್ಲ ಅರ್ಥ ಆಗ್ಲಿಕ್ಕೆ ಶುರು. ಆದ್ರೆ ಅದು ಯಾರು ಬಿಡಿಸಿ ಹೇಳುದಿಲ್ಲ, ನೀವೇ ಪ್ರಯತ್ನ ಮಾಡ್ಬೇಕು. ಅದು ಹೋದಂಗ್ ಎಷ್ಟು ಕಾಂಪ್ಲೆಕ್ಸ್ ಆಗ್ತದ ಅಂದ್ರೆ ನೀವು ಅದ್ರೊಳಗೆ ಡಿಬೇಟ್ ಮಾಡ್ಬೇಕು, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಬರೀಬೇಕು ಪಾಸ್ ಆಗ್ಬೇಕಂದ್ರ. ಸೊ ಬಹಳ ಚಾಲೆಂಜಿಂಗ್ ಇತ್ತು. ಆದ್ರ ಅದು ಅನಿವಾರ್ಯ ಇತ್ತು ಭಾಷಾ ಕಲಿಯೋದು, ಎಲ್ಲಾರು ಕಲಿಬೇಕು. ಎಲ್ಲಿ ಹೋಗ್ತೀವಿ ನಾವು ಅಲ್ಲಿ ಭಾಷಾ ಕಲಿಬೇಕನ್ನ, ಇಂಟಿಗ್ರೇಟ್ ಆಗ್ಬೇಕು ಅಂದ್ರೆ ಕಲಿಲೇಬೇಕು.
1: ಈಗ ತಮ್ಮ ಮಕ್ಕಳು ಅಲ್ಲೇ ಶಾಲೆಗಳಲ್ಲೇ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಇಂಗ್ಲಿಷ್ ಬಹುಶಃ ಒಂದು ಲ್ಯಾಂಗ್ವೇಜ್ ಆಗಿ ಇರ್ತದ, ಸ್ವೀಡಿಶ್ ಮೇನ್.
0: ಹೌದು.
1: ಹಂಗಾಗಿ ಮಕ್ಕಳು ಕೂಡ ಈಗ ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರಬಹುದು.
0: ಹೋದಾಗ ನನ್ ಮಕ್ಳು ಹೈಸ್ಕೂಲ್ ನಾಗಿದ್ರು, ಹಿಂಗಾಗಿ ಅವ್ರಿಗೆ ಒಮ್ಮೆಲ್ಗೆ ಸ್ವೀಡಿಶ್ ಮೀಡಿಯಂ ಗಿನ್ ಮಾಡೋದು ಸಾಧ್ಯ ಇರ್ಲಿಲ್ಲ. ಅದು ಅಲ್ದ ನಾವ್ 2 ವರ್ಷಕ್ಕೆ ವಾಪಸ್ ಬರೋ ಯೋಜನೆ ಇಟ್ಕೊಂಡು ಹೋದವರು. ಹಿಂಗಾಗಿ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಹೋಗ್ತಿದ್ರು. ಆದ್ರ ಅವ್ರಿಗೆ ಸ್ವೀಡಿಶ್ ಕಲಿಯೋದು ಅನಿವಾರ್ಯ ಇತ್ತು. ಹಿಂಗಾಗಿ ಅವ್ರಿಗೆ ಸ್ಕೂಲ್ನಾಗ ಸ್ಪೆಷಲ್ ಕ್ಲಾಸಸ್ ತಗೋತಾರ, ಬೇಸಿಕ್ಸ್ ನಿಂದ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಿಂಗಾಗಿ ಮಕ್ಳು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ. ಅವ್ರದ್ದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇ ಇತ್ತು, ಬಟ್ ಅದು ಎಕ್ಸೆಪ್ಷನಲ್ ಕೇಸ್. ಎಲ್ಲಾರು ಹೆಚ್ಚು ಕಮ್ಮಿ ಸ್ವೀಡಿಶ್ ಸ್ಕೂಲ್ಗೆ ಹೋಗ್ತಾರೆ, ಯಾಕಂದ್ರೆ ಎಜುಕೇಶನ್ ಫ್ರೀ ಇರ್ತದ, ಮನಿ ಹತ್ರ ಸ್ಕೂಲ್ಸ್ ಇರ್ತಾವ, ಅದರದ್ದು ಬೆನಿಫಿಟ್ಸ್ ಅವ.
1: ಈಗ ಲೈಫ್ ಸ್ಟೈಲ್ ನಮಗೂ ಅವ್ರಿಗೂ ಏನು ಬಹಳಷ್ಟು ವ್ಯತ್ಯಾಸ ಕಂಡು ಬಂದದ್ದು ತಮಗ?
0: ಅವರು ತಮ್ಮ ಆರೋಗ್ಯ, ತಮ್ಮ ನ್ಯೂಟ್ರಿಷನ್ ಏನದಲ್ಲ ಇದನ್ನ ಬಹಳ ಬಹಳ ಕಾಯ್ಕೋತಾರೆ. ನಮ್ ಕಡೆ 6 ತಿಂಗಳ ಕತ್ಲ ಥಂಡಿ ಇರ್ತದ, 6 ತಿಂಗಳ ಪೂರ್ತಿ ಬೆಳಕು ಮತ್ತ ಚಲೋ ವಾತಾವರಣ ಇರ್ತದೆ. ಸೊ ನಾವು ಥಂಡಿದ್ದಾಗ ನಮ್ ಟೆಂಡೆನ್ಸಿ ಏನು ಮನಿ ಒಳಗ್ ಕೊಡೋದು ಇಲ್ಲ. ಅವರೆಲ್ಲ 80-90 ವರ್ಷದವರು ಆ ಕತ್ತಲದೊಳಗ ಆ ಸ್ನೋ ಬಿದ್ದು ಐಸ್ ಆಗಿ ಸ್ಕಿಡ್ ಆಗ್ತಿರ್ತದ, ನೆಲ ನಡಿಲಿಕ್ಕೆ ಸಮಯ ಇರಂಗಿಲ್ಲ ಅಂತ, ಅದ್ರೊಳಗ ಕರೆಕ್ಟ್ ಬಟ್ಟಿ ಶೂಸ್ ಹಾಕೊಂಡು ಓಡ್ತಿರ್ತಾರೆ ಕತ್ತಲದಾಗ. ರಿಫ್ಲೆಕ್ಟರ್ ಜಾಕೆಟ್ ಹಾಕೋತಾರ, ಅಂದ್ರ ಮಂದಿ ಕಾಣಿಸ್ಬೇಕು, ಅವ್ರ ವೆಹಿಕಲ್ಸ್ ಅಡ್ಡ ಬಂದ್ರೆ ಕಾಣ್ಬೇಕು. ಆ ತರದ್ ಇರೋದ್ರಿಂದ ಅವ್ರು 80-90 ವರ್ಷಕ್ಕೆ ನೀವು ಎಲ್ಲಾರು ಡ್ರೈವ್ ಮಾಡೋದ್ ನೋಡ್ತೀರಿ, ಆರಾಮ್ಸೆ ಅಡ್ಡಾಡೋದ್ ನೋಡ್ತೀರಿ, ತಮ್ ತಮ್ ಕೆಲಸ ತಾವ್ ಮಾಡ್ಕೊಳ್ಳೋದ್ ನೋಡ್ತೀರಿ. ಅಂದ್ರೆ ಹೆಲ್ತ್ ಬಗ್ಗೆ ತಮ್ಮ ಸ್ವಂತದ ಬಗ್ಗೆ ಕಾಳಜಿ ಏನದಲ್ಲ ಇದನ್ನ ಅವ್ರು ಬಹಳ ಚಂದ ನೋಡ್ಕೋತಾರೆ. ಆಮೇಲೆ ಬಹಳ ವಿಶ್ವಾಸ, ಆನೆಸ್ಟಿ, ಇವೆಲ್ಲ ಬಹಳ

0: ಕಾಣುವಂತ ಸೊಸೈಟಿ ಅದು. ಅಲ್ಲೇ ಒಬ್ಬರನ್ನೊಬ್ರು ಅಪನಂಬಿಕೆ ಅನ್ನೋದೇ ಇಲ್ಲ. ಈಗ ನಾನು ನಿಮ್ಗೆ ಏನೋ ಹೇಳಿದೆ ಅಂದ್ರ ಅದು ಸುಳ್ಳಿರಬಹುದು ಅನ್ನೋ ಥಾಟ್ ಇನ್ನೊಬ್ರಿಗೆ ಬರುವುದಿಲ್ಲ. ಅಷ್ಟು ಸೀದಾ ಸಾದಾ ಇದು. ಕಲ್ಚರಲಿ ಆಫ್ಕೋರ್ಸ್ ನಮ್ಗೆ ಅವ್ರಿಗೆ ಸಾಕಷ್ಟು ವ್ಯತ್ಯಾಸವ ಸಂಸ್ಕೃತಿ ಒಳಗ. ಆದ್ರ ಬೇಸಿಕ್ ಹ್ಯೂಮನ್ ನೇಚರ್ ಆಗ್ಲಿ, ವ್ಯಾಲ್ಯೂಸ್ ಆಗ್ಲಿ, ನನ್ಗೆ ಹೋದಾಗ ಅನಿಸ್ತಿತ್ತು ರಾಮರಾಜ್ಯ ಅಂತ ಏನ್ ಕಲ್ಪನಾ ಅದಲ್ಲ ಅದ್ ಇದೇ ಅದ ಅಂತ. ಆದ್ರೆ ಜೀವನ್ ಕಷ್ಟ ಅದ ಅಂದ್ರ ಅದೇ ಕತ್ಲ ಸಲುವಾಗಿ ಥಂಡಿ ಸಲುವಾಗಿ ಆಗ್ಲಿ.
1: ನಿಮಗ್ ಅಲ್ಲಿಗೆ ಹೋದ ತಕ್ಷಣನೇ ಒಂದು ಹೊಂದಾಣಿಕೆಗೆ ಕಷ್ಟ ಅಂತ ಅನಿಸ್ಲಿಲ್ಲ?
0: ಕೆಲವೊಂದು ವಿಷಯದೊಳಗೆ ಕಷ್ಟ ಆಗ್ತದೆ, ಯಾಕಂದ್ರ ಮಿಡ್ಲ್ ಏಜ್ ದಾಟಿದ್ಮೇಲೆ ನಾವು ಬಹಳಷ್ಟು ರಿಜಿಡ್ ಆಗ್ತೀವಿ. ನಮ್ಗೆ ಹಿಂಗ ಬೇಕು ಅಂತಂದ್ ಸಣ್ಣ ವಯಸ್ಸಿನಾಗ ಒಂಚೂರ್ ಫ್ಲೆಕ್ಸಿಬಲ್ ಇರ್ತೀವಿ. ಆ ದೃಷ್ಟಿಯಿಂದ ಸೋಷಿಯಲ್ ಇಂಟಿಗ್ರೇಷನ್ ಕಷ್ಟ ಆಯ್ತು. ಬಟ್ ಇವೆಲ್ಲ ವಿಷಯ ನನ್ಗೆ ಬಹಳ ಸೇರ್ತಿತ್ತು. ಟೈಮ್ ಸೆನ್ಸ್, ನೀವು ಎಷ್ಟು ಹೇಳ್ತಿರ್ ಮೂರ್ ನಿಮಿಷ ಮೊದಲು ಅವ್ರು ನಿಮ್ ಮುಂದಿರ್ತಾರೆ ಯಾರಿಗೆ ಟೈಮ್ ಕೊಟ್ರು. ಆಮೇಲೆ ಇವು ಹೇಳಿದ್ನಲ್ಲ ಏನೋ ಒಂದ್ ಅಂಗಡಿ ಹೋಗಿ ಸಾಮಾನ್ ತಗೊಂಬಂದ್ರಿ, ಇದು ಕೆಟ್ಟದಂದ್ರೆ ಇದು ಯಾಕೆ ಕೆಟ್ಟದ, ಇದು ನೀವು ಕೇಳಿಸಿರಿ, ಇದು ಪ್ರಶ್ನೆನೇ ಇಲ್ಲ. ಸೀದ್ ತಗೋತಾರ, ಹೌದು ನಿಮ್ ನಮ್ ತರೋರ್. ಆಮೇಲೆ ಅವರು ಮಾಡೋರು ಕನ್ಸ್ಯೂಮರ್ಸ್ ಹಂಗೆ ಇರ್ತಾರ ಅಂದ್ರೆ ಎರಡೂ ಸೈಡ್ ನಿಂದ ಅದ. ಅದು ಆ ತರದ ದೃಷ್ಟಿಯಿಂದ ನನ್ಗೆ ಬಹಳ ಚಲೋ ಅನಿಸ್ಲಿಕ್ಕೆ ಶುರು ಆಯ್ತು. ಖರೆ ನಾನ್ ಮಿಸ್ ಮಾಡ್ಕೋತೀನಿ ನಮ್ ದೇಶ, ನಮ್ ಜನ, ನಮ್ ಭಾಷಾ.
1: ಸಹಜ ಅಂದ್ರೆ ನಮ್ಮ ರಕ್ತಗತವಾಗಿ ಬಂದದ್ದು,
0: ಅದೇ
1: ಬಿಟ್ಟಿರೋದು ಕಷ್ಟನೇ. ಆದ್ರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದಾಗ ಹೇಗೆ ನಾವು ಭಿನ್ನ ಆಗೀವಿ ಅನ್ನೋ ದೃಷ್ಟಿ ಒಳಗ ನಾನು ನಿಮ್ಗೆ ಕೇಳಿದೆ.
0: ಕೆಲಸದ ದೃಷ್ಟಿ ಒಳಗಾಗ್ಲಿ ಬರ್ತಾ ಬರ್ತಾ ನೋಡಿದ್ರ ನಮ್ದು ಇದು ಒಂಚೂರ್ ದುಃಖದ ವಿಷಯ ಅದ. ಆದ್ರೂ ಯಂಗ್ಸ್ಟರ್ಸ್ ನೋಡಿದಾಗ ಆ ಕೆಲಸದ ಬಗ್ಗೆ ನಿಷ್ಠ, ಎಸ್ಪೆಷಲಿ ಮೊಬೈಲ್ ಬಂದ್ಮೇಲೆ ನಮ್ದು ಏನ್ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ 100% ಇರಂಗಿಲ್ಲ. ಎಲ್ಲಾರು ಎಷ್ಟು ಸಾಧ್ಯದ ಅಷ್ಟು ಸಿಂಪಲ್ ಕೆಲಸ ಸಿಗ್ಲಿ, ಎಷ್ಟು ಸಾಧ್ಯದ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗುವಂತದ್ದು ಈ ಮೆಂಟಾಲಿಟಿ ಅಲ್ಲಿಲ್ಲ. ಹುಡುಗರು 9ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೆ ಜಿಮ್ನಾಸಿಯಂ ಅಂತಾರೆ, ಜಿಮ್ನಾಸಿಯಂ ಇಂಗ್ಲಿಷ್ ನಾಗ ಓದೋದಾದ್ರೆ, ಅದು 3 ವರ್ಷದ ಇಲ್ಲಿ ಹೆಂಗ್ ITI ಹಂಗಿರ್ತದ ಹಂಗ. ಅವಾಗ ಅವ್ರಿಗೆ ಇದ್ ಕೊಡ್ತಾರ, ಏನ್ ಇಂಟ್ರೆಸ್ಟ್ ಅದ ಅದನ್ನ ಓದಬಹುದು ಅವರು. ಈಗ ಎಲೆಕ್ಟ್ರಿಷಿಯನ್ ಆಗ್ತಾರ, ಪ್ಲಂಬರ್ ಆಗ್ತಾರ, ಸಾಫ್ಟ್ವೇರ್ ಓದಬಹುದು, ಸೋಷಿಯಾಲಜಿ ಓದಬಹುದು, ಸೈಕಾಲಜಿ ಓದಬಹುದು, ಹಿಂಗ. ಆಮೇಲೆ ಅವ್ ಎಲ್ಲಾ ಕೆಲ್ಸಕ್ಕೂ ಈಕ್ವಲ್ ರಿಸ್ಪೆಕ್ಟ್ ಅದ, ಅದ್ರೊಳಗ್ ಹೈರಾರ್ಕಿ ಇಲ್ಲ. ಹಿಂಗಾಗಿ ಇವತ್ತಿಗೆ ಅಲ್ಲಿ ಒಬ್ಬ ಪ್ಲಂಬರ್ ಏನ್ ದುಡಿತಾನ, ಒಬ್ಬ ಡಾಕ್ಟರ್ನು ಅಷ್ಟೇ ದುಡಿತಾನ. ಹಿಂಗಾಗಿ ಕೆಲ್ಸದ
1: ಡಿಗ್ನಿಟಿ
0: ಆಫ್ ಲೇಬರ್ ಅದ ಅಲ್ಲಿ. ಆಮೇಲೆ ಎಲ್ಲಾ ಪ್ರೊಫೆಷನ್ಸು ಅಷ್ಟೇ ಥ್ರೈವಿಂಗ್ ಅವ ಅಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಫಿಸಿಕಲ್ ಕಂಡೀಷನ್ಸ್ ಕಷ್ಟ ಅವ, ಬಟ್ ಜೀವನ ಅನ್ನೋದು ಬಹಳ ಶಾಂತ ಅಂದ್ರೆ ಆನೆಸ್ಟ್ಲಿ ನಡೆಯುವಂತ ಜೀವನ ಅದು.
1: ಮತ್ತೆ ಇದು ಫುಡ್ ಹ್ಯಾಬಿಟ್ಸ್, ನಿಮಗೆ ಸಸ್ಯಾಹಾರಿಗಳಿಗೆ ಯಾವ ರೀತಿ ಕಷ್ಟಕರ ಅಂತ ಅನಿಸ್ಲಿಲ್ಲ?
0: ಅನಿಸ್ತದ. ಹೊರಗ್ ಏನು ಅಂದ್ರೆ ಏನು ಸಿಗುದಿಲ್ಲ ನಮ್ಗ. ಅಬ್ಸಲ್ಯೂಟ್ಲಿ ಹೋಟೆಲ್ಸ್ ಈಗ ಒಂದ್ ಅದು ಸ್ಟಾಕ್ ಹೋಮ್ ನಾಗ ನಮ್ ಕ್ಯಾಪಿಟಲ್ ಸಿಟಿ ಒಳಗ ಒಂದ್ ಸರವಣ ಭವನ ಆಗಿದ್ ವೆಜಿಟೇರಿಯನ್ ಹೋಟೆಲ್. ಅದ್ ಬಿಟ್ಟು ನಮ್ಗ್ ವೆಜಿಟೇರಿಯನ್ ಫುಡ್ ಸಿಗಂಗಿಲ್ಲ, ಸಿಕ್ಕರು ನಮ್ಮಂತ ಫುಡ್ ಸಿಗಂಗಿಲ್ಲ. ಈ ಹೊರಗ್ ತಿನ್ನೋ ರೂಲ್ಡ್ ಔಟ್, ಮನಿ ಒಳಗನ ಮಾಡ್ಬೇಕೇನ್ ಮಾಡಿದ್ರು ಅದ್ರ ಸಾಮಾನ್ ಸಿಗ್ತಾವು. ಇಲ್ಲಿ ಅಷ್ಟು ವೆರೈಟಿ ಸಿಗ್ಲಿಕ್ಕಿಲ್ಲ, ತರಕಾರಿ ಗಿರ್ಕಾರಿ ಮೊಸರು ಎಲ್ಲ ಸಿಗ್ತದ. ಅಲ್ಲಿ ಬೆಳೆಯುವುದು ಥಂಡಿ ದೇಶ ಆಗಿದ್ರಿಂದ ಎಲ್ಲ ಬೆಳೆಯಂಗಿಲ್ಲ, ಇಂಪೋರ್ಟ್ ಆಗ್ತದ. ಆದ್ರೆ ಸಾಕಷ್ಟು ನಮ್ಗೆಲ್ಲ ಚಲೋ ಸಿಗ್ತದ.
1: ಇಂಪೋರ್ಟ್ ಆಗೋದ್ರಿಂದ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೈ ಆಗ.
0: ಹೌದು, ಎಲ್ಲ ನಾರ್ಡಿಕ್ ದೇಶದೊಳಗ ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಯಾಕಂದ್ರೆ ಅವೆಲ್ಲ ಥಂಡಿ ದೇಶ, ಎಲ್ಲ ಹೆಚ್ಚು ಕಮ್ಮಿ ಹೊರಗಿಂದಾನೆ ಬರ್ಬೇಕಲ್ಲಿ. ಅಲ್ಲಿದ್ ಮೇನ್ ಫುಡ್ ಅಂದ್ರೆ ಸೀ ಫುಡ್, ಯಾಕಂದ್ರೆ ಎಲ್ಲಾ ಕಡೆ ನೀರದ, ಲಕ್ಷಾನ್ಗಟ್ಲೆ ಕೆರೆ ಅವ, ಸಮುದ್ರದ, ಹಿಂಗಾಗಿ ಸೀ ಫುಡ್ ಮೇನ್ ಅಲ್ಲಿದ್. ಅವರೆಲ್ಲ ನಾನ್ ವೆಜಿಟೇರಿಯನ್ಸ್. ಆದ್ರೆ ಇತ್ತೀಚೆಗೆ ವೀಗನ್ ಕಾನ್ಸೆಪ್ಟ್ ಬಂದಾಗಿಂದ ಸುಮಾರು ಜನ ವೀಗನ್ ಆಗಿ ಇದಾಗ್ಯಾರ, ಅದು ನಮ್ ಸಸ್ಯಾಹಾರಿಗಳಿಗೆ ಬಹಳ ಚಲೋ ಆಗಿದೆ.
1: ಮತ್ತೆ ಪೊಲ್ಯೂಷನ್ ಹೇಗೆ
0: ಅಲ್ಲೆಲ್ಲ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಪ್ರಮೋಟ್ ಮಾಡ್ತಾರ, ಹಿಂಗಾಗಿ ಟೋಲ್ ಇರ್ತಾವ. ನಮ್ ಕಾರ್ ಯೂಸ್ ಮಾಡ್ಬೇಕಂದ್ರ ಟೋಲ್ಸ್ ಇರ್ತಾವ, ಅವು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ತಾವ. ನೀವು ಒನ್ ಟೋಲ್ ಕ್ರಾಸ್ ಆದ್ರೆ ಇಷ್ಟು ರೊಕ್ಕ ಅಂತ ಆಟೋಮೆಟಿಕಲಿ ಡಿಡಕ್ಟ್ ಆಗ್ತದ. ಅದು ದಿವಸಕ್ಕೆ 100 ಗಟ್ಟಲೆ ಕ್ರೋನರ್ಸ್ ಒಳಗ್ ಬರ್ತದ, ಹಿಂಗಾಗಿ ಸಾಮಾನ್ಯ ಮನುಷ್ಯಗ್ ಅಫೋರ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಎಲ್ಲರೂ ಹೆಚ್ಚು ಕಮ್ಮಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಮತ್ತೆ ಅವು ಬಹಳ ಕನ್ವೀನಿಯಂಟ್, ಎಷ್ಟೇ ಸಣ್ಣ ಊರಿರ್ಲಿ ಅಲ್ಲೇ ಟ್ರಾಮ್ ಕನೆಕ್ಷನ್ ಇರ್ತದ, ಬಸ್ ಕನೆಕ್ಷನ್ ಇರ್ತದ, 10 ಬಸ್ ಸ್ಟಾಪ್ಸ್ ಇರ್ತಾವ. ಹಿಂಗಾಗಿ ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಆಮೇಲೆ ರೂಲ್ಸ್ ಬಹಳ ಸ್ಟ್ರಿಂಜೆಂಟ್ ಅವ. ನೀವು ಕಂಪಲ್ಸರಿ ನೀವು ಒಂದ್ ಟೆಸ್ಟಿಂಗ್ ಮಾಡಿಸ್ಲೇಬೇಕು, ಪೊಲ್ಯೂಷನ್ ಟೆಸ್ಟಿಂಗು, ಕಾರ್ ಕಂಡೀಷನ್ ಟೆಸ್ಟಿಂಗ್ ಮಾಡಿಸ್ಲಿದ್ರು ನಿಮ್ಗೆ ಹೆವಿ ಫೈನ್ ಬೀಳ್ತದ, ಮತ್ತೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತದ. ಹಿಂಗಾಗಿ ಅಲ್ಲಿ ಪೊಲ್ಯೂಷನ್ ಅನ್ನೋ ಹೆಸರೇ ಇಲ್ಲ ಅಂತ ಹೇಳ್ಬಹುದು.
1: ಈಗ ಮಂಜುಳಾ ಅವರ, ತಾವು ಹೋಗಿ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿ ಸುಮಾರು 12 ವರ್ಷಗಳು ಆದ.
0: ಹೌದು.
1: ಈಗ ನಿಮ್ಮ ವೃತ್ತಿಯ ಜೊತೆಗೆ ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಿ, ಭಾಷೆಯನ್ನ ಕಲ್ತಿದ್ದೀರಿ, ಹೋಗಿದ್ದೀರಿ, ಅಲ್ಲದೆ ಬೇರೆ ಏನು ಹವ್ಯಾಸಗಳನ್ನ ಇಟ್ಕೊಂಡಿರಿ?
0: ನಾವು ಹೋದ ಕೂಡಲೇ ನನ್ ಮಗ ಹಾಡ್ ಹಾಡ್ತಿದ್ದ, ನನ್ ಮಗಳು ಭರತನಾಟ್ಯ ಮಾಡ್ದ. ಅಲ್ಲಿ ಹೋದ ಕೂಡಲೇ ಕಂಪ್ಲೀಟ್ ಕಟ್ ಆಫ್ ಆಗ್ತದ ಅನ್ನೋದಕ್ಕೆ ನಾವು ಮನಿ ಒಳಗನ್ನ ಪ್ರತಿ ತಿಂಗಳ ಏನ್ ಸ್ಮಾಲ್ ಕಮ್ಯುನಿಟಿ ಇತ್ತು ನಮ್ದು ಇಂಡಿಯನ್ಸ್, ಯಾರ್ಯಾರು ಗೊತ್ತಿದ್ರು ಅವ್ರನ್ನ ಅವ್ರವ್ರ ಮಕ್ಳು ಏನೇನ್ ಮಾಡ್ತಿದ್ರು ಅವ್ನ ಕರೆದ್ ಮನ್ಯಾಗ ಒಂದ್ ಸಣ್ಣ ಸಣ್ಣ ಕಾರ್ಯಕ್ರಮ

0: ಮಾಡ್ತಿದ್ವಿ ಪ್ರತಿ ತಿಂಗಳ. ಅದು ಮಾಡ್ತಾ ಮಾಡ್ತಾ ಹೆಂಗತ್ತು, ಹೆಚ್ಚು ಕಡಿಮೆ ಇದ್ದವರೆಲ್ಲ ನಮ್ ಕನ್ನಡದವ್ರೆ, ಸ್ವಲ್ಪ ಮಂದಿ ಬೇರೆ ಇದ್ರು. ಅದಕ್ ಹಂಗಾಗಿ ನಾವು ಒಂದು ರಾಜ್ಯೋತ್ಸವ ಮಾಡೋಣ ಅಂತ ಮಾಡಿದ್ವಿ. ಅವಾಗ ಎಲ್ಲಾರಂದ್ರು ಮನೆಯೊಳಗೆ ಯಾಕೆ ಮಾಡೋದು, ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ. ಹಂಗ್ ಮಾಡಿದ್ರ ನೂರಾರು ಗಟ್ಲೆ ಮಂದಿ ಬಂದ್ರು, ಬಹಳ ಚಲೋ ರೆಸ್ಪಾನ್ಸ್ ಸಿಕ್ತು. ಅವಾಗ ನಾವು ಸ್ವೀಡನ್ ನಡಿಗರು ಅಂತ ಹೇಳಿ ಒಂದ್ ಕನ್ನಡ ಸಂಘ ಮಾಡಿದ್ವಿ. ಅದರಿಂದ ನಾವು ವರ್ಷಕ್ಕೆ ಎರಡು ಮೇಜರ್ ಹಬ್ಬ ಮಾಡ್ತೀವಿ. ಒಂದು ರಾಜ್ಯೋತ್ಸವ ನಮ್ಮ ಕಲ್ಚರಲ್ ಇವೆಂಟ್ ಅಂತ ಹೇಳಿ, ಯುಗಾದಿ ನಮ್ಮ ಹೊಸ ವರ್ಷಾರಂಭ ಅಂತ ಹೇಳಿ, ಇವೆರಡನ್ನ ಮೇಜರ್ ಕಲ್ಚರಲ್ ಇವೆಂಟ್ಸ್ ಅಂತ ಮಾಡ್ತೀವಿ. ಅದನ್ ಬಿಟ್ರೆ ಗಣೇಶ ಚತುರ್ಥಿ ಮಾಡ್ತೀವಿ. ನಮ್ಮ ರಿಲಿಜಿಯಸ್ ಇದು ನಮ್ಮ ಪೂಜಾ ವಿಧಾನ ಅದು ಇದು ಸಿಗ್ಲಿ, ಎಲ್ಲಾರ್ಗು ಅರ್ಥ ಆಗ್ಲಿ ಅಂತ ಹೇಳಿ ಅದೊಂದ್ ಮಾಡ್ತೀವಿ. ಅದ್ ಬಿಟ್ರೆ ಥಂಡಿ ಇರುವಾಗ ಇಂಡೋರ್ ಗೇಮ್ಸ್ ಅವು ಇದ್ ಮಾಡ್ತೀವಿ, ಚೌಕಾಬಾರ ಚಕ್ಕ ಆಡ್ತೀವಲ್ಲ ಅವೆಲ್ಲ ಆ ತರದ್ವು, ಅವನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ. ಸೊ ಆ ತರದ್ದು ಸುಮಾರು ಆಕ್ಟಿವಿಟೀಸ್.
1: ಮಂಜುಳಾನ್ ಮನೆಗೆ ಹೋಗ್ಬೇಕು ಸ್ವೀಡನ್ಗೆ ಅಂದ್ರೆ ಯಾವ ತಿಂಗಳು ಅಥವಾ ಈ ಇಲ್ಲಿಂದ ಇಲ್ಲಿವರೆಗೆ ಬರಬಹುದು ಅಂತ ಹೇಳ್ತೀರಿ?
0: ಜೂನ್ ನಿಂದ ಸೆಪ್ಟೆಂಬರ್ ತನಕ ಬಹಳ ಚಲೋ. ಜೂನ್ ಬಂದ್ರ ದಿವಸ ದೊಡ್ಡ ಸಿಗ್ತಾವು, ಸಮ್ಮರ್ ಸಿಗ್ತದ, ಕಲರ್ಫುಲ್ ಹೂವು ಗಿಡ ಎಲ್ಲ ಸಿಗ್ತಾವು. ಸೆಪ್ಟೆಂಬರ್ ಅಕ್ಟೋಬರ್ ತರ ಬಂದ್ರ ನಿಮ್ಗೆ ಸಾಕಷ್ಟು ಆಪಲ್ಸ್ ನೋಡ್ಲಿಕ್ಕೆ ಸಿಗ್ತಾವು, ಫಾಲ್ ಕಲರ್ ಸಿಗ್ತದ ಆ ತರದ. ಸೊ ಹೆಚ್ಚು ಕಮ್ಮಿ ಮೇ ಎಂಡ್ಲಿಂದ ಅಕ್ಟೋಬರ್ ತನಕ ಬರಬಹುದು.
1: ಈಗ ಮಂಜುಳಾ ಅವರ ಸಂಗೀತದೊಳಗೆ ತಮಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಿ. ಧಾರವಾಡದೊಳಗೆ ನೀವು ಚಿಕ್ಕವರಿದ್ದಾಗ ಸಂಗೀತವನ್ನ ಕಲ್ತಿದ್ದು ಕೂಡ ತಮಗೆ ಅನುಭವ ಅದ. ಜೊತೆಗೆ ನಿಮ್ಮ ಮಗ ಸಂಗೀತ ಪ್ರೇಮಿ ಆಗಿರೋದ್ರಿಂದ ಅವನ ಸಲುವಾಗಿ ನೀವು ಅಲ್ಲಿನೇ ಸಂಗೀತವನ್ನ ಕಲಿಯುವ ವ್ಯವಸ್ಥೆ ಕೂಡ ಮಾಡಿದೆ ಅಂದ್ರಿ. ನಮ್ಮ ಕೇಳುಗರಿಗೆ ಒಂದು ಹಾಡು ಹೇಳಿ ತೋರಿಸಬಹುದಲ್ಲ?
0: ಖಂಡಿತವಾಗಿಯೂ. ಇದೊಂದು ಭಾವಗೀತೆ, ಮಹೇಶ್ ಭುಜಂಗ್ವಾಡಿ ಅವರು.

0: ಬಹಳ ಸುಂದರವಾಗಿ ಹಾಡಿದ್ರಿ ಮಂಜುಳಾ. ಈ ಸಂಗೀತದ ಜೊತೆ ಜೊತೆಗೆ ತಮಗ ಪ್ರವಾಸ ಮಾಡುವ ಒಂದು ಹವ್ಯಾಸ ಕೂಡ ಅದ. ಎಲ್ಲೆಲ್ಲಿ ಹೋಗಿರಿ?
1: ನಾವು ಹೆಚ್ಚು ಕಮ್ಮಿ ಪ್ರವಾಸ ಶುರು ಮಾಡಿದ್ದ ಯುರೋಪ್ಗೆ ಹೋದ್ಮೇಲೆ ಅನ್ಬಹುದು, ಇಲ್ಲಿದ್ದಾಗ ಆಗ್ತಿರ್ಲಿಲ್ಲ. ಅಕ್ಕಪಕ್ಕದೆಲ್ಲ ನಾರ್ಡಿಕ್ ಕಂಟ್ರೀಸ್, ನಾರ್ವೇ, ಫಿನ್ಲೆಂಡ್, ಡೆನ್ಮಾರ್ಕ್, ಐಸ್ಲೆಂಡ್, ಬಲ್ಗೇರಿಯಾ, ಬೆಲ್ಜಿಯಂ, ಫ್ರಾನ್ಸ್, ಯುಕೆ, ಸುಮಾರು ದೇಶ ಆಗ್ಯಾವು. ಇನ್ನು ಒಂದ್ ನಾಲ್ಕೈದು ದೇಶ, ಇಟಲಿ ಆಗ್ಯದ, ರೋಮ್ ಆಗ್ಯದ, ಇನ್ನೊಂದ್ ಎರಡು ಮೂರು ದೇಶ ಉಳಿದಾವು, ಅವನ್ನು ಮಾಡ್ಬೇಕಂತ ಬಹಳ ಆಶ ಅದ. ಆಮೇಲೆ ಅದ್ ನನ್ನ ಅನುಭವನ ದಾಖಲಾತಿ ಮಾಡ್ಬೇಕಂತ ಹೇಳಿ ನನ್ಗೆ ಬಹಳ ಆಶ ಅದ.
0: ಅದಕ್ಕೆ ಪುಸ್ತಕ ಏನಾದ್ರೂ ಬರ್ದಿರಿ? ಪ್ರವಾಸ ಕಥೆ
1: ಸಣ್ಣ ಸಣ್ಣ ಲೇಖನ ಬರೆದಿಟ್ಟಿರ್ತೀನಿ, ಎಲ್ಲೆಲ್ಲಿ ಹೋಗಿರ್ತೀನಿ ಅವಾಗ ಫೋಟೋಸು ಮತ್ತೆ ಅದ್ರದ್ದು ಮೇಜರ್ ಅಟ್ರಾಕ್ಷನ್ಸ್. ಆಮೇಲೆ ನನ್ಗೆ ಎಲ್ಲಿ ಹೋದ್ರು ನನ್ಗೆ ಒಂದು ಏನ್ ಸೇರ್ತದಂದ್ರ ಸಿಮಿಲಾರಿಟಿ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ದ ಡಿಫ್ರೆನ್ಸಸ್, ಇವೆರಡನ್ನ ನಂಗೆ ಸ್ಟ್ರೈಕಿಂಗ್. ಎಲ್ಲಿ ಹೋದ್ರು ಒಂದು ಪಾಯಿಂಟ್ ಪ್ರೂವ್ ಆಗ್ತದ, ಆಲ್ ಹ್ಯೂಮನ್ಸ್ ಆರ್ ದ ಸೇಮ್ ಅಂತ. ಮಾತಾಡಿದಾಗ ನಂಗೆ ಅದ್ ಮಾತಾಡ್ಲಿಕ್ಕೆ ಬಹಳ ಸೇರ್ತದೆ ಎಲ್ಲರ ಜೊತೆ ಮಾತಾಡಿದಾಗ. ಪ್ಲಸ್ ಅವ್ರ ಸಂಸ್ಕೃತಿ ಒಳಗೆ ನಮ್ಮ ಸಂಸ್ಕೃತಿ ಒಳಗೆ ಸಿಮಿಲಾರಿಟೀಸ್

0: ಸ್ಟ್ರೈಕಿಂಗ್ ಡಿಫ್ರೆನ್ಸಸ್ ಅವ ಅವನ್ ನಾನು ನೋಟ್ ಡೌನ್ ಮಾಡ್ತೀನಿ.
1: ಅಂದ್ರ ದೇಶ ಸುತ್ತು ಕೋಶ ಓದು ಅನ್ನೋ ಹಂಗ ಬೇರೆ ಬೇರೆ ಕಡೆಗೆ ಅಡ್ಡಾಡಿದಾಗ್ಲೇನೆ ನಮ್ಗ ಈ ಒಂದು ಅನುಭವ ಆಗ್ಲಿ, ಈ ಒಂದು ವ್ಯತ್ಯಾಸ ಆಗ್ಲಿ, ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಆಗ್ಲಿ ಮೂಡ್ತದ ಅಂತ. ಇದರ ಜೊತೆಗೆ ತಾವು ಅಲ್ಲಿದ್ದುಕೊಂಡು ವೇದಗಳ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ.
0: ಹೌದು.
1: ಈ ಆಸಕ್ತಿ ಹೆಂಗ್ ಬಂತು?
0: ನನ್ಗ ಸಂಗೀತದೊಳಗ ಆಸಕ್ತಿ ಅದ, ಶ್ಲೋಕದೊಳಗ ಹಿಂಗದ, ರುದ್ರ ಕಲಿಬೇಕು ಅಂತ ನನ್ಗ ಆಸಕ್ತಿ ಇತ್ತು. ದೇವ್ರ ದಯದಿಂದ ನಂಗ ಬಹಳ ಚಲೋ ಗುರು ಸಿಕ್ರು. ಆದ್ರೆ ಅವ್ರು ಹೇಳಿದ್ರು ಒಮ್ಮೆಲ್ಗೆ ರುದ್ರ ಕಲೀಲಿಕ್ಕೆ ಆಗುದಿಲ್ಲ, ಅದನ್ನ ಬೇಸಿಕ್ ನಿಂದ ಕಲ್ಕೊಂಡು ಹೋದ್ರಷ್ಟೇ ಅದು ಸಾಧ್ಯ ಆಗ್ತದ ಅಂತ ಹೇಳಿ, ಹಂಗಾಗಿ ನಾನು ವೇದ ಕಲೀಲಿಕ್ಕೆ ಶುರು ಮಾಡಿನಿ.
1: ಈಗ ಅದ್ರದ್ದು ಒಂದು ಶ್ಲೋಕ ಯಾವ್ದಾದ್ರು ಒಂಚೂರು ಹೇಳ್ತೀರಿ?
0: ಜಟ

0: ಅಂತೂ ದೂರದಲ್ಲಿ ಇದ್ರೂ ಕೂಡ ನಮ್ಮತನವನ್ನ ನೀವು ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಹಂಗಾಗಿ ದೂರ ದೇಶದಲ್ಲಿ ನೆಲೆಸಿದ್ರು. ನಮ್ಮ ಸಂಗೀತ, ಸಾಹಿತ್ಯ, ವೇದ, ಉಪನಿಷತ್ತು ಇವನ್ನ ಬಿಟ್ಟು ನೀವು ದೂರ ಇಲ್ವೇ ಇಲ್ಲ. ಅಂದ್ರೆ ದೈಹಿಕವಾಗಿ ಅಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸು, ಇದು ಎಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಅಲ್ಲಿರುವಂತ ಜನರಿಗೂ ಇದರ ಪ್ರಾಮುಖ್ಯತೆಯನ್ನ ತಾವು ತಿಳಿಸ್ತಾ ಬಂದಿರಿ. ಬಹಳ ಸಂತೋಷ ಮಂಜುಳಾ. ಮಹಿಳೆಯರ ಸ್ಥಿತಿಗತಿ ಹೇಗಿದೆ
1: ಅಲ್ಲಿ? ನೀವು ಸಿಟಿಸನ್ಸ್ ಬಗ್ಗೆ ಮಾತಾಡ್ತಿದ್ರ, ಅಲ್ಲಿ ಮಹಿಳೆಯರು ಕೆಲಸ ಮಾಡಲೇಬೇಕು. ಇಬ್ರು ಕೆಲಸ ಮಾಡಿದ್ರಷ್ಟೇ ಜೀವನ ಸಾಗ್ತದೆ. ಅವು ಸೋಷಿಯಲಿಸ್ಟಿಕ್ ಕಂಟ್ರೀಸ್ ಅಲ್ಲಿ ಎಲ್ಲಾರ್ಗೂ ಸಮಾನ ಹಕ್ಕು ಅದ, ಸಮಾನ ಕರ್ತವ್ಯದ, ಸಮಾನ ಬೆನಿಫಿಟ್ಸ್, ಹೈರಾರ್ಕಿ ಇಲ್ಲ ಅಲ್ಲಿ. ಸೊ ನೀವು ನೋಡಿದ್ರ ವರ್ಕಿಂಗ್ ಪಾಪ್ಯುಲೇಷನ್ ಒಳಗ 53% ವಿಮೆನ್ ವರ್ಕಿಂಗ್ ಕಂಪೇರ್ಡ್ ಟು ಮೆನ್. ಅಂದ್ರ ವರ್ಕಿಂಗ್ ಕ್ಲಾಸ್ ಒಳಗೆ ಹೆಂಗಸರೇ ಜಾಸ್ತಿ ಇದ್ದಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೇ ಹೋಗ್ತಾರೆ ಆಸ್ ಅ ರೂಲ್. ಆಮೇಲೆ ಇಕ್ವಾಲಿಟಿ ಅದ, ಸಾಕಷ್ಟು ಫ್ರೀಡಮ್ನು ಅದ ಅವ್ರಿಗೆ. ಆದ್ರೂ ಅನಿಸ್ತದೆ ಎಲ್ಲೋ ಎಲ್ಲಾ ಕಡೆ ಇಂಥ ಮುಂದುವರ ದೇಶದೊಳಗೂ ಸಹಿತ ಹೆಂಗಸರಿಗೆ ಒಂದ್ ಸ್ವಲ್ಪ ಕಷ್ಟ ಜಾಸ್ತಿನೆ. ಅಂದ್ರ ಈಗ ಆ ಸೊಸೈಟಿ ಒಳಗ ಫ್ಯಾಮಿಲಿ ಸಿಸ್ಟಮ್ನಾಗ ಅವ್ರು ಸಪರೇಟ್ ಆದ್ರೂ ಇದಾದ ನಂತರ ಹೆಣ್ಮಕ್ಳಿಗೆ ಮಕ್ಕಳದ ಇದು ಏನ್ ಜವಾಬ್ದಾರಿ ಬೀಳ್ತದ, ಅದ ಕಷ್ಟ ಏನದ, ಅದು ಇವತ್ತಿಗೂ ಹೆಂಗಸರಿಗೆ ಜಾಸ್ತಿ ಅದ. ಆದ್ರ ಓವರ್ಆಲ್ ನೋಡಿದ್ರ ಹೆಂಗಸರ ಸ್ಥಿತಿಗತಿ ಬಹಳ ಚಲೋ ಅದ
0: ಸೇಫ್ಟಿ ದೃಷ್ಟಿಯಿಂದ.
1: ಓ ನಡರಾತ್ರಿ ನೀವು ಕಾಡ್ನಾಗ ಹೋದ್ರು ಹೆಂಗಸರಿಗೆ ಏನೂ ಆಗೋದಿಲ್ಲ, ಯಾವ ತರದಿಂದನೂ ಇದು ಇಲ್ಲ. ಆಮೇಲೆ ಅಲ್ಲೇ ಕಾಡ್ ಸಿಕ್ಕಾಪಟ್ಟಿ ಇರೋದ್ರಿಂದ ಮೃಗಾನೂ ಅವ ಎಷ್ಟೊಂದು. ಆದ್ರ ಅವ್ರು ಅದಕ್ಕೂ ಹಾರ್ಮ್ ಮಾಡಂಗಿಲ್ಲ, ಆದ್ರ ಕಲಿಸ್ಕೊಡ್ತಾರೆ ಎಲ್ಲಾರ್ಗು ಹೆಂಗ್ ಅದರಿಂದ ಪಾರಾಗ್ಬೇಕಂತ ಹೇಳಿ. ಹಿಂಗಾಗಿ ಸೇಫ್ಟಿ ಮನುಷ್ಯರಿಂದಾಗ್ಲಿ ಪ್ರಾಣಿಯಿಂದಾಗ್ಲಿ ಬಹಳ ಸೇಫ್ ಅದ. ಆಮೇಲೆ ಅವರು ದೇ ಆರ್ ವೆಲ್ ಇಕ್ವಿಪ್ಡ್, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಇದು ಅವ್ರಿಗದ. ಆದ್ರೆ ನಾವೇನ್ ಹೋಗಿರ್ತೀವಿ ನಮ್ದ್ ಹೆಂಗಸರದು ಸ್ವಲ್ಪ ಚಾಲೆಂಜಿಂಗ್ ಆಗ್ತದ ಬದುಕು. ನಾ ಹೇಳ್ದಂಗ ಭಾಷಾ ಅದ್ರ ಇದರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಟ್ರೆ ಬೇರೆ ಇದಕ್ಕೆ ಭಾಷಾದ್ ಬಹಳ ಕಷ್ಟ ಆಗ್ತದೆ. ಸೊ ಇದ್ ಒಂದ್ ದೊಡ್ಡ ಸ್ಟ್ರಗಲೆ, ಭಾಷಾ ಕಲ್ತು ಕೆಲ್ಸ ಹುಡುಕಿ ಇದ್ ಮಾಡೋದು. ಅದು ಅಲ್ದ ಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಏನ್ ಬರ್ತಾವು ಅದು ಹೆಂಗಸರಿಗೆ ಬಹಳ ಇಂಪ್ಯಾಕ್ಟ್ ಆಗ್ತದೆ ಗಂಡಸರ್ಕಿಂತ. ಹಿಂಗಾಗಿ ನಾ ಒಂದ್ ಸ್ತ್ರೀ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಸುಮಾರು ಹೊರಗ ಆನ್ ದ ಸರ್ಫೇಸ್ ನಿಮ್ ಏನ್ ನೀಡ್ಸ್ ಅವ ಅವೆಲ್ಲ ಸ್ಯಾಟಿಸ್ಫೈ ಆಗ್ತಾವಂತ ಅನ್ಸಿದ್ರು ಒಳಗ್ ಏನ್ ಇರ್ತಾವು ಅವನ್ನ ಬಹಳ ಕಷ್ಟದಿಂದ ಯಾರಿಗೂ ಹೇಳ್ಕೊಳಿಕ್ ಆಗೋದಿಲ್ಲ ಹೆಂಗಸರಿಗೆ. ಸೊ ಆ ತರ ಸ್ಟ್ರಗಲ್ ನಾನು ನೋಡ್ತೀನಿ. ನಾವು ಸುಮಾರು ವರ್ಷ ಇದ್ದದ್ರಿಂದ ಆಮೇಲೆ ಸುಮಾರು ಆ ಫೇಸಸ್ ದಾಟಿದ್ರಿಂದ ಸುಮಾರು ಜನ ನನ್ ಕಾಲ್ ಮಾಡ್ತಾರ ಹೆಂಗ್ ಈ ಸಿಚುವೇಶನ್ ನಾಗ ಅಂತ. ಅವಾಗ ನನ್ಗೆ ಅನಿಸ್ತು ಇದಕ್ ಒಂದ್ ಪ್ಲಾಟ್ಫಾರ್ಮ್ ಬೇಕು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ. ಹಿಂಗಾಗಿ ನಾನು ಆ ಸ್ತ್ರೀ ಅನ್ನೋದ್ರೊಳಗ ಎಲ್ಲ ಹೆಂಗಸರಿಗೆ ಸಂಬಂಧಿದ್ದಂತ ಎಲ್ಲ ಕಲ್ಚರಲ್ ಇರ್ಬಹುದು, ಸೈಕೋಲಜಿಕಲ್ ಇರ್ಬಹುದು, ಇಮೋಷನಲ್ ಇರ್ಬಹುದು, ಪ್ರೊಫೆಷನಲ್ ಇರ್ಬಹುದು, ಎಲ್ಲಾನು ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಒಂದಕ್ ಒಂದು ಕನೆಕ್ಟ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ದೃಷ್ಟಿಯಿಂದ ನನ್ಗೆ ಒಂದು ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಲಿಕ್ಕತ್ತೀನಿ.
0: ಅದೇ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನ್ನು ತಾವು ಮುಗಿಸಿದ್ರೆ ಇನ್ನೊಬ್ಬ ಮಹಿಳೆಯ ವೇದನೆಯನ್ನ, ಅವಳ ಮನಸ್ಸಿನ ಭಾವನೆಯನ್ನ, ಮಾನಸಿಕ ತುಮುಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದ ಅನ್ನೋದು. ಆಯ್ತು ಮಂಜುಳಾ ಅವರ, ಈ ಒಂದು ಏನು ಯೋಜನೆ ಹಾಕೊಂಡಿದ್ದೀರಿ ಮಹಿಳೆಯ ಪರವಾಗಿ, ಮಹಿಳೆಗೆ ಒಂದು ಸಾಂತ್ವನ ನೆಮ್ಮದಿ ಒದಗಿಸಿಕೊಡ್ಬೇಕು ಅನ್ನೋದು ಬಹಳ ಸಂತಸವಾದ ವಿಷಯ. ಈ ವಿಷಯದಲ್ಲಿ ಇನ್ನೂ ಮುಂದುವರಿಯಿರಿ. ನೊಂದ ಮಹಿಳೆಯರಿಗೆ ತಮ್ಮಲ್ಲಿ ಒಂದು ಸಾಂತ್ವನ ಸಿಗ್ಲಿ, ಅವರೂ ನೆಮ್ಮದಿಯ ಬದುಕನ್ನ ಕಾಣ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
1: ನಮಸ್ಕಾರ, ತುಂಬು ಹೃದಯದ ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವೀಡನ್ನಿನ ಕನ್ನಡತಿ ಡಾ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದ್ದೀರಿ.

0: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
4: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಎನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414, 2443414, 2443416, ಎಸ್ಟಿಡಿ ಕೋಡ್ 0836.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
5: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
6: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
7: ನಾನು ಬರಬೇಕಾ?
6: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
7: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವಾ.

0: ആകാശവാണി. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮೇ ತಿಂಗಳ 29ನೇ ತಾರೀಕು ವಿಶ್ವ ಜೀರ್ಣಾಂಗ ದಿನ ಅಂದ್ರೆ ವರ್ಲ್ಡ್ ಡೈಜೆಸ್ಟಿವ್ ಡೇ ಅಂತೇಳಿ ಆಚರಿಸಲಾಗುತ್ತೆ. ಏನಿದು ಡೈಜೆಸ್ಟಿವ್ ಡೇ, ಯಾಕೆ ಜೀರ್ಣಾಂಗದ ಬಗ್ಗೆ ನಮಗೆ ಹೆಚ್ಚಿನ ಕಾಳಜಿ ವಹಿಸಿ ಅಂತೇಳಿ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ವಿಶ್ವದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನ ಯಾಕೆ ಹಾಕೊಳ್ತಾ ಇದ್ದಾರೆ, ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಏನ್ ಕರಿತೇವೆ ಅದು ಈ ವರ್ಷದ್ದೇನಾಗಿದೆ, 2026ರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ, ಹಾಗೆ ಭಾರತದ ಮತ್ತೆ ಕರ್ನಾಟಕದ ಈ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಅಸೋಸಿಯೇಷನ್ಸ್ ಇದ್ದಾವೆ ಅವು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇನ್ನ ಕರ್ನಾಟಕ ಗ್ಯಾಸ್ಟ್ರೋ ಎಂಟರಾಲಜಿ ಅಸೋಸಿಯೇಷನ್ ನ ಸೆಕ್ರೆಟರಿಗಳು ಮತ್ತೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಆಗಿರುವ ಡಾಕ್ಟರ್ ಸತೀಶ್ ರಾವ್ ಏಕೆ ಅವರು ನಮ್ಮ ಜೊತೆಗೆ ಏನೆಲ್ಲ ಹಂಚಿಕೊಳ್ತಾ ಇದ್ದಾರೆ ಅದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಹೈಲೈಟ್ಸ್. ಡಾಕ್ಟರ್ ಏಕೆ ಸತೀಶ್ ರಾವ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಬಹಳಷ್ಟು ಜನಕ್ಕೆ ಹೊಟ್ಟೆ ನೋವು ಅಂತಿದ್ದಾಗೆ ಅಯ್ಯೋ ಮಾತು, ಯಾಕಂದ್ರೆ ಅದು ಅಯ್ಯೋ ಅನ್ಸುತ್ತೆ, ಅದಕ್ಕಾಗಿಯೇ ಜಾಗೃತಿ ದಿನಾನು ಇಟ್ಟಿದ್ದಾರೆ ವಿಶ್ವ ಜೀರ್ಣಾಂಗ ದಿನ. ಈ ಜೀರ್ಣಾಂಗ ಮನುಷ್ಯನ ಬಹಳ ಬಹಳ ಇಂಪಾರ್ಟೆಂಟ್ ಅಂಗ, ಅದು ಒಂದಲ್ಲ ಅನೇಕ ಸಬ್ ಕಾಂಪೋನೆಂಟ್ಗಳಿಂದ ಕೂಡಿರುತ್ತೆ. ಮೊದಲು ಈ ಜೀರ್ಣಾಂಗದ ಒಂದು ಪರಿಚಯ ಮಾಡಿ ಆಮೇಲೆ ಈ ದಿನ ಯಾಕೆ ಅಂತ ಚೂರು ಹೇಳ್ತೀರಾ?
2: ಖಂಡಿತವಾಗಿ. ನಮ್ಮ ಜೀರ್ಣಾಂಗ ಅಂತ ಹೇಳುವುದು ನಮ್ಮ ಬಾಯಿಯಿಂದ ಶುರುವಾಗುತ್ತೆ, ಬಾಯಿಯಿಂದ ಶುರುವಾಗಿ ಅನ್ನನಾಳ, ಈಸೋಫೇಗಸ್, ಸ್ಟಮಕ್, ನಂತರ ಸಣ್ಣ ಕರುಳು, ದೊಡ್ಡ ಕರುಳು, ನಂತರ ಗುದದ್ವಾರದವರೆಗೆ ಹೋಗುತ್ತೆ. ಇದಲ್ಲದೆ ಇದಕ್ಕೆ ಪೂರಕವಾಗಿ ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್, ಗಾಲ್ ಬ್ಲಾಡರ್, ಪಿತ್ತನಾಳ, ಪ್ಯಾಂಕ್ರಿಯಾಸ್ ಅಂತ ಹೇಳುದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ. ಜೀರ್ಣಾಂಗ ಅಂತ ಹೇಳುದು ಬಹಳ ಒಂದು ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ನಮ್ಮ ಜೀರ್ಣಾಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಆರ್ಗನ್ಗಳು ಕೆಲಸ ಮಾಡುವುದು ಬಹಳ ಕಷ್ಟ ಆಗುತ್ತೆ. ಸೊ ನಮ್ಮ ಈಗ ಹೆಚ್ಚಿನ ಕಾಯಿಲೆಗಳಿಗೆ ನಮ್ಮ ಜೀರ್ಣಾಂಗದ ತೊಂದರೆಗಳೇ ಕಾರಣ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ.
1: ಅದೊಂದು ಫ್ಯಾಕ್ಟರಿ, ನಮ್ಮ ಇಡೀ ಚೈತನ್ಯವನ್ನು ಉತ್ಪಾದಿಸುವ ಫ್ಯಾಕ್ಟರಿ ಅದು, ಅದೇ ಬಂದಾದ್ರೆ ಎಲ್ಲಿ ಚೈತನ್ಯ ಇರುತ್ತೆ?
2: ಹೌದು, ಯಾವುದೇ ರೀತಿಯ ನಮ್ಮ ಬಾಡಿಯಲ್ಲಿ ಈಗ ಕೊಬ್ಬು ಸಂಗ್ರಹ ಆಗ್ತಾ ಇರಬಹುದು ಅಥವಾ ಸರಿಯಾಗಿ ನಮ್ಮ ಚಟುವಟಿಕೆಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ಅರ್ಥ ಅಂತ ಹೇಳ್ಬಹುದು. ಇದಲ್ಲದೆ ನಾವು ಮೇ 29ರಲ್ಲಿ ಪ್ರತಿ ವರ್ಷ ನಾವು ವಿಶ್ವ ಜೀರ್ಣಾಂಗ ದಿನ ಅಥವಾ ವರ್ಲ್ಡ್ ಡೈಜೆಸ್ಟಿವ್ ಡೇ ಅನ್ನೋ ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಾಕೆ ಅಂತ ಹೇಳಿದ್ರೆ ಈ ಜೀರ್ಣಾಂಗದ ರೋಗಗಳ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಇದರ ಒಂದು ಪರಿಚಯ ಮಾಡಿಸೋದು. ಎಲ್ರಿಗೂ ಬರೇ ಹಾರ್ಟ್ ಡಿಸೀಸ್ ಅಥವಾ ನ್ಯೂರಾಲಜಿಕಲ್ ಡಿಸೀಸ್ ಅಂತ ಒಂದು ಸಮಸ್ಯೆಗಳ ಬಗ್ಗೆ ಮಾತ್ರ ಅರಿವಿದೆ, ಮತ್ತು ಜೀರ್ಣಾಂಗ ರೋಗವೂ ಇದೆ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಜೀರ್ಣಾಂಗದ ಡಿಸೀಸ್ ಅಲ್ಲಿ ಕಾಯಿಲೆಗಳನ್ನು ಜನರು ಇಗ್ನೋರ್ ಮಾಡ್ತಾರೆ. ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರವೇ ಒಂದು ವರ್ಲ್ಡ್ ಡೈಜೆಸ್ಟಿವ್ ಡೇ ಅಥವಾ ಜೀರ್ಣಾಂಗ ರೋಗಗಳ ದಿನ ಅಂತೇಳಿ ಒಂದನ್ನು ಧ್ಯೇಯವನ್ನು ಒಂದು ಮಾಡ್ತಾರೆ. ಈ ವರ್ಷದ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂದ್ರೆ ಏನಂತ ಹೇಳಿದ್ರೆ ಕ್ರಾನಿಕ್ ಡಯೇರಿಯಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ ಅಂತ ಹೇಳ್ತೀವಿ. ಅಂದ್ರೆ ಅತಿಸಾರ ಭೇದಿ ಅಥವಾ ಕ್ರಾನಿಕ್ ಡಯೇರಿಯಾ ಇದನ್ನು ನಿರ್ಲಕ್ಷಿಸಬೇಡಿ. ಇದರಿಂದ ಆಗಿರುವ ಸಿಂಪ್ಟಮ್ಸ್ಗಳು ಅಥವಾ ಏನು ಇದಕ್ಕೆ ತೊಂದರೆಗಳಿದಾವಲ್ಲ ಇದನ್ನು ನಿರ್ಲಕ್ಷಿಸಬೇಡಿ ಅಂತ ಹೇಳುದು ಈ ವರ್ಷದ ಒಂದು ಧ್ಯೇಯವಾಗಿದೆ. ಇದು ಯಾಕಂತ ಹೇಳಿದ್ರೆ ಈ ಒಂದು ಅತಿಸಾರ ಭೇದಿ ನಾವು ಸಾಮಾನ್ಯವಾಗಿ ಎಲ್ರಿಗೂ ನೋಡ್ತೀವಿ. ಭೇದಿ ಅಂತ ಹೇಳುದು ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ. ಒಂದು ಲೈಫ್ ಟೈಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೆರಡು ಸತಿ ಭೇದಿ ಆಗೇ ಆಗಿರ್ತದೆ. ಸಾಮಾನ್ಯವಾಗಿ ಒಂದು 2-3 ದಿವಸದಲ್ಲಿ ಭೇದಿ ಕಡಿಮೆ ಆಗಿಬಿಡ್ತದೆ, ಯಾವುದು ಔಷಧಿಗಳಿಂದ ಕಡಿಮೆ ಆಗುತ್ತದೆ. ಇದನ್ನ ನಾವು ಸಿಂಪಲ್ ಡಯೇರಿಯಾ ಅಥವಾ ಕಾಮನ್ ಭೇದಿ ಅಂತ ಹೇಳ್ತೀವಿ. ಇದು ಬೇನ್ ಪ್ರಾಬ್ಲಮ್ ಕೊಡುದಿಲ್ಲ, ಬಟ್ ಕೆಲವರಿಗೆ ವಾರಾನುಗಟ್ಟಲೆ ಭೇದಿ ಆಗುವಂತದ್ದು ಅಂದ್ರೆ 4 ವಾರಕ್ಕಿಂತಲೂ ಜಾಸ್ತಿ ಭೇದಿ ಆಗುವಂತದ್ದು ಆಗ್ತಾನೇ ಇರ್ತದೆ. ಇದನ್ನ ನಾವು ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತೀವಿ. ಇದು ಯಾಕೆ ಮುಖ್ಯವಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನರು ಇದನ್ನು ನಿರ್ಲಕ್ಷಿಸ್ತಾರೆ. ಬೇರೆ ಬೇರೆ

0: ಕಾರಣದಿಂದ ನಿರ್ಲಕ್ಷಿಸ್ತಾರೆ. ಒಂದು ಇದನ್ನು ಹೇಳಲಿಕ್ಕೆ ಒಂದು ನಾಚಿಕೆ, ನನಗೆ ಈ ರೀತಿ ಹೀಗೆ ಬೇದಿ ಆಗ್ತಾ ಇದೆ ಅಂತ ಹೇಳುವಂತದ್ದು, ಇದು ಹೇಳಲಿಕ್ಕೆ ನಾಚಿಕೆ ಆಗುವಂತದ್ದು. ಅಥವಾ ಕೆಲವೊಮ್ಮೆ ಇದನ್ನ ಆಸ್ಪತ್ರೆ ಒಂದು ಸೌಲಭ್ಯ ಇಲ್ಲದೆ ಇರುವಂತದ್ದು, ಮತ್ತೆ ಇದು ಸಿಂಪಲ್ ಕಾಯಿಲೆ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಹೇಳಿ ಸುಮ್ಮನೆ ಒಂದು ನಿಗ್ಲೆಕ್ಟ್ ಮಾಡುವಂತದ್ದು. ಈ ರೀತಿಯ ಕೆಲವು ಒಂದು ಇದರಿಂದ ನಮ್ಮ ಜನರ ಒಂದು ಭಾವನೆಗಳಿಂದ ಇದು ತುಂಬಾ ಡಿಲೇ ಆಗಿ ವೈದ್ಯಕೀಯ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಅವರು ವೈದ್ಯರನ್ನು ಭೇಟಿ ಮಾಡುವ ಟೈಮಲ್ಲೇ ಅವರಿಗೆ ತೊಂದರೆಗಳಾಗಿರ್ತದೆ ಇದರಿಂದ. ಯಾಕಂತ ಹೇಳಿದ್ರೆ ಇದು ಕೆಲವೊಮ್ಮೆ ಬಹಳ ತೊಂದರೆಗಳಿಗೆ ಕಾರಣ ಮಾಡಬಹುದು. ಉದಾಹರಣೆಗೆ ಕ್ರಾನಿಕ್ ಡಯೇರಿಯಾ ಆದಾಗ ಒಂದು ಬಾಡಿಲಿ ನೀರಿನಂಶ ಕಡಿಮೆ ಆಗುವಂತದ್ದು, ಮಾಲ್ ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳ ಕೊರತೆ ಆಗುವುದು, ರಕ್ತಹೀನತೆ ಆಗುವಂತದ್ದು,
1: ಸುಸ್ತಾಗುವಂತದ್ದು, ಎದ್ನಿಲ್ಲಕ್ಕೂ ಆಗಲ್ಲ, ನಾಲ್ಕು ಸರಿ ಅವ್ರು ಹೋಗಿ ಬಂದ್ರೆ ಆಗಲೇ ಕುಸಿದು ಬಿಟ್ಟಿರ್ತಾರೆ, ಕೈಲಿ ಆಗಲ್ಲ.
0: ಹೌದು ಹೌದು. ಇದಲ್ದೆ ಒಂದು ವೀಕ್ ಆಗುವಂತದ್ದು ಅಥವಾ ದೇಹದ ತೂಕ ಕಡಿಮೆ ಆಗುವಂತದ್ದು ಎಲ್ಲ ಆಗ್ತದೆ. ಈ ಸ್ಟೇಜ್ ಅಲ್ಲಿ ಅವರು ವೈದ್ಯರ ಬಳಿಗೆ ಬರ್ತಾರೆ. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರವೇ ಈ ವರ್ಷ ಕ್ರಾನಿಕ್ ಡಯೇರಿಯಾ ಡೋಂಟ್ ನಿಗ್ಲೆಕ್ಟ್ ಅಥವಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ. ಇದಕ್ಕೆ ನಿಮ್ಗೆ ಏನಾದ್ರೂ ನಿಮ್ಗೆ ಇದ್ರಿಗೆ ಅಂತ ಒಂದು ರೋಗ ಲಕ್ಷಣಗಳು ಕಂಡು ಬಂದ್ರೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ರೆ ಇದನ್ನು ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಭೇಟಿ ಮಾಡಿ ಅಂತ ಹೇಳುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ.
1: ಡಾಕ್ಟ್ರೆ, ಈ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅಥವಾ ಗಟ್ ಹೆಲ್ತ್ ಅಂತಲೂ ನೀವು ಕರೀತೀರಾ?
0: ಹೌದು ಹೌದು,
1: ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಎಲ್ಲರದು ಆಸೆನೆ. ಆದ್ರೆ ಬಾಯಿ ರುಚಿ ತಡಿಲಾರದೆ ಸಿಕ್ಕಿದ್ದೆಲ್ಲ ತಿಂತೇವೆ, ಜೊತೆಗೆ ಜಂಕ್ ಫುಡ್ ಸರ್ ಅದು ಬಹಳ ಅಟ್ರಾಕ್ಟಿವ್ ಅಲ್ಲ ಸರ್ ಅಂತ ಇನ್ನೊಂದಷ್ಟು ತಿಂತೇವೆ. ಆಮೇಲೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮತ್ತೊಬ್ರು ಕೊಡಿಸಿದ್ರು, ಅದೇನೋ ಅವ್ರ ಜೊತೆಗೆ ಹೋಗಿದೀವಿ ಮತ್ತೆ ತಿಂದ ಇರಕ್ ಆಗಲ್ಲ ಅಂತ ಹೇಳಿ ನಮ್ಮ ಹೊಟ್ಟೆಯನ್ನ ಕಸು ತೊಟ್ಟಿ ಮಾಡಿದೀವಿ. ಇದನ್ನ ಮತ್ತೆ ವಾಪಸ್ ಹೆಲ್ದಿ ಗಟ್ಟು ಮಾಡ್ಲಿಕ್ಕೆ ಏನ್ ಮಾಡ್ತೀವಿ?
0: ನೀವು ಬಹಳವಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಿದಿರಲ್ಲಿ ಈಗ. ಯಾಕಂದ್ರೆ ನಮ್ಮ ಜೀರ್ಣಾಂಗ ಅಂತ ಹೇಳೋದು ನೀವು ಹೇಳಿದ ಹಾಗೆ ಕಸದ ತೊಟ್ಟಿ ಹಾಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಏನೇನೋ ತಿನ್ನುವಂಥದ್ದು, ಅದಕ್ಕೆ ಒಂದು ಕ್ಲೀನ್ ಇಲ್ಲದೆ ಇರುವ ಆಹಾರ ತೆಗೆದುಕೊಳ್ಳುವಂಥದ್ದು, ಅಥವಾ ಅದಕ್ಕೆ ಆಡೆಡ್ ಫುಡ್, ಪ್ರಿಸರ್ವೇಟಿವ್ ಹಾಕಿರುವ ಫುಡ್, ಕಲರಿಂಗ್ ಏಜೆಂಟ್ ಹಾಕಿದ ಫುಡ್ಗಳನ್ನು, ಅಥವಾ ಕೆಲವೊಮ್ಮೆ ಅದನ್ನ ಹಳಸಿದ ಆಹಾರಗಳನ್ನು, ಇಂಥದನ್ನೆಲ್ಲ ತಿನ್ನುವುದರಿಂದ ಏನಾಗುತ್ತಂದ್ರೆ ನಮ್ಮ ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತದೆ. ಇದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಇದನ್ನು ಹೇಗೆ ಸರಿಪಡಿಸಬೇಕಂದ್ರೆ ಮುಖ್ಯವಾಗಿ ನಮ್ಮ ಆಹಾರದ ಬಗ್ಗೆ ಗಮನ ಇರಬೇಕು. ಶುಚಿಯಾಗಿರುವ ಆಹಾರಗಳನ್ನು ತೆಗೆದುಕೊಳ್ಬೇಕು, ಅಂದ್ರೆ ಒಂದು ಕ್ಲೀನ್ ಹೈಜಿನಿಕ್ ಫುಡ್ಗಳನ್ನು ತೆಗೆದುಕೊಳ್ಬೇಕು. ರೋಡ್ ಸೈಡ್ ಅಲ್ಲಿ ತಿನ್ನುವಂಥದ್ದು, ಅಥವಾ ತೆರೆದಿಟ್ಟ ಆಹಾರಗಳನ್ನು ತೆಗೆದುಕೊಳ್ಳೋದು, ಅಥವಾ ಕೈ ತೊಳಿದೇ ಆಹಾರವನ್ನು ತಿನ್ನುವಂಥದ್ದು ಇಂಥದ್ದು, ಅಥವಾ ಕೆಲವೊಮ್ಮೆ ನಾವು ಆಹಾರವನ್ನು ಪರೀಕ್ಷಿಸಿ ತಿನ್ನುವಂಥದ್ದು, ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ತಿನ್ನುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅಥವಾ ಜೀರ್ಣಾಂಗಕ್ಕೆ ಸೋಂಕುಗಳಾಗ್ತವೆ. ಈ ಸೋಂಕುಗಳಾಗುವುದರಿಂದ ಬೇದಿ ಆಗಬಹುದು, ಅಥವಾ ಜಾಂಡೀಸ್ ಆಗಬಹುದು, ಅಥವಾ ಜ್ವರ ಜ್ವರ ವಾಂತಿ ಹೊಟ್ಟೆ ನೋವು ಅಂತದೆಲ್ಲ ಬರಬಹುದು.
1: ಫುಡ್ ಪಾಯ್ಸನ್ ಅಂತ ಹೇಳ್ಬಿಡ್ತಾರೆ,
0: ಹೇಳ್ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್. ಸೊ ಇದನ್ನು ತಪ್ಪಿಸಬೇಕಾದ್ರೆ ಒಂದು ಆಹಾರವನ್ನು, ಶುಚಿತ್ವವಾಗಿರುವ ಆಹಾರವನ್ನು ತೆಗೆದುಕೊಳ್ಬೇಕು, ಟೈಮ್ ಟೈಮಿಗೆ ಆಹಾರವನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ, ಮೂರನೇದಾಗಿ ನೀವು ಹೇಳಿದಾಗೆ ಜಂಕ್ ಫುಡ್ಗಳನ್ನು ತೆಗೆದುಕೊಳ್ಬಾರದು. ಈ ಜಂಕ್ ಫುಡ್ಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಶದಲ್ಲಿ ಈ ಮೈದಾ ಅಥವಾ ಕರಿದ ಪದಾರ್ಥಗಳು ಅಥವಾ ವಿಪರೀತ ಸಕ್ಕರೆ ಅಂಶಗಳು ಇರ್ತವೆ. ಇದು ನಮ್ಮ ಲಿವರಿಗೆ ಒಳ್ಳೆದಲ್ವೇ ಅಲ್ಲ. ಇದರಿಂದ ನಮ್ಮ ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಡೆಪಾಸಿಷನ್ ಆಗಲಿ ಶುರುವಾಗುತ್ತೆ. ಹಾಗಾಗುವುದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ನಮ್ಮ ಬಾಡಿಲಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ ವ್ಯತ್ಯಾಸ ಆಗಿ ಕೆಲವು ಕಾಯಿಲೆಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ಹೌದು, ಐಬಿಎಸ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿಗೆ ಈ ರೀತಿಯ ಆಹಾರಗಳನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬರ್ಸ್ಕೊಂಡಾಗ ಆಗುದು, ವಿಪರೀತ ತೇಗ್ ಬಂದಾಗ
1: ಆಗುವಂತಹ,
0: ಅಥವಾ ಇನ್ಕಂಪ್ಲೀಟ್ ಪಾಸಿಂಗ್ ಆಫ್ ದ ಮೋಷನ್ಸ್, ಸ್ವಲ್ಪ ಹೋಗ್ತಾರೆ ಪೂರ್ತಿ ಏನೋ ಕ್ಲೀನ್ ಆಗಿ ಆದಾಗ ಅನ್ಸಲ್ಲ, ಪದೇ ಪದೇ ಹೋಗ್ತಾ ಇರ್ತಾರೆ, ಈ ರೀತಿ ಸಮಸ್ಯೆಗಳು ಬರಬಹುದು. ಇದನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಸಹ ನಮ್ಮ ಒಂದು ಆಹಾರದ ಮೇಲೆ ಸರಿಯಾಗಿ ನಮಗೆ ಇದಿಲ್ಲದೆ ತಿನ್ನುವುದರಿಂದ ಆಗುವಂತಹ ಸಮಸ್ಯೆಗಳಾಗಿರ್ತದೆ. ಮುಖ್ಯವಾಗಿ
1: ಈ ಒಂದು ಆಹಾರ ತಗೊಂಡ್ರೆ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಎಂತ ಆಹಾರ ತಗೊಂಡ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬಹುದು? ಹೇಳೋದೇನೋ ಸುಲಭ, ಆದ್ರೆ ಟೈಮ್ ಟೈಮ್ ಅಂದ್ರೆ ಏನ್ ಟೈಮಿಂಗು? ವಯಸ್ಸು ಕೂಡ ಇಂಪಾರ್ಟೆಂಟ್. ಕಲ್ ತಿಂದ್ರು ಕರ್ಗಿಸ್ಕೋತಾರೆ ಅನ್ನೋ ಆ ಯಂಗ್ಸ್ಟರ್ಸ್ ಈ ಜಂಕ್ ಫುಡ್ ಅನ್ನು ಜಾಸ್ತಿ ತಿಂತಾ ಇರೋದನ್ನ ನೋಡಿದ್ದೇವೆ. ಅವ್ರಿಗೆ ಅದನ್ನ ಹೇಳಬೇಕು, ಇಲ್ಲಪ್ಪ ಕಲ್ಲೂನು ತಿನ್ರಿ, ಆದ್ರೆ ಯಾವ ಸಂದರ್ಭ ನೋಡ್ರಿ ಅಂತ.
0: ಹೌದೌದು. ಈ ಜಂಕ್ ಫುಡ್ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮಾಡ್ತಾ ಇರುವಂತದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ನಾ ಹೇಳಿದಾಗೆ ಆಗ್ತದೆ. ಸೊ ನಾವು ಮುಖ್ಯವಾಗಿ ಎಜುಕೇಟ್ ಮಾಡಬೇಕು, ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಗಳು ಮುಂದೆ ಬರಬಹುದು ಅಂತ ಹೇಳಿ ಎಜುಕೇಟ್ ಮಾಡಬೇಕು. ಮತ್ತೆ ಮುಖ್ಯವಾಗಿ ನಾವ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ರುಟೀನ್ ಆಗಿ ಆಹಾರಗಳು ಅಂತ ಹೇಳಿದ್ರೆ, ನಾವೀಗ ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ನಾವು
1: ದಿನನಿತ್ಯ ಬಳಸತಕ್ಕಂತ ಸಾಂಪ್ರದಾಯಿಕ
0: ಆಹಾರಗಳನ್ನೇ ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ಬೇಕು. ಅದರಲ್ಲಿ ನಾರಿನ ಅಂಶ ಇರಬೇಕು. ಅದಲ್ಲದೆ ಕೆಲವೊಮ್ಮೆ ಈ ನಟ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳು

0: ಇದನ್ನೆಲ್ಲ ನಿಯಮಿತ ರೂಪದಲ್ಲಿ ಡೈಲಿ ತೆಗೆದುಕೊಳ್ಬೇಕು. ಮತ್ತೆ ನೀರನ್ನು ಚೆನ್ನಾಗಿ ಕುಡಿಬೇಕು, ಒಂದು 2-3 ಲೀಟರ್ ಅಷ್ಟು ನೀರನ್ನು ತಗೊಳ್ಬೇಕು. ಮತ್ತೆ ವ್ಯಾಯಾಮ ಮಾಡಬೇಕು ಡೈಲಿ, ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಒಂದು 30 ನಿಮಿಷ ವ್ಯಾಯಾಮ ಮಾಡಬೇಕು. ಮತ್ತೆ ಒಂದು 7-9 ಗಂಟೆವರೆಗೆ ನಿದ್ದೆ ಮಾಡಬೇಕು, ಸರಿಯಾದ ಒಂದು ನಿದ್ದೆ ಮಾಡಬೇಕು. ಇದೆಲ್ಲ ನಮ್ಮ ಗಟ್ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿದೆ.
1: ಬಹಳಷ್ಟು ಜನಕ್ಕೆ ಈ ವ್ಯಾಯಾಮ ಅಂದ್ರೆ ಬರೀ ವಾಕ್ ಮಾಡಿ ಬಂದ್ಬಿಡ್ತೀವಿ ಸಾಕಾಸಾರ ಅಂತಾರೆ, ಸರಿಯೇ ಅದು ಅವರ ಲೆಕ್ಕ. ಆದ್ರೆ ಪದೇ ಪದೇ ತಿನ್ನೋದೊಂದು ಅಭ್ಯಾಸ ಕೆಲವರು ಇರುತ್ತೆ. ಕೆಲವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಮಾತ್ರೆನು ತಗೊಂತಿರ್ತಾರೆ. ಆದ್ರೆ ಇವ್ರು ಕಂಡಿದ್ದೆಲ್ಲ ಇದು ಚೆನ್ನಾಗಿದೆ, ಇದೊಂಚೂರು ತಿನ್ನು, ಅವ್ರು ಕೊಟ್ಟರು ಅದೊಂಚೂರು ತಿನ್ನು ಅಂತ ಹೇಳಿ ಈ ಇರ್ರೆಗ್ಯುಲಾರಿಟೀಸ್ ಅನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕಾಫಿ ಟೀ ಅನ್ನೋದು ಅದು ಹಂಗೆ ಕೊಟ್ಟಾಗೆಲ್ಲ ಇಸ್ಕೊಳ್ಳಲ್ಲ. ಏನ್ ಮಾಡಿದ್ರೆ ಇದು ಸರಿಯಾಗುತ್ತೆ?
0: ಇದು ಮುಖ್ಯವಾಗಿ ಅವರಿಗೆ ಒಂದು ಬರಬೇಕು, ಅವರ ಮನಸ್ಸಿಗೆ ಅವೇರ್ನೆಸ್ ಬರಬೇಕು. ಹೀಗೆ ಮಾಡೋದ್ರಿಂದ ನನ್ನ ಒಂದು ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತಾ ಇರ್ತದೆ ಅಂತ ಹೇಳಿ ಅವ್ರಿಗೆ ಬರಬೇಕು. ಯಾರೋ ಒತ್ತಾಯಕ್ಕೆ ತಿನ್ನುವಂತದ್ದು ಅಥವಾ ಪದೇ ಪದೇ ಬಾಯಿ ರುಚಿಗೆ ತಿನ್ನುವಂತದ್ದು, ಇದರಿಂದ ಜೀರ್ಣಾಂಗದ ಆರೋಗ್ಯ ಹಾಳಾಗ್ತದೆ. ಇದು ಅವರಿಗೆ ಅವೇರ್ನೆಸ್ ಬರಬೇಕು. ನಾವು ಹೇಳ್ಬಹುದು, ಅವರಿಗೆ ಅವೇರ್ನೆಸ್ ಬರಬೇಕು.
1: ಈಗ ನಮಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅನ್ನೋದು ಅರಿವಿಗೆ ಬರೋದು ಒಂದು ಹೊಟ್ಟೆ ನೋವು ಅಂತ ಕಾರಣ ಇಲ್ಲ, ಬೇದಿ ಅದೊಂದು ಲಕ್ಷಣ ಬಿಟ್ರೆ ಇತರೆ ಯಾವ ಲಕ್ಷಣಗಳು ನಮ್ಮ ಜೀರ್ಣಾಂಗವನ್ನು ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ.
0: ಜೀರ್ಣಾಂಗದ ರೋಗದ ಮುಖ್ಯ ಲಕ್ಷಣಗಳಂದ್ರೆ ಒಂದು ಹೊಟ್ಟೆ ನೋವು ಬರುವಂತದ್ದು, ಎರಡನೇದಾಗಿ ಊಟ ಸೇರದೆ ಇರುವಂತದ್ದು, ಬೇದಿ ಆಗುವಂತದ್ದು, ವಾಂತಿ ಆಗುವಂತದ್ದು, ಕೆಲವೊಮ್ಮೆ ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತೂಕ ಕಡಿಮೆ ಆಗುವಂತದ್ದು, ಜಾಂಡಿಸ್ ಕಾಣಿಸ್ಕೊಳ್ಳುವಂತದ್ದು, ಇದು ಇಂತಹ ಸಮಸ್ಯೆಗಳಿದ್ರೆ ಜೀರ್ಣಾಂಗದ ಸಮಸ್ಯೆಗಳಿದೆ ಅಂತ ಅರ್ಥ ಅಂತ ಹೇಳಿ.
1: ಬ್ರಾಡ್ ಸ್ಪೆಕ್ಟ್ರಮ್ ಆಯ್ತು, ಆ ರೋಗಕ್ಕೊಂದು ಹೆಸರು ತವಾಗ ಅವ್ರು ಹೆದರ್ತಾರೆ, ಇಲ್ಲ ಅಂದ್ರೆ ಹೆದರಲ್ಲಿ
0: ಹೇಳುದು ಹೆದರುದಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದರಲ್ಲಿ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಸೈನ್ಸ್ ಗಳಿದ್ರೆ ನೀವು ವೈದ್ಯರನ್ನು ಭೇಟಿ ಆಗಲೇಬೇಕು, ಎಚ್ಚರಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಒಂದು ಕಾರಣವಿಲ್ಲದೆ ವೆಯ್ಟ್ ಕಡಿಮೆ ಆಗುವಂತದ್ದು, ಅಥವಾ ಯಾವುದೇ ಒಂದು ಬೇದಿ ಅಂತ ಹೇಳುದು 4 ವಾರದ ನಂತರ ಮುಂದೆ ಕಂಟಿನ್ಯೂ ಆಗುವಂತದ್ದು, ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು, ನಂತರ ರಕ್ತದ ವಾಂತಿ ಆಗುವಂತದ್ದು, ಅನ್ಎಕ್ಸ್ಪ್ಲೇನ್ ಜಾಂಡಿಸ್ ಇರುವಂತದ್ದು, ಇಂತಹ ಕಾರಣಗಳಿದ್ದರೆ ಇದನ್ನು ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ದೊಡ್ಡ ರೋಗದ ಒಂದು ಸಂಕೇತ ಆಗಿರಬಹುದು ಅಥವಾ ಮುನ್ಸೂಚನೆ ಆಗಿರಬಹುದು. ಇದನ್ನು ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂತದ್ದು ಅಥವಾ ಏನೋ ಒಂದು ಸಣ್ಣ ಕಾಯಿಲೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರದು, ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತೀವಿ.
1: ಬಟ್ ತುಂಬಾ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಬಿಟ್ಟು ಬೇರೆ ರೋಗಗಳಿದಾವೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಪರಿಚಯ ಹೇಳ್ಬಿಡಿ, ಏನೇನು ರೋಗಗಳು ಪಟ್ಟಿ ಮಾಡಿದಾಗ ಹೌದಾ ಇದು ಇದೆಯಾ ಅಂತ ಜ್ಞಾಪಕ ಮಾಡ್ಕೋತಾರೆ.
0: ನೀವು ಬಹಳ ಒಂದು ಒಳ್ಳೇದಾಗಿ ಹೇಳಿದ್ರಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತಾರೆ, ಯಾವುದೇ ನಮ್ಮ ಹೊಟ್ಟೆ ಸಂಬಂಧಪಟ್ಟಾಗ ತೊಂದರೆ ಇದ್ರೆ ನಮ್ಮ ರೋಗಿಗಳು ಹೇಳುದು ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿ.
1: ಇವನ್ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರು ಅದು ಗ್ಯಾಸ್ಟ್ರಿಕ್ ಇಂದ ಏನೋ ಆಗಿದೆ ಡಾಕ್ಟ್ರೆ ಅಂತ ಆ ಡಾಕ್ಟರ್ ಹೇಳಕ್ ಶುರು ಮಾಡ್ತಾರೆ.
0: ಅದು ಮೋಸ್ಟ್ಲಿ ಹೊಟ್ಟೆ ಉರಿಯೂ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಮೋಷನ್ ಜಾಸ್ತಿ ಹೋಗುದು ಅಥವಾ ಬೇದಿ ಆಗ್ತಾ ಇರಬಹುದು, ಮಲಬದ್ಧತೆ ಇರಬಹುದು, ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರ್ಲಿ, ಎಲ್ಲವನ್ನೂ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇದು ತಪ್ಪು. ನೀವು ಮುಖ್ಯವಾಗಿ ಯಾವುದೇ ರೋಗಿಯು ನಿಮಗೆ ಯಾವುದೇ ಇಂತ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಾಗ ತೊಂದರೆ ಇದ್ದರೆ ಇದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ ಯಾವುದು ತೊಂದರೆ ಆಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ, ಹೊಟ್ಟೆ ಉರಿ ಬರ್ತಾ ಇದೆ, ಮೋಷನ್ ಅಥವಾ ನಿಮಗೆ ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇಲ್ವಾ ಅಥವಾ ಬೇದಿ ಆಗ್ತಾ ಇದೆ, ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವ ಒಂದು ಸಿಂಪಲ್ ಆಗಿ ವರ್ಡ್ ಇಂದ ಹೇಳಿ ಡಾಕ್ಟರ್ಗೂ ಕನ್ಫ್ಯೂಷನ್ ಮಾಡಬಾರದು. ಸೊ ಹೇಳಬೇಕು ಹೋದಾಗ
1: ಲಕ್ಷಣಗಳನ್ನು ಕರೆಕ್ಟ್ ಆಗಿ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಡಯಾಗ್ನೈಸ್ ಮಾಡ್ಲಿಕ್ಕೆ ಡಾಕ್ಟರ್ ಗೈಡ್ ಮಾಡ್ತಾರೆ. ಇಲ್ಲಾಂದ್ರೆ ಸರ್ ನೀವೇ ನೋಡ್ಬಿಡಿ ಸರ್ ಕಾಣುತ್ತೀಯೇ ಅಲ್ಲ, ಹಂಗೂ ಕಾಣಿಸ್ಬೇಕಾದ ಪರೀಕ್ಷೆಗಳನ್ನ ಮಾಡ್ತಿರಲಿ. ಏನ್ ಪರೀಕ್ಷೆ?
0: ಈಗ ಯಾವುದೇ ಒಬ್ಬ ರೋಗಿಯು ಬಂದಾಗ ಎಸ್ಪೆಷಲಿ ನಾನೀಗ ಹೇಳಿದಾಗೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದೆ. ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ರೆ ಒಂದು ತುಂಬಾ ದಿವಸದಿಂದ ಭೇದಿ ಆಗುವಂತದ್ದು. ಇದಕ್ಕೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಹೊಟ್ಟೆಯ ಟಿಬಿ ಆಗಿರಬಹುದು, ಅಥವಾ ಐಬಿಎಸ್ ಆಗಿರಬಹುದು. ನಂತರ ನಾವು ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಎರಡು ಕಾಯಿಲೆ ಇರ್ತದೆ. ಈ ಎರಡು ಕಾಯಿಲೆಗಳಿದ್ದಾಗಲೂ ಈ ರೀತಿ ಕ್ರಾನಿಕ್ ಡಯೇರಿಯಾ ಆಗಿರಬಹುದು. ಈ ಎರಡು ಕಾಯಿಲೆಗಳಿದ್ದಾಗ ನಮ್ಮ ಬೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ, ಅಥವಾ ನಾವು ಆಮಶಂಕೆ ತರ ಕಾಣಿಸ್ಕೊಳ್ತದೆ, ಅಂದ್ರೆ ಒಂಥರ ಕಾಫ್ ತರ ಹೋಗುತ್ತೆ. ಇದಲ್ಲದೆ ರೋಗಿಗೆ ಮೋಷನ್ ಮಾಡುವ ಮೊದಲು ಹೊಟ್ಟೆಯಲ್ಲಿ ಒಂಥರ ಕಿವುಚಿದಾಗ ನೋವು ಬರುವಂತದ್ದು, ಅಥವಾ ಗುದದ್ವಾರದ ಹೊರಗಡೆ ಒಂದು ಫಿಸ್ಟುಲಾದ ತರ ಅಥವಾ ಒಂದು ಪಸ್ ಡಿಸ್ಚಾರ್ಜ್ ಆಗುವ ಸಂಭವ ಇರ್ತದೆ. ಸೊ ಇದು ನಮ್ಮ ಕ್ರಾನಿಕ್ ಡಯೇರಿಯಾಕ್ಕೆ ಕಾರಣಗಳಾಗಿರ್ತದೆ. ಇದಲ್ಲದೆ ಬಹಳ ಅಪರೂಪಕ್ಕೆ ಕರುಳಿನ ಕ್ಯಾನ್ಸರ್ ಆಗಿರಬಹುದು. ಕೆಲವೊಮ್ಮೆ ಈ ರೀತಿ ಬೇದಿ ಆಗ್ತಾ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಕರುಳಿನ ಕ್ಯಾನ್ಸರು ಆಗಿರಬಹುದು. ಇದಲ್ಲದೆ ಕೆಲವೊಮ್ಮೆ ಮಾಲ್ ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವು ಆಹಾರ

ಡೈಜೆಸ್ಟನ್ ಆಗದೆ ಸಹ ಈ ರೀತಿ ಭೇದಿಯಾಗುತ್ತೆ. ಅದಲ್ಲದೆ ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಂದಲೂ ಸಹ ಹೀಗೆ ಭೇದಿಯಾಗುತ್ತೆ. ಈ ರೀತಿಯ ಒಂದು ಈ ಭೇದಿ ಇದ್ದಾಗ ತಜ್ಞ ವೈದ್ಯರ ಬಳಿ ಹೋದಾಗ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಅನ್ನು ಹೇಳ್ತಾರೆ. ಈ ಕೊಲೊನೋಸ್ಕೋಪಿ ಟೆಸ್ಟ್ ಅನ್ನು ಹೇಳಿದಾಗ ವೈದ್ಯರು ಹೇಳಿದರೆ ಇದನ್ನು ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಈ ಕೊಲೊನೋಸ್ಕೋಪಿ ಟೆಸ್ಟಿನಿಂದ ನಾವು ದೊಡ್ಡ ಕರುಳನ್ನು ಮತ್ತು ಸಣ್ಣ ಕರುಳಿನ ಕೊನೆಯ ಭಾಗವನ್ನು ಒಂದು ಟಿವಿಯಲ್ಲಿ ನೋಡ್ತೀವಿ. ಇದನ್ನು ಇದು ನೋಡುದ್ರಿಂದ ಕರುಳಿನಲ್ಲಿ ಏನ್ ತೊಂದರೆ ಆಗ್ತಾ ಇದೆ, ಅವನಿಗೆ ಹುಣ್ಣಿದ, ಅಲ್ಸರ್ ಇದ, ಟಿ ಬಿ ಇದ, ಕ್ಯಾನ್ಸರ್ ಇದ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಅದಲ್ಲ

0: ಯಾವ ಕಾರಣದಿಂದ ತೊಂದರೆಗಳಾಗ್ತದಂತ ಗೊತ್ತಾಗುತ್ತೆ. ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ಲದೆ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಗಳನ್ನು ಮಾಡ್ತೀವಿ, ಸಿಟಿ ಸ್ಕ್ಯಾನ್ ಅನ್ನು ಮಾಡ್ತೀವಿ, ಕೆಲವೊಮ್ಮೆ
1: ಸ್ಟೂಲ್ ಟೆಸ್ಟ್
0: ಟೆಸ್ಟ್ ಮಾಡಿಸ್ತೀವಿ. ಹೌದು, ಈ ಎಲ್ಲಾ ಟೆಸ್ಟ್ ಗಳ ಮುಖಾಂತರ ರೋಗವನ್ನು ಪತ್ತೆ ಹಚ್ತೀವಿ. ಸೊ ಮುಖ್ಯವಾಗಿ ಕೊಲನೋಸ್ಕೋಪಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಸಿಟಿ ಸ್ಕ್ಯಾನ್ ಅಂತ ಹೇಳೋದು ಬೇಕಾಗುತ್ತೆ ಕೆಲವೊಮ್ಮೆ. ಸೊ ಕೊಲನೋಸ್ಕೋಪಿ ಅಂತ ಹೇಳಿದಾಗ ನಾವು ಬಹಳಷ್ಟು ಜನ ಎಣಿಸ್ಕೊಳ್ತಾರೆ, ಇದು ಮಾಡಿಸ್ಕೋಬೇಕು, ಕಂಬರ್ ಸಮ್ ಪ್ರೊಸೀಜರ್, ಇದು ಔಷಧಿ ಕುಡಿದು ಭೇದಿ ಆಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಎಂಡೋಸ್ಕೋಪ್ ಪಾಸ್ ಮಾಡ್ತಾರಂತೆ, ಇದರಿಂದ ನಂಗೆ ಇನ್ಕನ್ವೀನಿಯನ್ಸ್ ಆಗುತ್ತಪ್ಪ, ಬೇಡವಾ ಬೇಡ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗಿ ಹಾಗೆ ಮಾಡಬೇಡಿ. ಇದೊಂದು ಸಿಂಪಲ್ ಟೆಸ್ಟ್ ಆಗಿರ್ತದೆ, ಇದರಿಂದ ಏನು ತೊಂದರೆಗಳಾಗುವುದಿಲ್ಲ. ಇದರಿಂದ ಬಹಳಷ್ಟು ನಮಗೆ ಏನ್ ತೊಂದರೆಗಳಂತೇಳಿ ಗೊತ್ತಾಗುತ್ತೆ ಈ ಟೆಸ್ಟ್ ಮಾಡೋದ್ರಿಂದ. ಆದ್ರಿಂದ ಕೊಲನೋಸ್ಕೋಪಿ ಅಂತೇಳಿ ಯಾವಾಗ ಹೇಳ್ತಾರೋ ಅದನ್ನು ನಿಗ್ಲೆಕ್ಟ್ ಮಾಡಬಾರದು.
1: ಹೆದರಿಕೆ ಬೇಡ, ಭ್ರಮೆ ಬೇಡ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹಂಗಂತೆ ಹಿಂಗಂತೆ, ಅಥವಾ ಇನ್ ಕೆಲವರು ಗೂಗಲ್ ಮಾಡಿ ನೋಡ್ಬಿಡ್ತಾರ, ಅಯ್ಯೋ ಇದೇನೋ ಭಯಾನಕವಾಗಿದೆ ಅಂತ, ಆ ತರದ ಭ್ರಮೆಗಳು ಇಟ್ಕೊಳ್ಳದೆ ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿ ಟೆಸ್ಟ್ ಮಾಡಿಸಿದೀನಿ, ರಿಸಲ್ಟ್ ಅವ್ರಿಗೆ ಕೊಡ್ತೀವಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನ್ ಟ್ರೀಟ್ಮೆಂಟ್ ಇದೆ ಇವಕ್ಕೆ, ಒಂದೊಂದಕ್ಕೊಂದೊಂದು ಟ್ರೀಟ್ಮೆಂಟ್?
0: ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನು ಉದಾಹರಣೆಗೆ ಕ್ರಾನಿಕ್ ಡಯೇರಿಯಾ ಆದ್ರೆ ಇದನ್ನ ನಾವು ಈ ಕೊಲನೋಸ್ಕೋಪಿ ಅಥವಾ ಕೆಲವು ಟೆಸ್ಟ್ ಗಳ ಮಾಡಿದ ನಂತರ ಯಾವ ಕಾಯಿಲೆ ಅಂತ ಹೇಳಿ ನಾವು ಫೈನಲ್ ಡಯಾಗ್ನೋಸಿಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಮ್ಮೆ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಕೆಲವೊಮ್ಮೆ ಸಿಂಪಲ್ ಮಾತ್ರೆಗಳೇ ಸಾಕಾಗುತ್ತೆ. ಈ ಟಿಬಿ ಅಂತೇಳಿ ಅನ್ಸಿರುತ್ತೆ ಕೆಲವೊಮ್ಮೆ, ಅವಾಗ ಒಂದು 6-9 ತಿಂಗಳವರೆಗೆ ಟಿಬಿ ಮಾತ್ರೆಗಳನ್ನು ಕೊಡ್ತಾರೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಏನು, ಕೊಲನೋಸ್ಕೋಪಿ ನಾರ್ಮಲ್ ಆಗಿರ್ತದೆ ಅಂತ ಒಂದು ವ್ಯಕ್ತಿಗಳನ್ನ ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥವರಿಗೆ ಕೆಲವೊಮ್ಮೆ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಹೇಳ್ಕೊಡ್ತೀವಿ, ಅದರೊಟ್ಟಿಗೆ ಕೆಲವು ಮೆಡಿಸಿನ್ಸ್ ಗಳನ್ನು ಕೊಟ್ಟು ಅವರ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಮುಖ್ಯವಾಗಿ ಬರುವಂತದ್ದು ಇಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್. ನಾನು ಇವಾಗಲೇ ಹೇಳಿದಾಗೆ ಕ್ರಾನ್ಸ್ ಕಾಯಿಲೆ ಮತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆಗಳು, ಇದು ಬಹಳ ಮುಖ್ಯವಾದ ಕಾಯಿಲೆಗಳಾಗಿರ್ತದೆ. ಇದು ಏನಾದ್ರೂ ಡಯಾಗ್ನೋಸಿಸ್ ಆದ್ರೆ ಮಾತ್ರ ಇದಕ್ಕೆ ಒಂದು ಅದರದೇ ಆದ ಒಂದು ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಈ ಎರಡು ಸಮಸ್ಯೆಗಳು ಅಂತ ಹೇಳುವಂತದ್ದು ಕೆಲವೊಮ್ಮೆ ಲೈಫ್ ಲಾಂಗ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಜೀವನ ಪರ್ಯಂತ ಇದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ,
1: ನಮ್ ಜೊತೆಗೆ ಇರ್ತದೆ.
0: ಹೌದು, ಅದರಲ್ಲಿ ಕೆಲವೊಮ್ಮೆ ಇಂಜೆಕ್ಷನ್ಗಳು ಅಥವಾ ಕೊಡ್ತೀವಿ ನಾವು, ಇದರಲ್ಲಿ ಬಯೋಲಾಜಿಕಲ್ಸ್ ಅಂತ ಹೇಳ್ತೀವಿ, ಮತ್ತೆ ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಔಷಧಿಗಳನ್ನು ಕೊಡ್ತೀವಿ. ಸೊ ಇದಕ್ಕೆ ಈ ಔಷಧಿಗಳನ್ನು ಕೊಟ್ಟು ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಕೆಲವೊಮ್ಮೆ ಕೊಲೋನ್ ಕ್ಯಾನ್ಸರ್ ಇದ್ರೆ ಇದಕ್ಕೆ ಆಪರೇಷನ್ ಸಹ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ.
1: ತುಂಬಾ ಜನಕ್ಕೆ ಒಂದು ಭ್ರಮೆ ಇಟ್ಕೊಂಡಿದ್ದಾರೆ, ಹೊಟ್ಟೆ ನೋವು ಬಂತ, ಹೊಟ್ಟೆ ನೋವು ಮಾತ್ರ ತಿನ್ನೋದು,
0: ಹೌದು
1: ಯಾಕೆ ಬಂತು ಅಂತ ಯೋಚನೆ ಮಾಡಲ್ಲ. ಇನ್ನ ಕೆಲವು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಯಾವ್ದೋ ಕಾರಣಕ್ಕೆ ಹೊಟ್ಟೆ ನೋವು ಬಂದಿರುತ್ತೆ, ಮಾಸಿಕ ಋತು ಚಕ್ರಕ್ಕೆ ಸಂಬಂಧಪಟ್ಟ ಏನೋ ಒಂದು ನೋವು ಬಂದ್ರೆ ಅವ್ರು ಅದಕ್ಕೂ ಮಾತ್ರೆ ತಗೋತಾರೆ, ಇದಕ್ಕೂ ಮಾತ್ರೆ ತಗೋತಾರೆ. ಅದರಿಂದ ಒಟ್ಟು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಗ್ಗೆನೆ ಒಂದು ಹೊಡೆತ ಬೀಳುತ್ತೆ. ಎಚ್ಚರಿಕೆ ಮಾತು ಏನ್ ಹೇಳ್ತೀರಿ?
0: ಜೀರ್ಣಾಂಗ ಅಂತ ಹೇಳೋದು ಒಂದು ಮುಖ್ಯವಾದ ಅಂಗವಾಗಿದೆ, ಇದರ ಒಂದು ಆರೋಗ್ಯ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಓವರ್ ದ ಕೌಂಟರ್ ಮಾತ್ರೆ ತೆಗೆದುಕೊಳ್ಳೋದು ಅಥವಾ ನಮ್ಮ ಈ ಜೀರ್ಣಾಂಗದ ರೋಗಗಳಲ್ಲಿ ಆಗುವಂತ ರೋಗಗಳನ್ನು ನಿರ್ಲಕ್ಷಿಸುವುದರಿಂದ ಬಹಳಷ್ಟು ದೊಡ್ಡ ತೊಂದರೆಗಳೇ ಆಗ್ತವೆ. ಮುಖ್ಯವಾಗಿ ಹೇಳೋದೇನಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದ್ರೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದ್ರೆ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು. ಅದರಲ್ಲಿ ಮುಖ್ಯವಾಗಿ ಒಂದು ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ತುಂಬಾ ಭೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬ್ಲಡ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮೋಷನ್ ಅಲ್ಲಿ, ಈ ಸಮಸ್ಯೆಗಳನ್ನು ಖಂಡಿತವಾಗಿ ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ರೋಗದ ಒಂದು ಮುನ್ಸೂಚನೆ ಆಗಿರ್ತದೆ. ಇದನ್ನ ಒಂದ್ಸತಿ ತಜ್ಞ ವೈದ್ಯರನ್ನು ಅಥವಾ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಅವರನ್ನ ಭೇಟಿ ಮಾಡಿ ಏನಾಗಿದೆ ಅಂತ ಹೇಳಿ ಪರೀಕ್ಷಿಸಬೇಕು ಅಂತ ಹೇಳಿ ಹೇಳ್ತೀನಿ.
1: ಓಕೆ, ಜನ ಅವರ ಆರೋಗ್ಯ ಅವರೇ ಕಾಪಾಡ್ಕೋಬೇಕು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಇಲ್ಲ ಬಾಯಲ್ಲಿ, ನಿಜ
0: ಹೇಳ್ಬೇಕಂದ್ರೆ
1: ಇಲ್ಲ ಅಂದ್ರೆ ಇದು ಖಂಡಿತ ನಿಮ್ಮ ಹೊಟ್ಟೆಗೆ ಮೂಲ ಅಂತ ಹೇಳೇ ಹೇಳ್ತಾರೆ.
0: ಹೌದು, ಮದ್ಯಪಾನ ಅಂತ ಹೇಳೋದು ಬಹಳಷ್ಟು ತೊಂದರೆಗಳನ್ನು ಮಾಡ್ತಾ ಇದೆ. ಇದಲ್ಲದೆ ನಾವು ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ಮೋಕಿಂಗ್ ಸಹ ನಮ್ಮ ಈ ಪ್ಯಾಂಕ್ರಿಯಾಸ್ ಅಥವಾ ನಮ್ಮ IBS ಮೇಲೆ ತುಂಬಾ ಪರಿಣಾಮ ಮಾಡ್ತದೆ.
1: ಆಮೇಲೆ ಯಾವುದೇ ಟೆನ್ಷನ್ ಒಳಗಾದ್ರೆ ಫಸ್ಟ್ ಅವರು ಲ್ಯಾಬೋರೇಟರಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನಿದು ಎಸ್ಕೇಪಿಸಮ್?
0: ಇಲ್ಲ, ಅದು ಫಿಸಿಯಾಲಜಿಕಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅದು ನಾರ್ಮಲ್ ರಿಫ್ಲೆಕ್ಸ್. ಅದು ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಂಗ್ಸಿಟಿಗೆ ಒಳಗಾದಾಗ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಇದು ನಮ್ಮ ಜೀರ್ಣಾಂಗದ ಮೂವ್ಮೆಂಟ್ ಅನ್ನು ಜಾಸ್ತಿ ಮಾಡ್ತದೆ, ಅದರಿಂದ ಈ ರೀತಿ ಒಂದೆರಡು ಸತಿ ಮೋಷನ್ ಹೋಗ್ತಾರೆ ಆಗುತ್ತೆ. ಇದು ಫಿಸಿಯಾಲಜಿಕಲ್ ಇದು ರಿಫ್ಲೆಕ್ಸ್ ಅಂತ ಹೇಳ್ತೀವಿ.
1: ತಕ್ಷಣಕ್ಕೆ,
0: ಹೌದು, ಇದು ನಾರ್ಮಲ್, ಇದು
1: ನಾರ್ಮಲ್, ಇದು ಗಾಬರಿ ಆಗ್ಬೇಕಾಗಿಲ್ಲ,
0: ಇದಕ್ಕೆ ಗಾಬರಿ ಆಗ್ಬೇಕಾದಿಲ್ಲ,
1: ಗಾಬರಿ ಆದಾಗ ಆಗಿರುತ್ತೆ.
0: ಗಾಬರಿ ಆದಾಗ ಅಥವಾ ಎಕ್ಸಾಮ್ ಹೋಗ್ಬೇಕಾದಾಗ ಅಥವಾ ಏನೋ ಒಂದು ಮುಖ್ಯ ಮೀಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಮೋಷನ್ ಗೆ ಜಾಸ್ತಿ ಹೋಗುವಂತದ್ದು, ಇದು ಫಿಸಿಯಾಲಜಿಕಲ್, ಇದು ಏನು ಕಾಯಿಲೆ ಅಲ್ಲ.
1: ಆದ್ರೂ ಹೆಚ್ಚಿರ

0: ಇರಿ, ಯಾಕೆ ಅಂದ್ರೆ ಮತ್ತೆ ಅದೇ ಜಾಸ್ತಿ ಆಗಬಾರದು.
1: ಹೌದು, ಇದು ಯಾವಾಗ್ಲೂ ಆಗ್ತಾ ಇದೆ ಕಾಯಿಲೆ ಅಂತ ಹೇಳ್ತೀವಿ, ಒಂದೊಂದ್ಸತಿ ಆದ್ರೆ ಇದು ನಾರ್ಮಲ್ ಅಂತ ಹೇಳ್ತೀವಿ.
0: ಬಟ್ ಅದು ಆಗತ್ತೆ, ಬಹಳಷ್ಟು ಜನ ಟೆನ್ಷನ್ ತಗೊಂಡ್ರು ನಾವು ನೋಡಿದ್ದೇವೆ.
1: ಕರೆಕ್ಟ್ ಕರೆಕ್ಟ್
0: ಆಗತ್ತೆ. ಸೊ ಒಟ್ಟು ನಮ್ಮ ಕೇಳುಗರಿಗೆ ವರ್ಲ್ಡ್ ಡೈಜೆಸ್ಟಿವ್ ಡೇ ನ ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಓಕೆ ಸ್ನೇಹಿತರೆ, ಇದು ನಮ್ಮ ಜೀರ್ಣಾಂಗ ಅಂತ ಹೇಳೋದು ಮುಖ್ಯವಾದ ಅಂಗ. ಇದರ ಯಾವುದೇ ತೊಂದರೆಗಳನ್ನು ನಿರ್ಲಕ್ಷಿಸಬಾರದು, ಅಥವಾ ಜೀರ್ಣಾಂಗದ ರೋಗಗಳ ಬಗ್ಗೆ ಸಹ ನಿರ್ಲಕ್ಷ್ಯ ಒಳ್ಳೇದಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ವೆಯ್ಟ್ ಲಾಸ್ ಆಗುವಂತದ್ದು, ಊಟ ಸೇರದೇ ಇರುವಂತದ್ದು, ಮೋಷನ್ ನಲ್ಲಿ ಬ್ಲಡ್ ಹೋಗ್ತಾ ಇರುವಂತದ್ದು, ಕ್ರಾನಿಕ್ ಡಯೇರಿಯಾ ಆಗುವಂತದ್ದು, ಅಥವಾ ರಕ್ತಹೀನತೆ ಆಗಿರುವಂತದ್ದು, ಈ ರೀತಿಯ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಇದನ್ನು ಖಂಡಿತವಾಗಿ ನಿರ್ಲಕ್ಷಿಸಬೇಡಿ. ಇದು ಏನೋ ತೊಂದರೆಗಳಿರಬಹುದು, ಒಮ್ಮೆ ಒಂದ್ಸತಿ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಂತ ಹೇಳ್ತೀನಿ ನಾನು.
0: ನಾವೇ ಸ್ವತಃ ಚೆನ್ನಾಗಿಟ್ಕೋಬೇಕು ಅಂದ್ರೆ ಒಳ್ಳೆ ಆಹಾರ ತಗೊಳ್ಳಿ ಅಂತ ಹೇಳ್ತೀರಿ, ಆ ಆಹಾರದ ಕಾಂಪೋನೆಂಟ್ ಬಗ್ಗೆ ಚೂರು ಹೇಳಿ. ಯಾಕಂದ್ರೆ ನಮ್ಮ ಆಹಾರ ತಜ್ಞರು ಅದಕ್ಕೆ ರೈನ್ಬೋ ಅಂತ ಹೇಳ್ಬಿಡ್ತಾರೆ, ನಿಮ್ಮ ತಟ್ಟೆಯಲ್ಲಿ ರೈನ್ಬೋ ಇಟ್ಕೊಳ್ಳಿ.
1: ನಾನು ಹೇಳುದು ಅಂತ ಹೇಳಿದ್ರೆ, ನಮ್ಮ ಏನು ಹಳೆಯ ಆಹಾರ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತ್ತು, ಅದು ಬಹಳ ಒಳ್ಳೆಯ ಆಹಾರ ಪದ್ಧತಿ,
0: ದೈನಂದಿನ
1: ಬಳಸುವಂತದ್ದು. ಇದರಲ್ಲಿ ನಾವೀಗ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬಹುದು, ಅಥವಾ ಗೋಧಿ ಆಗಿರ್ಬಹುದು, ಇನ್ನು ಉಪಯೋಗಿಸಿ. ಇದರೊಟ್ಟಿಗೆ ಫೈಬರ್ ರಿಚ್ ಫುಡ್ ಗಳನ್ನು ತಗೊಳ್ಳಿ, ಅಂದ್ರೆ ತರಕಾರಿಗಳನ್ನು ತೆಗೆದುಕೊಳ್ಳಿ, ನೀರನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ನೀರು ತಗೊಳ್ಳಿ, ಸ್ವಲ್ಪ ಫ್ರೂಟ್ಸ್ ಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತೀವಿ ನಾವು. ಮೈದಾ ತೆಗೆದುಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ, ಆದಷ್ಟು ಅವಾಯ್ಡ್ ಮಾಡಿ ಮೈದಾವನ್ನು. ತುಂಬಾ ಸ್ವೀಟ್ ಇರುವಂತದ್ದು ಸಕ್ಕರೆಗಳನ್ನು ಸಕ್ಕರೆ ತಿನ್ನಬೇಡಿ, ಕರದ ಪದಾರ್ಥಗಳನ್ನು ಬಹಳ ಕಡಿಮೆ ತಿನ್ನಿ. ಮತ್ತೆ ಈ ಬೇಕರಿ ಐಟಮ್ಸ್ ಅಥವಾ ನಾವು ಏನು ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಶುಚಿಯಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮತ್ತೆ ಪುನಃ ಹೇಳ್ತಿದ್ದೀನಿ ನಾನು.
0: ತುಂಬಾ ಜನ ಊಟ ಆದ್ಮೇಲೆ ತೇಗ್ ಬರಬೇಕು ಅನ್ನೋದು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಯಾಕೋ ಹೊಟ್ಟೆ ಸರಿ ಇಲ್ಲ ಅಂದಾಗ ಒಂದು ಸೋಡಾ ಕುಡಿಯುವಂತದ್ದು ಅಥವಾ ಕಾರ್ಬೋನೇಟೆಡ್ ವಾಟರ್ ಅದೊಂದು ಬಳಸೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇದು ಸರಿ ತಪ್ಪು ಅವರಿಗೆ ಬಿಟ್ಟದ್ದು, ವೈದ್ಯರಾಗಿ ಇದಕ್ಕೆ ಏನ್ ಹೇಳ್ತೀರಿ?
1: ನಾನು ಹೇಳುದಾದ್ರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಅದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ತೇಗ್ ಬರುವುದು ಬಂದೇ ಬರುತ್ತೆ, ನಾವು ಊಟ ಮಾಡಬೇಕಾದ್ರೆ ನಮ್ಮ ಆಹಾರದ ಒಟ್ಟಿಗೆ ಸ್ವಲ್ಪ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದು ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಹೊರಗಡೆ ಬರುತ್ತೆ, ಗೊತ್ತಾಗುದಿಲ್ಲ, ಕೆಲವೊಮ್ಮೆ ಗೊತ್ತಾಗಿ ಹೊರಗಡೆ ಬರ್ತದೆ, ತೇಗು ಅಂತ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನು ತೇಗ್ ಬರಬೇಕಂತ ನಿಯಮ ಏನಿಲ್ಲ, ಒಬ್ಬ ವ್ಯಕ್ತಿಗೆ ಅವನ ಡೈಜೆಷನ್ ಸರಿಯಾಗಿ ಆಗ್ತದೆ ಅಂತ ಹೇಳಿ ತೇಗ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುವುದಿಲ್ಲ.
0: ಸಂತೃಪ್ತಿಯಿಂದ ಊಟ ಮಾಡಿದಾನೆ ಅನ್ನೋ ಸಿಂಬಲ್ ಅಂತಿದ್ರು ಮೊದಲು, ಈಗ ಹಂಗಿಲ್ಲ, ಪೂರ್ತಿ ಊಟ ಮಾಡಬೇಡ್ರಿ, ಒಂಚೂರು ಜಾಗ ಖಾಲಿ ಇಟ್ಟಿರಿ ಅಂತಾರೆ. ಯಾಕೆ
1: ಹಾಗಂತ ಹೇಳಿದ್ರೆ, ತುಂಬಾ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆಸಿಡ್ ರಿಫ್ಲಕ್ಸ್ ಆಗುವ ಚಾನ್ಸಸ್ ಇರ್ತದೆ, ವಾಪಸ್ ಬರುವ ಚಾನ್ಸಸ್ ಇರ್ತದೆ, ಅದರಿಂದ ಒಂಥರ ಎದೆ ಉರಿ ಬರುವಂತ ಚಾನ್ಸಸ್, ಅಥವಾ ಗ್ಯಾಸ್ಟ್ರಿಕ್ ಆಗುವ ಚಾನ್ಸಸ್, GERD ಅಂತ ಹೇಳ್ತೀವಿ, ಆ ರೀತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ, ಅದು ನಿಜವಾದ ಒಂದು ಒಳ್ಳೆ ಸಲಹೆ ಅಂತ ಹೇಳ್ಬೋದು. ಮತ್ತೆ ತೇಗ್ ಬಗ್ಗೆ ಸಹ, ಅದು ತೇಗ್ ಬರಲಿಲ್ಲ ಅಂತ ಹೇಳಿದ್ರು ಅದನ್ನು ತೇಗ್ ಬರ್ಸ್ಲಿಕ್ಕೆ ಹೋಗಬೇಕಾಗಿ ಅಗತ್ಯ ಇಲ್ಲ ಅಂತೇಳಿ ಹೇಳ್ತೀನಿ ನಾನು.
0: ಸೊ ಹಾಗಾಗಿ ಕಷ್ಟಪಟ್ಟು ಮಾಡೋದು
1: ಬೇಡ ಅಂತ ಹೇಳ್ತೀನಿ.
0: ಆನಂದವಾಗಿ ನಿಮ್ಮ ದೇಹಕ್ಕೆ ಏನು ಒಗ್ಗುತ್ತೋ,
1: ಹೌದು ಹೌದು,
0: ಹಿತಮಿತವಾಗಿ, ಹಿತಬುಕ್ ಹೃತಬುಕ್ ಅಂತೀವಲ್ಲ,
1: ಹಾಗೆ
0: ಊಟ ಮಾಡಿದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಈ ವರ್ಲ್ಡ್ ಡೈಜೆಸ್ಟಿವ್ ಡೇನ ಒಂದು ಸಂದೇಶ ಕೂಡ ಆಗಿರುತ್ತೆ. ಡಾಕ್ಟರ್ ಸತೀಶ್ ರಾವ್ ಅವರೇ, ಬಹಳಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕರ್ನಾಟಕ ರಾಜ್ಯ ಏನು ಗ್ಯಾಸ್ಟ್ರೋಎಂಟ್ರಾಲಜಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ, ಇಡೀ ರಾಜ್ಯದ ಜನಕ್ಕೆ ಇದರ ಮಾಹಿತಿಯನ್ನು ತಲುಪಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಆಕಾಶವಾಣಿ ಜೊತೆ ಕೈ ಜೋಡಿಸಿದ್ದಕ್ಕೆ ತಮಗೂ ಕೂಡ ನಮ್ಮೆಲ್ಲ ಕೇಳೋದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಜೆಎಂ ಚಂದೂನವರ್.
6: ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು

2018 ಮತ್ತು 19 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಶೇಕಡಾ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 ಡಿಸೆಂಬರ್ 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳ ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನ ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತ ರೈತರ ಪಟ್ಟಿಯನ್ನ ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಅರ್ಹ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಅರ್ಹ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳುಹಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶದ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿಗೆ ಸಂಪರ್ಕಿಸಬಹುದಾಗಿದೆ. ಈಗ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಲು ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳುಹಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಎಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳ ಅರ್ಹವಿರುವುದಿಲ್ಲ. ಯಾರು ಅಂತಂದ್ರೆ ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಎಂಎಲ್ಎಗಳು, ಎಂಪಿಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ

0: ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ರಂತೆ ಒಟ್ಟು 6,000 ರೂಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000 ರಂತೆ ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 2021 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,08,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾ ಜೆಎಂ ಚಂದುನವರ್.
2: ಪ್ರಗತಿ ಪಥ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಲಾಗದಂತೆ ಗಮನಿಸಿ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
2: ಮದ್ಯಮದ ಗಡಿಯಿಂದ ಚಿಂತೆ ಬೆಳೆಯುವುದಂತೆ.
3: ದೇಹ ಹಾಳು ಮಾಡುತ್ತೆ ಧೂಮಪಾನ.
4: ಧೂಮಪಾನ ಮಾಡುವುದೇ ಗೌರವವಲ್ಲ, ಮದ್ಯಪಾನ ದೇಹಕ್ಕೆ ಒಳ್ಳೆಯದಲ್ಲ.
1: ಒಳಿತುಗಳನ್ನ ಕಟ್ಟಿಕೊಳ್ಳೋಣ.
5: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ಎಂದು ಸುಖವನ್ನು ಕೊಡುವುದಿಲ್ಲ.
3: ಕೆಡುಕುಗಳನ್ನು ಬಿಟ್ಟು ಬಿಡೋಣ.
5: ರಸ ವಿಷವು ಸುಳ್ಳಲ್ಲ.
1: ಆರೋಗ್ಯದಿಂದ ಆನಂದ,
3: ಆನಂದದಿಂದ ಅಭಿವೃದ್ಧಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37ಕ್ಕೆ ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ.

0: ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37 ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ, ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000 ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30 ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರೋಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77ನೇ ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 ಕೆಜಿ ವಿಭಾಗದಲ್ಲಿ ದೀಕ್ಷಾ ಮತ್ತು 73 ಕೆಜಿ ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 ಕೆಜಿ ವಿಭಾಗದಲ್ಲಿ ನಿಖಿತಾ, 65 ಕೆಜಿ ವಿಭಾಗದಲ್ಲಿ ಅಂತ್ರ ಮತ್ತು 49 ಕೆಜಿ ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 ಕೆಜಿ ವಿಭಾಗದಲ್ಲಿ ಪಾಲಕ್, 46 ಕೆಜಿ ವಿಭಾಗದಲ್ಲಿ ಅನಾಮಿಕ, 53 ಕೆಜಿ ವಿಭಾಗದಲ್ಲಿ ಅಕ್ಷರ, 57 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಮತ್ತು 61 ಕೆಜಿ ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37ಕ್ಕೆ ಏರಿಕೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-22.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕರಡಿ ಮಜಲು ಕೇಳೋಣ. ಕಲಾವಿದರು ಮಳಲಿಯ ನಿಂಗಪ್ಪ ಪಾಂಡಪ್ಪ ಬಡಿಗೇರ್ ಮತ್ತು ಸಂಗಡಿಗರು. ಮೊದಲಿಗೆ ಐದು ಮಾತ್ರ ಜಂಪತಾಳ ಮಿಶ್ರ ಜಾತಿ.

0: ಇದುವರೆಗೆ ಮಳಲಿಯ ನಿಂಗಪ್ಪ ಪಾಂಡಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳನ್ನ ಕೇಳೋಣ.
1: ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:50 ಪ್ರಸಾರವಾಗುತ್ತಿದೆ KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ.

ನಗು ನಗುತ್ತಾನಲಿ ಚಿತ್ರದ ಗೀತೆಯನ್ನು ಕೇಳಿದ್ರೆ ಇನ್ನು ಮುಂದೆ ಜಯಚಂದ್ರನ್ ಮತ್ತು ಚಂದ್ರಿಕಾ ಅವರು ಹಾಡಿರುವ ಮೌರ್ಯ ಚಿತ್ರದ ಗೀತೆ. ಜಯಚಂದ್ರನ್ ಮತ್ತು ಚಂದ್ರಿಕಾ ಅವರು ಹಾಡಿದ ನಗು ನಗುತ್ತಾನಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮೌರ್ಯ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಶ್ರೀನಿವಾಸ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿದ್ದಾರೆ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇಲ್ಲವ, ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ನವತಾರೆ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಇವುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

0: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದ್ ದಿನ ಆಗೋಗಿದೆ.
3: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದರೆ ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ವಾರ್ತೆಗಳನ್ನ ಕೇಳುತ್ತೀರಿ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ. 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಂ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ.

0: ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಮ್ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸೇರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾಲೋಚನೆ ನಡೆಸಿ ಸಚಿವರ ಮೊದಲ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 12 ಸಚಿವರ ಹೆಸರುಗಳಿದ್ದು, ಹಿಂದುಳಿದ ವರ್ಗಕ್ಕೆ 2, ಪರಿಶಿಷ್ಟ ಜಾತಿಯ 2, ಪರಿಶಿಷ್ಟ ಪಂಗಡದ 1ರಿಗೆ ತಲಾ 2 ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರಿಗೆ, ಒಬ್ಬ ಮುಸ್ಲಿಂ ಪ್ರತಿನಿಧಿಗೆ ಅವಕಾಶ ಸಿಗಲಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ. ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ

0: ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು, ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಎರಡನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ದತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53 ರೂಪಾಯಿ 50 ಪೈಸೆಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
5: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡುವುದರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು, ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.

0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414 2443415 2443416 STD ಕೋಡ್ 0836.
1: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಮಂಜುಳಾ ಪುರಾಣಿಕ್, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್.
2: ಮಂಜುಳಾ, ಏ ಮಂಜುಳಾ,
3: ಏ ಬಾರ ಮಾಯಾ, ಅಲ್ಲೇ ನಿಂತಿ.
2: ವಾ ಮಂಜುಳಾ, ನಂಗೆ ಒಂದು ಗ್ಲಾಸ್ ನೀರು ಕೊಡುವ ಮೊದ್ಲ.
4: ತಡಿ ತಡಿ, ನಾನ ತಗೊಂಡ್ ಬರ್ತೀನಿ.
2: ಓ, ಇಲ್ಲೇ ಇದ್ದಾಳಲ್ಲ ಇಕಿನು.
3: ಸುರೇಖಾನು ಇಲ್ಲೇ ಇದ್ದಾಳ.
2: ಅಲ್ಲ ಸುರೇಖಾ, ನನಗ ತ್ರಾಸ ಆಗ್ಲಿಕ್ಕತ್ತದ ನೋಡುವ.
4: ಎದಕ್
2: ನೋಡು, ಅಲ್ಲಿ ಜನ ಬಿಡಿ ಗಿಡಿ ಸೇದಿ ಅಡ್ಡಾಡ್ಲಿಕ್ಕತ್ತಿದ್ರು, ಎಲ್ಲ ನನ್ ಮೂಗ್ನಾಗ ಹೋದಂಗಾತ. ನನಗ ಬಹಳ ತ್ರಾಸ ಆಗ್ತದ ನೋಡು. ಖರೆ ಹೇಳಿ,
4: ಕುಡು ಕುಡು, ತಗೋ ನೀರ್ ತಗೋ, ಸ್ವಲ್ಪ ಆರಾಮ್ ಕುಡಿ. ಕುಂತ
3: ತಡಿ, ಫ್ಯಾನು ಹಾಕ್ತೀನಿ ತಡಿ, ಒಂದ್ ಸ್ವಲ್ಪ ಆರಾಮ.
2: ನನಗ ಖರೆ ಹೇಳ್ತೀನಿ ಮಂಜುಳಾ, ಇವು ಬಿಡಿ ಗಿಡಿ ಸೇದೋರ್ ನೋಡಿದ್ರ ನನಗ ಬಹಳ ತ್ರಾಸ ಆಗ್ತದ. ಯಾಕ್ ಗೊತ್ತೇನ, ಅವ್ರು ತಾವಷ್ಟಕ್ ತಾವ ಸೇದಂಗಿಲ್ಲ, ಅದು ಈ ನಮ್ ಮೇಲೆ ಜಾಸ್ತಿ ಪರಿಣಾಮ ಬೀರ್ತದಂತ.
3: ಅದಕ್ಕ ಏನೋ ಪ್ಯಾಸಿವ್ ಸ್ಮೋಕರ್,
2: ಪ್ಯಾಸಿವ್ ಸ್ಮೋಕಿಂಗ್ ಅಂತಾರಲ್ಲ, ನೋಡು ನನಗ ಅದಕ್ಕ ಬಹಳ ಸಿಟ್ಟು ಬರ್ತದ. ಈಗ ನೋಡ್, ನಾ ತಪ್ಪು ಮಾಡ್ಲಾರ್ದ ಅನ್ಭವಿಸ್ಬೇಕ.
3: ಹೌದು ಹೌದು. ಅಲ್ಲ ಸುರೇಖಾ, ಈಗ ಎಷ್ಟೋ ಕಡೆ ನೋಡು, ಈ ಸರ್ಕಾರಿ ಕಚೇರಿಗಳಾಗ್ಬಹುದು, ಸಾರ್ವಜನಿಕ ಜಾಗ ಆಗ್ಬಹುದು, ಪಬ್ಲಿಕ್ ಪಾರ್ಕ್ ಗಳಾಗ್ಬಹುದು, ಸಾರ್ವಜನಿಕ ರಸ್ತೆ ಆಗ್ಬಹುದು, ಇಂತಲ್ಲೇ ಧೂಮಪಾನವನ್ನ ನಿಷೇಧಿಸಲಾಗಿದೆ ಅಂತ ಬೋರ್ಡು ಹಾಕ್ಯಾರ, ಸರ್ಕಾರ ಆದೇಶನೂ ಕೊಟ್ಟಾರ. ಆದ್ರೆ ಎಲ್ಲಿ ಕಡಿಮೆ ಆಗ್ಯದ?
4: ಎಲ್ಲಿಯೂ ಕಡಿಮೆ ಆಗಿಲ್ಲ. ಬಸ್ನಾಗ ನೋಡು, ಎಲ್ಲರ ರೋಡ್ನಾಗ ಹೊಂಟಾಗ ನೋಡು, ಮತ್ತ ಈ ಹೋಟೆಲ್ ಇರ್ತಾವ ಅಲ್ಲಿ ಪಾಪ್ ತಿನ್ಲಿಕ್ ಕೂತಿರ್ತಾರ ಜನ, ಅದ್ರ ಬಾಜುಕ ಅಂಗಡಿ ಇರ್ತದ, ಪಾನ್ ಅಂಗಡಿ, ಬೀಡಿ ಅಂಗಡಿ. ಬೀಡಿ ಸೇದೇನೆ ಹೋಗೋರವ್ರು, ಮತ್ತ ಚಾ ಕುಡದ್ಮೇಲೆ ಬೀಡಿ ಸೇದೋದು. ಈಗ ಉಳಿದವ್ರಿಗೆಲ್ಲ ಎಷ್ಟು ಕಷ್ಟ ಆಗ್ತದ ಅದು ಗೊತ್ತಿಲ್ಲ ನೋಡು. ತಾನೇನೋ ಸೇದಿ ತನ್ನ ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ದ, ಅದ್ರ ವಾಸನೆ ಕುಡ್ದವ್ರಿಗೆ ಆರೋಗ್ಯ ಹಾಳಾಗ್ತದ. ಅದ್ರ ಜೊತೆಗೆ ತನ್ನನ್ನ ನಂಬಿಕೊಂಡು ಬಂದಿರುವಂತಹ ಒಂದು ಕುಟುಂಬದ ಅವರಿಗೆಲ್ಲ ಏನೆಲ್ಲ ತೊಂದ್ರೆ ಆಗ್ತದ ಅನ್ನೋದನ್ನ ಈ ಸೇದುದು ಅಂದ್ರೆ ತಂಬಾಕು ತಿನ್ನೋರು, ಬರೀ ಈ ಬೀಡಿ ಸೇದೋದಂತಲ್ಲ, ಈ ತಂಬಾಕು ಏನ್ ಹೆಚ್ಚು ಯೂಸ್ ಮಾಡ್ತಾರ ನೋಡು, ಅವ್ರಿಗೆಲ್ಲ ಅದ್ರ ತೊಂದ್ರೆ ಆಗೋ ಚಾನ್ಸಸ್ ಇರ್ತದ. ಈಗ ಯಾರು ತಿನ್ನಂಗಿಲ್ಲ ಅವ್ರಿಗೆ ಎಲ್ಲೋ ಒಂದ್ ಕಡೆಗೆ ಆಗ್ತದ, ಆದ್ರೆ ಯಾರು ತಿಂತಿರ್ತಾರಲ್ಲ ಅವ್ರಿಗೆ ಈ ಅಂದ್ರೆ ತೊಂದರೆಗಳು, ಈ ಕ್ಯಾನ್ಸರ್ ಆಗುವಂತಹದ್ದು ಇರ್ಬೋದು ಅಥವಾ ಅಂಗವೈಫಲ್ಯಗಳಾಗುವಂತಹದ್ದು ಇರ್ಬೋದು, ಇಂಥವೆಲ್ಲ ತೊಂದರೆಗಳು ಜಾಸ್ತಿ.
2: ಖರೆಯದ ಖರೆಯದ ಸುರೇಖಾನೆ ಹೇಳೋದು, ತಜ್ಞ ವೈದ್ಯರು ಹೇಳೇ ಬಿಡ್ತಾರ, ತಂಬಾಕು ಜಗೀತಿದ್ರ ಬಿಡಿ ಸೇತಿದ್ರ ಖಂಡಿತ ರೋಗ ಬರುವಂತಹ ಸಾಧ್ಯತೆಗಳು ಬಹಳ ಇರ್ತಾವ ಅಂತ ಹೇಳ್ತಾರೆ ಡಾಕ್ಟರ್.
3: ಹೌದು. ಆದ್ರೆ ನೋಡು, ಒಂದು ನನಗೆ ಬಹಳ ಬೇಜಾರ ಅನ್ಸೋದು ಏನಂದ್ರೆ, ಎಲ್ಲಾ ವಿಷಯ ಗೊತ್ತಿರ್ತದ ಮನುಷ್ಯಾಗ, ಆಮೇಲೆ ನಮ್ಮ ಸುತ್ತಮುತ್ತಲು ಈ ಕ್ಯಾನ್ಸರ್ ನಿಂದ ಬಳಲ್ತಾ ಇರೋರ್ನ ನೋಡಿರ್ತಾರ, ಅವ್ರ ಹೆಂಗ್ ಒದ್ದಾಡ್ ಸಾಯ್ತಾರ ಅದನ್ನು ಕಣ್ ಮುಂದಿರ್ತದ. ಆದಾಗ್ಯೂ ಕೂಡ ಚಟ ಬಿಡುದಿಲ್ಲ ಅಂದ್ರೆ ಇದರಿಂದ ಏನ್ ಸುಖ ಸಿಗ್ತದ?
2: ನಿಂಗೆ ಹೇಳ್ತೀನಿ ಮಂಜುಳಾ, ದಾರ್ಯಾಗ ಗಾಡಿ ತಗೊಂಡ್ ಹೊಂಟಿರ್ತೀನಿ, ಮುಂದಿನ ಗಾಡಿ ಮೇಲೆ ಕೂತವರು ಪಿಚಕ್ಕಂತ ಉಗುಳ್ತಾರ, ಮೈ ಎಲ್ಲ ಜೂಮ್ ಅಂತದ್ ನೋಡು. ಅಲ್ಲ, ಕೊರೋನಾ ಸಂದರ್ಭದೊಳಗ ನಾವೆಷ್ಟೆಲ್ಲಾ ಕಷ್ಟಪಟ್ಟಿವಿ, ಮಾರಿಗೆ ನಾವು ಮಾಸ್ಕ್ ಹಾಕೊಂಡು ಅಡ್ಡಾಡಿವಿ, ಆಮೇಲೆ ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ವಿ, ಕೈ ತೊಳಿಲಾರ್ದ ಏನೂ ಮಾಡ್ತಿರ್ಲಿಲ್ಲ. ಇಷ್ಟೆಲ್ಲಾ ಅನುಭವಿಸಿದ ಮೇಲೂ ಎಷ್ಟೋ ಮಂದಿ ಪಾಪ ಆ ಕೊರೋನಾ ಕಂಟಕದಿಂದ ಇಲ್ಲ ಆಗ್ಬಿಟ್ರು. ಅಂತ ಹೊತ್ನಾಗ ನಮ್ಗ ಗೊತ್ತಾಗಿತ್ತು ಎಷ್ಟು ನಾವು ಶುದ್ಧತೆಯನ್ನ ಕಾಪಾಡ್ಕೋಬೇಕು, ಅಲ್ಲಿಲ್ಲೇ ಉಗುಳ್ಬಾರ್ದು. ಅಷ್ಟೆಲ್ಲಾ ಗೊತ್ತಿಟ್ಕೊಂಡು ನಾವು ತಂಬಾಕ್ ತಿಂದು ಪಿಚಕ್ ಪಿಚಕ್ ಅಂತ ಉಗುಳ್ತೀವಲ್ಲ, ಇನ್ನೊಬ್ರಿಗೆ ಇದರಿಂದ ತ್ರಾಸ ಆಗಂಗಲ್ಲನು.
4: ಈಗ ಅಷ್ಟೇ ಅಲ್ಲ, ಏನಂದ್ರೆ ಈ ಗುಟ್ಕಾ ತಿನ್ನೋರ್ ಬಾಯಿ ನೋಡ್ಬೇಕು, ಅವ್ರದ್ದು ವಾಸನೆ ನೋಡ್ಬೇಕು, ಬಾಜುಕ್ ಅವ್ರ ಹಾದು ಹೋದ್ರೆ ವಾಕರಿಕೆ ಬಂದ್ಬಿಡ್ತದೆ ಎಲ್ಲಾರ್ಗಿನೂ, ಅಷ್ಟು ಕಷ್ಟ. ಮತ್ತ ಮಂಜಕ್ಕ, ಮೊನ್ನೆ ಏನಾಯ್ತು ಗೊತ್ತಾನ, ನಮ್ ಮನಿ ಬಾಜುಕ ಸುಂದರ್ ಅಂತಿದಾನ, ಅವನ ಮಗ, ಅದ್ ಈಟ ಅಂದ್ರೆ ಈಟ ಐತಿ, ಸಾಲಿಗೆ ಹೋಗುದದ, ಇನ್ನ ನಾಕ್ನಿತ್ತ. ಬಾಜುಕ ಬಿದ್ದದ ಬೀಡಿದ ತುಂಡು ತಗೊಂಡು ತಾನು ಸೇದಾಕ್ ನೋಡಾಕತ್ತೈತಿ
3: ನೋಡ್.
4: ದೊಡ್ಡವ್ರ ಏನ್ ಮಾಡ್ತಾರ ಅದನ್ನ ಸಣ್ಣವ್ರು ಅನುಸರಿಸ್ತಾರಲ್ಲ.
3: ಅದಕ್ಕಿಂತ ಏನ್ ಗೊತ್ತೇನು ಸುರೇಖ, ದೊಡ್ಡವ್ರು ಏನ್ ತಪ್ಪು ಮಾಡ್ತಾರ ಅಂದ್ರ, ಮಕ್ಕಳ ಕೈಯಾಗ ತರಿಸ್ತಾರ, ರೊಕ್ಕ ಕೊಟ್ಟು ಏ ಹೋಗ ಅಂಗಡಿಯಾಗಿಂದ ಒಂದ್ ಸಿಗರೇಟ್ ಪ್ಯಾಕೆಟ್ ತಗೊಂಬಾ, ಒಂದ್ ಬಿಡಿ ತಗೊಂಬಾ, ತಂಬಾಕ್ ತಗೊಂಬಾ, ಅವಾಗ ಏನಾಗ್ತಾವ, ಇವು ಬೆಳಿ ಹುಡುಗರು ಇರ್ತಾವ. ಮನುಷ್ಯನ ಮನಸ್ಸು ಕುತೂಹಲ, ಅವಕ್ಕ ಕ್ಯೂರಿಯಾಸಿಟಿ. ಹಂಗಾರ ನಮ್ಮಪ್ಪ ದಿನಾ ಇದನ್ ಬಾಯಾಗ ಇಟ್ಕೊಂಡು ಸೇತಾನ, ಇದ್ರಾಗ ಏನ್ ಮಜಾ ಅದ ಅನ್ನೋ ಒಂದು ಕುತೂಹಲ.
4: ಎದಕ್ಕ ಸೇತಾನಂತ ಗೊತ್ತಿರೋದಿಲ್ಲ ಅವಕ್ಕ, ಸೇತಾನ ನಾನು ಸೇದ್ಬೇಕು ಇಷ್ಟ.
3: ಹಿಂಗಾಗಿ ಹುಡುಗರು ಚಾಲು ಮಾಡ್ಕೊಂಡ್ಬಿಟ್ಟು.
2: ಆಮೇಲೆ ಒಂದ್ಸಲ ಸಣ್ಣ ಹುಡುಗರು ಇದ್ದಾಗ ಏನು ಚಟ ಹೊಕ್ಕೊಂಡ್ತಂತಂದ್ರ, ಚಟದಿಂದ ತ್ರಾಸ ಆಗ್ತದಂತ ಗೊತ್ತಾದ್ಮೇಲೆ ಅವ್ರು ಬಿಡ್ಲಿಕ್ಕೆ ತಯಾರಾಗ.
3: ಹೌದು.

0: ಹಾ, ಕೆಲವ್ರಿಗೆ ಏನಾಗ್ತು ಗೊತ್ತನ್ ಮಂಜುಳ, ಗೊತ್ತಿರ್ತದ ನಾ ಮಾಡ್ತಿರೋದ್ ತಪ್ಪು, ನಾ ಹಿಂಗ ಬಿಡಿಸೋದ್ ನೋಡಿದ್ರ ಮಂದಿಗೆ ಏನ್ರೆ ಅಂದಿಗಿಂದಾರು ಅನ್ನೋ ಭಾವನೆ ಇರ್ತದ. ಅವ್ರ ಏನ್ ಮಾಡ್ತಾರ ಗೊತ್ತನ್, ಕದ್ದು ಒಂದ್ ಕಡೆ ನಿಂತು ಸೇದಿ ಬರ್ತಾರ. ನಾ ಸಣ್ಣಕಿದ್ದಾಗ ಅದನ್ನ ನೋಡ್ತಿದ್ನ, ನಮ್ಮ ಮನೆ ಒಬ್ಬ ಕೆಲಸ ಮಾಡ್ಲಿಕ್ ಬರ್ತಿದ್ದ, ಎಲ್ಲೋ ನಿಂತು ಸಿಗರೇಟ್ ಸೇದಿ ಬರ್ತಿದ್ದ. ನನಗೂ ಒಂಥರ ಮಜಾ ಆಗ್ತಿತ್ತು, ಏನಪ್ಪ ಇವ ಹೇಳ ಕೇಳ್ದ ಎಲ್ಲೋ ಹೋಗಿ ಹಿಂಗ್ ನಿಂತು ಸೇದ್ ಬರ್ತಾನ. ನಮ್ ತಾಯಿಗೆ ಹೇಳ್ತಿದ್ದೆ, ಅಮ್ಮ ರಾಮ ಉಫ್ ಅಂತ ಹೇಳ್ತಿದ್ದೆ. ನನಗ ಅಂದ್ರ ಅದು ಎಷ್ಟೋ ಏನೋ ಬಹಳ ತಪ್ಪು ಮಾಡ್ಲಿಕ್ಕತ್ತಾನ ಅಂತ ಅನಿಸ್ಬಿಡ್ತಿತ್ತು. ಅವ ಇಲ್ಲಿ ನಾ ಇಲ್ಲೇ ಹೋಗಿದ್ದೆ ಇಲ್ಲೇ ಹೋಗಿದ್ದೆ ಅಂತ ಹೇಳ್ತಿದ್ದ ಖರೆ. ಆದ್ರ ನನಗ ಮನಸ್ನಾಗ ಎಷ್ಟು ಯೋಚನೆ ಬರ್ತಿದ್ದು, ಜನ ಗೊತ್ತಿದ್ದು ಇದು ಏನ್ ತಪ್ಪು ಮಾಡ್ತಾರಲ್ಲ ಅಂದ್ರ ಆ ತಪ್ಪು ಅನ್ನೋ ಭಾವನೆ ನಮ್ ಕಡೆ ಬರ್ಬೇಕು.
1: ನಮ್ ದೊಡ್ಡಪ್ಪನ ಮಗ ಒಬ್ಬ ಇದ್ದ ಚೈನ್ ಸ್ಮೋಕರ್, ಏನ ತಾಸಿಗ್ ಒಂದ್ ಎಂಟು ತಾಸಿಗ್ ಒಂದ್ ಎಂಟು ಬಿಡಿ ಸೇದು, ಮನುಷ್ಯಾಗ ಏನ್ ಆಕೈತಿ, ಕೊನೆ ಕ್ಯಾನ್ಸರ್ ಬಂತು ಹೋಗ್ಬಿಟ್ಟ.
2: ಈಗ ಸುರೇಖ ನಾವು ಇಷ್ಟ ಸಲ ನೋಡು ಕಾಯಿಪಲ್ಲೆ ತರಲಿಕ್ಕೆ ಹೂ ತರಲಿಕ್ಕೆ ಅಂತ ಮಾರ್ಕೆಟ್ಗೆ ಹೋಗ್ತೀವಿ. ಈಗೇನಂದ್ರೆ ಅವ್ರು ಮುಂಜಾನಿಂದ ಸಂಜೆ ತನಕ ವ್ಯಾಪಾರ ಮಾಡ್ಕೋತ ಕೂತಿರ್ತಾರೆ. ಒಂದ್ಸತಿ ವ್ಯಾಪಾರ ಚಲೋ ಆಗ್ತದ, ಒಂದ್ಸತಿ ಆಗಂಗಿಲ್ಲ. ಅವಾಗ ಮನುಷ್ಯಾಗ ಟೈಮ್ ಪಾಸ್ ಅನ್ನೋದಕ್ಕ ಈ ಬಾಯ ಒಳಗಿನ ಒಂದ್ ಸೈಡ್ ಅವರು ಈ ತಂಬಾಕು ಮಿಶ್ರಿತ ಎಲೆ ಅಡಿಕೆಯನ್ನ ಹಾಕಿ ತಿಕ್ಕಿ ಇಟ್ಕೊಂಡ್ಬಿಟ್ಟಿರ್ತಾರ. ಅಂದ್ರ ಅದ್ರದ ಒಂದು ಅಮಲು ಅವ್ರಿಗೆ ದಣಿವು ಆಯಾಸವನ್ನ ಮರೆಸ್ತದೆ. ಹಂಗಾಗಿ ನಾನು ಒಬ್ಬ ಹೆಣ್ಮಗಳಿಗೆ ನೋಡಿದ್ದೆ, ಬಾಯಾಗಿಲ್ಲ ಸೊಟ್ಟಿ ಒಳಗೆ ಇಟ್ಕೊಂಡು ಆ ಭಾಗ ಪೂರ್ತಿ ಸುಟ್ಟಂಗಾಗಿ ಪೂರ್ತಿ ಗಲ್ಲಾನ ಕತ್ತರಿಸಿ ತೆಗೆದ್ರಿ ಕ್ಯಾನ್ಸರ್ ಆಗಿ.
0: ಈಗೇನ ಮರಸ್ತಾವ ಅಂತ ಅಂದೆಲ್ಲ ನೀವು, ಇಲ್ಲ ಮರಸುದಿಲ್ಲ, ಅದ್ ಏನೋ ಒಂದ್ ತಪ್ಪು ತಿಳುವಳಿಕೆ ನಮ್ ಕಡೆ. ಈ ಚಟ ಮಾಡಿದ್ರ ಈಗ ನಮ್ಗ ಗಾಡಿ ಹೊಡಿಬೇಕಾದ್ರ ಅಂದ್ರ ಡ್ರೈವರ್ಸ್ ಇರ್ತಾರ, ಲಾರಿ ಡ್ರೈವರ್ಸ್ ಇರ್ತಾರ, ಕಾರ್ ಡ್ರೈವರ್ಸ್ ಇರ್ತಾರ. ಈಗ ನಾವ್ ತಿನ್ಕೋತ್ ಹೊಡೆದ್ರನ್ನ ಏನೋ ಒಂದ್ ರೀತಿಯ ನಮ್ಗ ಕಾನ್ಸಂಟ್ರೇಷನ್ ಬರ್ತದ, ಮತ್ತ ನಮ್ಗ ನಿದ್ದಿ ಬರುವುದಿಲ್ಲ, ಈ ತರದ ಭಾವನೆಗಳು. ನಿನ್ಗ ತಿನ್ಬೇಕು ಅಂತಂದ್ರ ನೆಲ್ಲಿಕಾಯಿ ಅಡಿಕೆ ಇರ್ತದ, ಬ್ಯಾರೆ ಕಲ್ಸಕ್ರಿ ಇರ್ತದ, ಅವನ್ನೆಲ್ಲ ಬಾಯಾಗ ಹಾಕೊಂಡು ಜಗೀತ ನೀನು ಡ್ರೈವಿಂಗ್ ಮಾಡಬಹುದ.
1: ಹೌದು, ಅಂದ್ರ ಈಗ ಇದೇನಾಗ್ಬಿಟ್ಟದ ಅಂದ್ರ ಒಬ್ಬರಿಂದ ಒಬ್ರಿಗೆ ಏನ ಸಂಘದ ದೋಷ ಅಂತಾರಲ್ಲ, ಗೆಳತಿನ ಏ ಈಗ ನೀವ್ ಮಾಡಕತ್ತಿಪ್ಪ, ಏ ನನಗ್ ಹಿಂಗ್ ನೋಡ, ನಾನು ಡ್ರೈವ್ ಮಾಡ್ಲಿಕ್ಕತ್ತಿನ್ಲ, ನನಗೇನು ಅನ್ಸಂಗೆ ಇಲ್ಲಿ ನೋಡ, ಅದನ್ನ ಹಾಕೊಂಡ್ರ ಅಂದ್ಕೊಳ್ಳ ಇನ್ನೊಬ್ಬ ಅವ್ ಕಲಿತಾನ. ಈ ಕುಡುತಾತು ಈ ಚಟಗಳು ಏನ್ ಇಂತಾವೆಲ್ಲ ಇವೆಲ್ಲ ಹಿಂಗ್ ಸಂಘ ದೋಷದಿಂದನೆ ಬರ್ಲಿಕ್ ಶುರು ಆಗ್ತಾವ. ಆದ್ರ ಏನ್ ಮಾಡ್ಲಿಕ್ಕತ್ತೀನಿ ಅದು ತಪ್ಪು ಅನ್ನೋ ತಿಳುವಳಿಕೆ ಇದ್ದು ಮಾಡೋದ್ರ ದೊಡ್ಡ ತಪ್ಪು.
2: ನನಗ ಇನ್ನೂ ಬಹಳ ಬ್ಯಾಸರಿ ಅನಿಸ್ತದ ಅಂದ್ರ ಮಾಯಾ ಸುರೇಖ, ಇಷ್ಟು ದಿವಸ ನಾವು ಕೆಲವು ಚಟಗಳು ಗಂಡಸರಷ್ಟ ಮಾಡ್ತಾರ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಇವತ್ತಿನ ದಿನದೊಳಗ ಹೆಂಗಸರು ನಾವೇನ್ ಕಡಿಮೆ ಅಂತೇಳಿ ಇವತ್ತು ಅವರು ಕೂಡ ಈ ಸಿಗರೇಟ್ ಸೇದುವಂತಹ ಹಲವಾರು ಮಹಿಳೆಯರನ್ನ ನೋಡಿ. ವೈದ್ಯರು ಒಂದ್ ಕಡೆ ಹೇಳ್ತಾರ, ಗರ್ಭಿಣಿ ಸ್ತ್ರೀಯರು ಈ ತರ ಸ್ಮೋಕ್ ಮಾಡಿದ್ರ ಸಿಗರೇಟ್ ಸೇದಿದ್ರ ಅವ್ರಿಗೆ ಹುಟ್ಟೋ ಮಕ್ಕಳು ಅಂಗವಿಕಲ ಮಕ್ಕಳು ಹುಟ್ಟತಾವಂತ,
1: ಅದ್ರ ಜೊತೆಗೆ ಮೆದುಳಿನ ಮೇಲೆ ತುಂಬಾ ಪರಿಣಾಮ ಬೀರ್ತದೆ.
0: ನಾನು ಒಂದ್ ಕಡೆ ಇಂಟರ್ನ್ಶಿಪ್ ಗೆ ಅಂತ ಹೋಗಿದ್ದೆ, ಅಲ್ಲಿ ಒಬ್ಬ ಅಧಿಕಾರಿ ಕುತ್ಕೊಂಡು ಕಾಲ್ ಮ್ಯಾಲ್ ಕಾಲ್ ಹಾಕೊಂಡು ಸಿಗರೇಟ್ ಸೇದ್ಲಿಕ್ಕತ್ತಿದ್ಲು. ನನಗ್ ಕೇಳಿದ್ಲು, ಹಿಂಗ ಸೊನ್ನಿ ಮಾಡಿದ್ಲು ಅಂದ್ಕೊಳ್ಳೆ, ನಾ ಇಲ್ಲ ಅಂತಂದೆ ಅಂದ್ಕೊಳ್ಳೆ. ಜೋರಾಗಿ ನಕ್ಲಕ್ಕಿ, ಏನ್ರಿ ಇಂತಹ ಕಾಲದಾಗೂ ನೀವು ಸಿಗರೇಟ್ ಸೇದಂಗಿಲ್ಲ ಅಂತಿರಲ್ಲ ಅಂದ್ರ ಒಂದು ನಮೂನಿ ಫ್ಯಾಷನ್ ಆಗ್ಬಿಟ್ಟದ ನೀ ಹೇಳಿದ ಮಂಜುಳ, ಇದು ಹೆಣ್ಮಕ್ಳೊಳಗು ಕೂಡ. ಆದ್ರ ಅದ ನಾವು ಫ್ಯಾಷನ್ ಅಂತ ತಿಳ್ಕೊಳ್ಳೇಬಾರ್ದಲ್ಲ, ಫ್ಯಾಷನ್ ಅಂತ ತೋರಿಸ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳವ. ನೀ ಏನೋ ಸಿಗರೇಟ್ ಸೇದಿ ಅದರಿಂದ ನನ್ಗ ದೇಹಕ್ಕೆ ತೊಂದರೆ ಆದ್ರೂ ಕೂಡ ನನಗೆ ಏನೂ ಆಗಿಲ್ಲ ಅಂತ ಅಡ್ಡಾಡಿದ್ರ ಏನಿಲ್ಲ, ಒಳಗಿಂದ ಒಳಗ ದೇಹ ಕುಸಿತಾನ ಹೋಗ್ತದ.
1: ಹೌದು, ಆಮೇಲೆ ಸಾಕಷ್ಟು ಈಗಿನ ಕಾಲೇಜಿನ ವಿದ್ಯಾರ್ಥಿಗಳು ಅವ್ರಿಗೆ ಅನೇಕ ಸಮಸ್ಯೆಗಳಿದಾವ, ಒಪ್ಕೊಳ್ತೀನಿ, ಕಲಿಯೋದ್ರಲ್ಲಿ ಆಯ್ತು, ಅವ್ರ ಮನೋವ್ಯಥೆಯಿಂದ ಬಳಲ್ತಾ ಇರ್ತಾರ ಆಯ್ತು, ಆಮೇಲೆ ನಿರುದ್ಯೋಗ ಸಮಸ್ಯೆ ಅದಂತ ಹೇಳಿ ಕೆಲವೊಬ್ರು ಯುವಕರಾಯ್ತು, ಅವರು ಕೂಡ ಇಂಥ ಚಟಗಳನ್ನ ಕಲಿತು ಬಿಟ್ಟು ಚಟಕ್ಕೆ ದಾರಿ ಮಾಡ್ಕೊಳ್ಲಿಕ್ಕತ್ತಾರ ನೋಡು. ಅನ್ನೋದಂದ್ರೆ ಚಟ ಚಟಕ್ಕೆ ದಾರಿ ಮಾಡಿಕೊಡ್ತದ, ದಯವಿಟ್ಟು ಮಾಡ್ಬೇಡ್ರಪ್ಪ.
2: ಹೌದು, ಮತ್ತೇನಾಗ್ತದ ಗೊತ್ತೇನು ಮಾಯಾ, ಕೆಲವು ಕಡೆ ವೈದ್ಯರು ಈಗ ಇದು ಚಟ ಆಗ್ಯದ ಅಂತ ನನಗೆ ಗೊತ್ತ ಆದ್ಮೇಲೂ ಕೂಡ ಬಿಡುವುದು ಬಹಳ ಕಷ್ಟ. ಅದಕ್ಕೆ ಒಂದ ಸಲಕ್ಕ ಬಿಡ್ಲಿಕ್ಕೆ ಆಗಂಗಿಲ್ಲ, ಹಂತ ಹಂತವಾಗಿ ಅದನ್ನ ಕಡಿಮೆ ಮಾಡ್ತಾ ಬರಬೇಕು. ಒಂದ್ ಹತ್ತು ಸೇದವ ನಾಲ್ಕು ಐದು ಹಿಂಗ್ ಬಂದು ಕ್ರಮೇಣವಾಗಿ ಬಿಟ್ಕೋತ ಬರಬೇಕು ಅಂತ ವೈದ್ಯರು ಒಂದ್ ಕಡೆ ಹೇಳ್ತಾರೆ. ಅದಕ್ಕೆ ಡಿ ಅಡಿಕ್ಷನ್ ಸೆಂಟರ್ಗಳು ಕೂಡ ಎಷ್ಟು
0: ವ್ಯಸನ ಮುಕ್ತ ಕೇಂದ್ರಗಳು ಅಂತ ಇರ್ತಾವಲ್ಲ ಮಂಜುಳ, ಅಲ್ಲೇ ಹೋಗಿ ನಮ್ಮನ್ನ ನಾವು ಈ ತರ ಮಾಡೀವಿ ಅಂತ ಹೇಳ್ಕೊಂಡ್ರ ಅಲ್ಲೇ ಅದನ್ನ ಬಿಡಿಸ್ಲಿಕ್ಕೆ ಇರುವಂತಹ ತಜ್ಞ ವೈದ್ಯರು ಇರ್ತಾರ, ಅವ್ರಿಗೆ ಹೇಳಿದಂತಹ ಮಾತುಗಳನ್ನ ಕೇಳಿದ್ರ ಖಂಡಿತ ನಾವು ಆ ಚಟದಿಂದ ಮುಕ್ತಿ ಪಡಿಬಹುದು.
2: ಹೌದು, ಮತ್ತ ಸುರೇಖ ಇನ್ನೊಂದ್ ಕಡೆ ಒಬ್ಬ ವೈದ್ಯರು ನಮ್ಗೆ ಹೇಳಿದ್ರು ಏನಂದ್ರೆ, ಈಗ ಅದು ಒಂದು ವಾಸನೆ, ಆ ವಾಸನೆನ ಮನುಷ್ಯನಿಗೆ ಒಂಥರ ಅಮಲಿಗೆ ಏರಿಸದಿರ್ತದ ಅಂತ ಹೇಳಿ, ಹಂಗಾಗಿ ಇವತ್ತ ಆ ಚಟದಿಂದ ದೂರ ಇರಬೇಕು ಅಂದ್ರ ಆ ವಾಸನೆ ಇರುವಂತ ಚಾಕ್ಲೇಟ್ಗಳು ಬಂದಾವಂತ. ಆ ವಾಸನೆ

0: ಇರುವಂತ ಈ ಚಿಂಗಮ್ಮು ಬಬಲ್ ಗಮ್ಗಳು ಅಂದ್ರೆ ನಿನಗೆ ಒಟ್ಟು ಆ ಒಂದು ವಾಸನೆಯನ್ನ ತಗೊಂಡ ನೀನು ಆರಾಮ ಇರ್ತೀಯ ಅಂದ್ರ ಅದನ್ನು ತಗೊಳ್ರಿ. ಆದ್ರೆ ಸಿಗರೇಟು ಬೀಡಿ ತಂಬಾಕು ಇದರಿಂದ ಸಿದ್ಧಪಡಿಸಿದ ಉತ್ಪನ್ನಗಳನ್ನ ಬಳಸಬೇಡ್ರಿ ಅಂತ ಕೂಡ ಹೇಳ್ತಾರೆ ನೋಡು.
1: ಈಗ ನೋಡು ನಾವೇನ್ ತಿಳ್ಕೊಳ್ತೀವಿ, ನಾವಂತೂ ಸಿಗರೇಟ್ ಸೇದಂಗಿಲ್ಲ, ಬೀಡಿ ಸೇದಂಗಿಲ್ಲ, ಅಥವಾ ತಂಬಾಕು ಅಗಿಯಂಗಿಲ್ಲ. ಅಂದ್ಮೇಲೆ ನಮಗೇನ್ ಸಂಬಂಧ? ಹಂಗ ಅನ್ನೋಂಗಿಲ್ಲ ಸುರೇಖ. ಈಗ ಏನಂದ್ರ ಇದು ಇಡೀ ಸಮಾಜದ ಕಳಕಳಿ, ನಾವು ಅದ್ರ ಸಲುವಾಗಿನ ಯೋಚನೆ ಮಾಡಲೇಬೇಕಾಗ್ತದ. ಅದಕ್ಕ ಎಷ್ಟೋ ಮಠ ಮಾನ್ಯಗಳೊಳಗ ಈ ಸ್ವಾಮಿ

0: ನಮಗೇನ್ ಸಂಬಂಧ ಹಂಗ ಅನ್ನೋಂಗಿಲ್ಲ ಸುರೇಖಾ. ಈಗ ಏನಂದ್ರ ಇದು ಇಡೀ ಸಮಾಜದ ಕಳಕಳಿ, ನಾವು ಅದ್ರ ಸಲುವಾಗಿನ ಯೋಚನೆ ಮಾಡ್ಲೇಬೇಕಾಗ್ತದ. ಅದಕ್ಕ ಎಷ್ಟೋ ಮಠ ಮಾನ್ಯಗಳೊಳಗ ಈ ಸ್ವಾಮೀಜಿಗಳು ಜೋಳಿಗೆ ಹಿಡ್ಕೊಂಡು ಮನಿ ಮನಿಗೆ ತಿರುಗಿ ನಿಮ್ ಚಟಾನ ಈ ಜೋಳಿಗೆ ಒಳಗ್ ಹಾಕ್ಬಿಡ್ರಿ ಅಂತ ಹೇಳಿ ಚಟಾ ಬಿಡಿಸಿದ ಉದಾಹರಣೆಗಳು ಅವ ನೋಡು.
1: ಖಂಡಿತವಾಗಿಯೂ ಅವ. ಯಾಕಂದ್ರ ಒಂದು ನೀ ಹೇಳಿದಂಗ ಸಾಮಾಜಿಕ ಕಳಕಳಿ, ಯಾಕಂದ್ರ ನನ್ನಿಂದ ಬೇರೆಯವರಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಬುದ್ಧಿ ಮನುಷ್ಯನಿಗಿರ್ಬೇಕು. ಆವಾಗ ಅವರು ಇಂತ ಚಟ ಮಾಡುದಿಲ್ಲ. ಈಗ ಎಷ್ಟೋ ಸಲ ನೋಡು ಕುಡಿದು ಬಂದು ಮನೆ ಗದ್ದಲ ಮಾಡಿ ಹೆಂಡತಿಗೆ ಮಕ್ಕಳಿಗೆ ಹೊಡೆಯುವಂತ ಉದಾಹರಣೆಗಳವ. ಹಂಗ ಮತ್ತೆ ಇದು ಸಿಗರೇಟ್ನಿಂದ ಕೂತ್ಕೊಂಡು ಕೆಲ್ಸಕ್ಕಿಲ್ದನ ಸೇತಾ ಇರುವುದು. ಅದರಿಂದ ನೀ ಹೇಳಿದೆಲ್ಲ ಪ್ಯಾಸಿವ್ ಸ್ಮೋಕರ್ಸ್ ಅಂತ ಹೇಳಿ, ಅದು ಬೇರೆಯವ್ರಿಗೂ ಕೂಡ ಅವ್ರು ಬಿಡೋ ಹೊಗೆ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದ.
2: ಒಂದ್ ಸಲ ಆರೋಗ್ಯ ಹದಗೆಡ್ತು ಹಾಸಿಗೆ ಹಿಡಿದ್ರು ಅಂದ್ರ ಮಾಡವ್ರೇನೋ ಕಷ್ಟಪಟ್ಟು ಇವ್ರದೆಲ್ಲ ಸೇವಾ ಮಾಡ್ತಾರ, ಆದ್ರ ಅನುಭವಿಸುದಿಲ್ಲ. ಆ ಅನುಭವಿಸುದು ಎಂಥ ಕಷ್ಟ ಅನ್ನೋದನ್ನ ಅನುಭವಿಸಿದಾಗ ಗೊತ್ತಾಕೇತಿ. ಅದಕ್ಕಿಂತ ಮುಂಚೆಕನ ಎಲ್ಲಾರೂ ಎಚ್ಚೆತ್ಕೊಳ್ಬೇಕು ನೋಡು.
1: ಹೌದು, ಅದಕ್ಕ ನೋಡು ಮಾಯಾ ಸುರೇಖ, ಇವತ್ತಿನ ದಿನದೊಳಗ ಕ್ಯಾನ್ಸರ್ ಅನ್ನುವಂತ ರೋಗ ಬಹಳಷ್ಟು ಹೆಚ್ಚಾಕಾಗ್ಲಿಕ್ಕತ್ತದ ಅಂದ್ರ ಈ ಚಟಗಳ ಪ್ರಮಾಣ ಹೆಚ್ಚಾಗದಕ್ಕ.
0: ಅದಕ್ಕ ಇದ್ರೊಳಗ ನನ್ನದೂ ಪಾಲದ, ನಿನ್ನದೂ ಪಾಲದ, ನಿನ್ನದೂ ಪಾಲದ ಸುರಿ.
2: ಹೌದು,
0: ನಾವು ಎಲ್ಲಾರ್ ಕೂಡ ಜೋರು ಧನಿಲೆ ನಾವ್ ಈ ವಿಷಯದ ಬಗ್ಗೆ ಮಾತಾಡಿದ್ರ ಇನ್ನೊಬ್ರಿಗೆ ಕಳಕಳಿಯಿಂದ ಹೇಳಿದ್ರ ಸ್ವಲ್ಪ ಚಟ ಮುಕ್ತಿ ಪಡಿಬಹುದೇನೋ ಚಟವನ್ನ ಮಾಡುವಂತಹ ವ್ಯಕ್ತಿಗಳು ಅಂತ ನನ್ನ ಆಶಯ ನೋಡು.
2: ಹಂಗ ಮಾಡೋಣ ಅಂತ ಈಗಂತೂ ನಾವು ರೇಡಿಯೋದೊಳಗ್ ಮಾತಾಡ್ಲಿಕತ್ತೀವಿ. ನಮ್ಮೆಲ್ಲಾ ಕೇಳುಗರು ಕೇಳಿರ್ತಾರ, ಅವ್ರು ಸಹ ಇದನ್ನ ಅನುಸರಿಸ್ತಾರ. ನಮ್ಮೆಲ್ಲಾ ಕೇಳುಗರು ಎಲ್ರಿಗೂ ಹೇಳ್ತಾರ ಅಂತ ಹೇಳೋಣಲ್ಲ.
1: ಹೇಳೋಣ ಖಂಡಿತವಾಗಿಯೂ. ಅಲ್ಲ, ಬಹಳ ದಿನದ ಮೇಲೆ ಸುರೇಖ ಬಂದಾಳ, ಹಂಗಾಗಿ ಕೂತರೆ ಕೂಡ್ರಿ ಒಂದ್ ಸ್ವಲ್ಪ ಏನಾದ್ರೂ ಬಿಸಿ ಬಿಸಿ ಚಹಾ.
0: ಈಗ ನೋಡುವ ನನ್ ಮೂಗ್ನಾಗ ಏನ್ ಹೊಕ್ಕದಲ್ಲ, ಆ ಸಿಗರೇಟಿನ ವಾಸನೆ ಹೊರಗೆ ಹೋಗ್ಬೇಕು. ಅಂತಹದ್ ಏನರೆ ಮಾಡ್ಕೊಡು ನೋಡ,
1: ಅಂತ ಒಂದು ಘಮ ಘಮಿಸುವಂತ ಚಹಾ ತಂದು ಕೊಡ್ತೀನಿ.
2: ಯಾಲಕ್ಕಿನೂ ಹಾಕು, ಶುಂಠಿನೂ ಹಾಕ. ಮತ್ತ
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಮಂಜುಳಾ ಪುರಾಣಿಕ್, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್. ಸಂಕಲನ ಅನಂತ್ ಪಾಟೀಲ್.

0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ. ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
1: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
0: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು. ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್,
2: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು

0: ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇಲ್ವ, ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

0: ಆಕಾಶವಾಣಿ ಧಾರವಾಡ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೇಳುಗರೆ, ಸಂಜೆ ನಮ್ಮ ಪ್ರಸಾರದಲ್ಲಿ ನೀವು ಕೇಳುವ ಕಾರ್ಯಕ್ರಮಗಳು ಹೀಗಿವೆ. 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕೃಷಿ ರಂಗ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ, ಡಾ ಎಸ್ಎಸ್ ಡೊಳ್ಳಿ ಅವರೊಂದಿಗೆ ಸಂದರ್ಶನ, ವಿಷಯ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳಿಗೆ ಪ್ರೋತ್ಸಾಹ ಯೋಜನೆಗಳು, ಸಂದರ್ಶಕರು ಶರಣಬಸವ ಚೋಳಿನ್. 7:45 ಕಥಾ ಕಲರವ, ಕಥೆ ಗಾಳಿ ಮತ್ತು ಸೂರ್ಯ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಉರ್ದು ಕಾರ್ಯಕ್ರಮ, 8:30 ಪುಷ್ಪಹಾರ್, 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಮನುಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಬಸವಾನಂದ ಸ್ವಾಮಿಗಳು. ಕಮಲಾಬಾಯಿ ಕಂಗ್ಲೀಷ್ ಪುರಾಣ ನಾಟಕ ಪ್ರಸಾರವಾಗಲಿದೆ. ರಚನೆ ಗಿರೀಶ್ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 10:00 ಕೀರ್ತನೆ, 10:30 ಹಲೋ ಅಭಿಲಾಷಾ.

ಆಕಾಶವಾಣಿ ಧಾರವಾಡ, ಸಮಯ 3:02. ಈ ಪ್ರಸಾರವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಸಂಜೆಯ ಪ್ರಸಾರ 5:30 ಆರಂಭವಾಗಲಿದೆ. 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇನ್ನು ಮುಂದೆ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:39 ಇದೀಗ ಟೀ ಟೈಮ್ ಚಿತ್ರಗೀತೆಗಳು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
3: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ. ತನನಂ ತನನಂ ಚಿತ್ರದ ಗೀತೆಯನ್ನ ಧ್ವನಿ ನೀಡಿದ್ದಾರೆ ಚಿತ್ರ ಹಾಗೂ ಅಜಯ್ ವಾರಿಯಾರ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
4: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡುವುದರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಎನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ಕೇಳೋಣ ಪಂಕಜ್ ಉದಾಸ್ ಅವರು ಹಾಡಿರುವ ಸ್ಪರ್ಶ ಚಿತ್ರದ ಗೀತೆಯನ್ನ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್.

0: ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
1: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
2: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇಲ್ಲುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

0: ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.
2: ಟೀ ಟೈಮ್ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿಬರುತ್ತಿರುವ ಗೀತೆ ಮನಸ್ಸಲ್ಲ ನೀನೇ ಚಿತ್ರದ್ದು. ಗೀತೆಗೆ ಧ್ವನಿ ನೀಡಿದ್ದಾರೆ ನಂದಿತಾ ಹಾಗೂ ಅರ್ಚನಾ.

0: ಶುದ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
5: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ, ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡುವುದರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
4: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836. ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
6: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ,
4: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
7: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
4: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
0: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
8: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ.
0: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
9: ನೆನಪುಗಳ ಮಾತು ಮಧುರ.
10: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
0: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ.
11: ಎಲ್ಲರ ಜೊತೆಯೇ ನಿಲ್ಲುವ ಕಲೆಯ ಜೀವನ ಜನುಮವೇ.
0: ಶ್ರೋತೃಗಳೇ, ಬನ್ನಿ ಕೇಳೋಣ ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ.

0: internal turmoil following TMC's defeat in the 2026 West Bengal Assembly elections. The last rites of veteran playback singer Suman Kalyanpur were performed with full state honours in Mumbai today. Kalyanpur passed away at her residence in Mumbai last night. She was 89. One of India's most celebrated singers, she was a prominent figure in Marathi Bhavgeet and Hindi film music. Maharashtra Governor Jishnu Dev Verma, Chief Minister Devendra Fadnavis and Deputy Chief Ministers Eknath Shinde and Ajit Pawar expressed grief and paid tribute to the legendary singer. And that is the end of this news bulletin.
1: Akashavani Dharavada. Ini munde hagu naale namma nilayadinda bitravaguva karyakramagala parichaya iga. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:51 ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳಿಗೆ ಪ್ರೋತ್ಸಾಹದ ಯೋಜನೆಗಳು ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಎಸ್ಎಸ್ ಡೊಳ್ಳಿ ಅವರೊಂದಿಗೆ ಸಂದರ್ಶನವನ್ನ ಕೇಳುತ್ತಿರಿ. ಸಂದರ್ಶಕರು ಶರಣಬಸವ ಚೋಳೈನ್. 7:45 ಕಥಾ ಕಲರವ. ಕತೆ ಗಾಳಿ ಮತ್ತು ಸೂರ್ಯ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಉರ್ದು ಕಾರ್ಯಕ್ರಮ. 8:30 ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮಿಗಳು.

ಈ ರಾತ್ರಿ 9:30 ನಾಟಕ ಕಮಲಾಬಾಯಿ ಕಂಗ್ಲೀಷ್ ಪುರಾಣ, ರಚನೆ ಗಿರೀಶ್ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 10:00 ಕೀರ್ತನ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರವರಿಂದ ಶ್ರೀ ಬಸವೇಶ್ವರರ ಕೀರ್ತನ. 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05ಕ್ಕೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25ಕ್ಕೆ ಕಲ್ಪನಾ ಹೆಗಡೆ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ, 6:35ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರದ ಮುತ್ತಪ್ಪ ಚನ್ನಪ್ಪ ಅಂಗಡಿ ಹಾಗೂ ಸಂಗಡಿಗರಿಂದ ಲಾವಣಿ ಪದ, 6:50ಕ್ಕೆ ಕೆಎಲ್ಎಸ್ ವಿಡಿಐಟಿ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾ ರಾಮನ್, 7:15ಕ್ಕೆ ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಶರಣಬಸವ ಚೋಳೇನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, 7:45ಕ್ಕೆ ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತೀರಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಸಿರಿಸಿ, 7:50ಕ್ಕೆ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

8:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಳನಿವೇಲು ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. 9:00ಗೆ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05ಕ್ಕೆ ಗಾಯತ್ರಿ ದೇಶಪಾಂಡೆ ಅವರಿಂದ ಸುಗಮ ಸಂಗೀತ. 9:15ಕ್ಕೆ ಅರ್ಪಣಾ ಭಕ್ತಿಗೀತೆಗಳು. 9:30ಕ್ಕೆ ಸಂದೇಶ ಆಧಾರಿತ ನಂದನ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೈಲಹೊಂಗಲ ತಾಲೂಕು ಯರಗೊಪ್ಪದ ಬಸವಣ್ಣಪ್ಪ ತೊಲಗಿ ಹಾಗೂ ಸಂಗಡಿಗರಿಂದ ಭಜನಾ ಪದ. ಆನಂತರ ಅಥಣಿ ತಾಲೂಕಿನ ಸೊಟಟ್ಟಿಯ ಗುರಪ್ಪ ರೇವಪ್ಪ ಸನದಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ. ಆನಂತರ ಹುಬ್ಬಳ್ಳಿ ತಾಲೂಕು ಸುಳ್ಳದ ಶ್ರುತಿ ಸಂತೋಷ್ ಪಾಲನ್ಕರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಕೈಪೆಟ್ಟು. 11:00ಗೆ ನವರಸ್ ಹಿಂದಿ ಕಾರ್ಯಕ್ರಮ ಕೇಳುತ್ತೀರಿ.

11:30ಕ್ಕೆ ರೋಣು ಮುಜುಮ್ದಾರ್ ಅವರ ಕೊಳಲು ವಾದನ. ಇನ್ನು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾ ಸುಕನ್ಯಾ ಕಾನರಳ್ಳಿ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ದಿಗ್ವಿಜಯ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು. ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಡನೆ ಸಂದರ್ಶನವನ್ನು ಕೇಳುತ್ತಿರಿ ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಕುರಿತು ಮಾತನಾಡುತ್ತಾರೆ ಪತ್ರಕರ್ತರಾದ ಎಂ ರವಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕು ಸುಳ್ಳದ ಸೀಮಂತಮ್ಮ ಮುಂಡರಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. 1:30ಕ್ಕೆ ಹಲೋ ಅಭಿಲಾಷ. 2:40ಕ್ಕೆ ಹೊಸ ಹಾಡು ಪ್ರಸಾರವಾಗುವುದು.

ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿ ರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಉಪವಾಸ ತಿಳುವಳಿಕೆ ಮಾತು ಮತ್ತು ತಪ್ಪು ಕಲ್ಪನೆ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾಕ್ಟರ್ ನಾಗಲಕ್ಷ್ಮಿ ವಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್. 7:45 ಮಹಿಳೆ ಮತ್ತು ಸಾಧನೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವೀಣಾ ಬಿರಾದಾರ್. 8:00 ಯುವವಾಣಿಯಲ್ಲಿ ಪೂನಂ ಧಾರವಾಡಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ, ಸಂದರ್ಶಕರು ಮಾಯಾ ರಾಮನ್. 8:30 ಪುಷ್ಪಹಾರ್, 9:15 ಸ್ವರ ಸೌರಭ, 9:30 ಬಾನುಲಿ ಭಿತ್ತಿಯಿಂದ ಆಕಾಶವಾಣಿಗೆ 90 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ವಿಶೇಷ ನುಡಿಚಿತ್ರ ಸಾಂಸ್ಕೃತಿಕ ದಣಿ ಧಾರವಾಡದ ಆಕಾಶವಾಣಿ, ರಚನೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್. 10:00 ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ, 10:30 ಮುಮ್ಮಿಗಟ್ಟಿಯ ಗುರಪ್ಪ ಬಸವಂತಪ್ಪ ಕೋಮಾರ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ಭೀಮ ಶಂಬರಾಸುರ ಯುದ್ದ ಸನ್ನಿವೇಶ ಕೇಳುತ್ತೀರಿ.

ಈ ರಾತ್ರಿ 9:30 ನಾಟಕ ಕಮಲಾಬಾಯಿ ಕಂಗ್ಲೀಷ್ ಪುರಾಣ, ರಚನೆ ಗಿರೀಶ್ ಕುಲಕರ್ಣಿ, ಪ್ರಸ್ತುತಿ ಮಂಜುಳಾ ಪುರಾಣಿಕ್.

0: ಈ ರಾತ್ರಿ 10 ಗಂಟೆಗೆ ಬಸವೇಶ್ವರರ ಕೀರ್ತನ ಪ್ರಸ್ತುತಪಡಿಸುತ್ತಾರೆ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಧಾರವಾಡ.
1: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
2: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ,
1: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
3: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
1: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಜಿಲ್ಲೆಗಳಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಹಾಗೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒತ್ತು ನೀಡಿ ಅಭಿಯಾನ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಫಲ ತಲುಪಿಸಲು 17 ಇಲಾಖೆಗಳ ಸಹಯೋಗದಲ್ಲಿ ಗ್ರಾಮ ಉತ್ಕರ್ಷ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿ ಜನ್ ಭಾಗಿದಾರಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದ ಕಾರ್ಯ ಅತ್ಯಂತ ಮಹತ್ವದ್ದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಸಿಕೆ ಮಲ್ಲಪ್ಪ ಹೇಳಿದ್ದಾರೆ. ಮುಂಡಗೋಡ್ ತಾಲೂಕು ಕಾತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿಪಡಿಸುವುದು ಆದ್ಯತೆ ಎಂದರು. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಮಗ್ರ ಬೆಳವಣಿಗೆ, ಪೌಷ್ಟಿಕ ಆಹಾರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ತಾಯಿ ಮಕ್ಕಳ ಆರೈಕೆಗೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿಯ ಲಮಾಣಿ ಚಾಳ್ ಪ್ರದೇಶದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ನಿರ್ಮಿಸಲಾದ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಭಟ್ಕಳದಲ್ಲಿ ಕಪ್ಪೆಚಿಪ್ಪು ಸಂಗ್ರಹಿಸುವಾಗ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಭೇಟಿ ಮಾಡಿ ಸಾಂತ್ವನ ತಿಳಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇದ್ದರು. ಮಳೆಗಾಲದ ಆರಂಭಕ್ಕೂ ಮುನ್ನ ಜಲಮೂಲಗಳ ಲಭ್ಯ ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಶಶಿ ಸಂಬಂಧಿತ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜನಜಾತಿಯ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜಿಲ್ಲೆಯ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸಲು ಕಳೆದ ಮೇ 18 25ರವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ವಿಶೇಷ ಅಭಿಯಾನ ಆಯೋಜಿಸಿತ್ತು. ಜಿಲ್ಲೆಯ ಸಂಡೂರು ತಾಲೂಕಿನ ಮೆಟ್ರಿಕಿ ವಿಠಲಾಪುರ ಗಂಗಲಾಪುರಗಳನ್ನು ಬಾಲ್ಯ ವಿವಾಹದ ಸಮಸ್ಯೆ ಹೆಚ್ಚಿರುವ ಗ್ರಾಮ ಪಂಚಾಯಿತಿಗಳೆಂದು ಗುರುತಿಸಿ ಜಿಲ್ಲಾಡಳಿತದಿಂದ ವಿಶೇಷ ಅಭಿಯಾನಕ್ಕೆ ಯೋಜಿಸಲಾಗಿದೆ. ಕಳೆದ ಡಿಸೆಂಬರ್ನಿಂದ ಮಾರ್ಚ್ವರೆಗೆ ಜಿಲ್ಲೆಯಲ್ಲಿ 92 ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಜಿಲ್ಲೆ ನೀರಾವರಿ

ಕೃಷಿ ಜೊತೆಗೆ ಮಳೆಯಾಶ್ರಿತ ಬೇಸಾಯ ಕ್ಷೇತ್ರವನ್ನು ಹೊಂದಿದ್ದು, ಕಳೆದ ಎರಡು ವಾರಗಳಲ್ಲಿ ಸುರಿದ ಉತ್ತಮ ಮಳೆ ಹಿನ್ನೆಲೆ ಮುಂಗಾರು ಹಂಗಾಮಿಗೆ ರೈತರು ತೊಗರಿ, ಸೂರ್ಯಕಾಂತಿ, ಶೇಂಗಾ, ಹತ್ತಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್?
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿ ಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮೊಹಮ್ಮದ್ ವಾಹಿದ್ ಎಂಬ 12 ವರ್ಷದ ಬಾಲಕ ದಿನಾಂಕ 4/1/2026 2:30 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಸುಮಾರು 3.8 ಎತ್ತರ, ಸಾಧಾರಣ ಮೈಕಟ್ಟು, ದುಂಡು ಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆ ಕೂದಲನ್ನು ಈ ಬಾಲಕ ಹೊಂದಿರುತ್ತಾನೆ. ಹಿಂದಿ ಮತ್ತು ಒಡಿಶಾ ಭಾಷೆ ತಿಳಿದಿರುತ್ತದೆ.

ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ತುಂಬು ತೋಳಿನ ಟೀಶರ್ಟ್, ಗ್ರೇ ಬಣ್ಣದ ಬಿಳಿ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ಚಹರೆಯುಳ್ಳ ಬಾಲಕನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆ ಕೋರಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ ಸರ್ಕಾರದ ನಿರ್ಧಾರದ ವಿರುದ್ದ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಎರಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ ಮೂರರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾಭಿವೃದ್ದಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ದಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. 1 ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ದ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ದ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ದಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು

0: ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂಥ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವ ಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಹೆಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
3: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015ರಲ್ಲಿ ಕೇಂದ್ರ ಸರ್ಕಾರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಭಾರತ ದೇಶದಲ್ಲಿ 2015ರಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ನಿನ್ನೆ ನಡೆದಂತಹ ಐಪಿಎಲ್ 2026ರ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ದ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ದ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು, ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲಾ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ

ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಪಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ದ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

0: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ. ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
1: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
1: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
1: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
1: ಸಂಪರ್ಕಿಸಿ
0: 8277583580 8277583612.
2: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
3: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
2: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
3: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
2: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
3: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
2: ಮೊಬೈಲ್ 9

0: विवरण के लिए विजिट करें afcat.edcil.co.in पर।
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ.
7: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಮಕ್ಕಳ ಪಾಲನೆ ಪೋಷಣೆ ಭವಿತವ್ಯಕ್ಕೆ ಅವರನ್ನು ಅಣಿಗೊಳಿಸುವುದು ಒಂದು ಸೃಜನಶೀಲ ಕೌಶಲ್ಯ. ಶಿಕ್ಷಣದ ಮೂಲಕ ಮಕ್ಕಳ ಹಾಗೂ ಸಮಾಜದ ಬೆಳವಣಿಗೆಗೆ ಪಾಲಕರ ಕೊಡುಗೆ ಈ ದಿಶೆಯಲ್ಲಿ ಮಹತ್ವದ್ದು. ಈ ಕುರಿತಂತೆ ಸುಬೋಧ ಸಮಾಲೋಚನೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ.
6: ಕೇಳಿ, ಸಂದರ್ಶನ ಆಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ ಪ್ರತಿ ಬುಧವಾರ ಬೆಳಿಗ್ಗೆ 6:35. ಪ್ರಾಯೋಜಕರು
8: ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿ, ಬೊಮ್ಮನಹಳ್ಳಿ.
9: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣ.
10: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿಕ್ ಅಗ್ರಿ ಬಿಸಿನೆಸ್ ಇನ್ಕ್ಯುಬೇಟರ್ಸ್ನ ಸಿಇಒ ಹಾಗೂ ಪ್ರಧಾನ ಸಂಶೋಧಕರಾದಂತಹ ಡಾಕ್ಟರ್ ಎಸ್ಎಸ್ ಡೊಳ್ಳಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ವಿಷಯ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳಿಗೆ ಪ್ರೋತ್ಸಾಹ ಯೋಜನೆ. ಸಂದರ್ಶಕರು ಶರಣಬಸವ ಚೋಳೀನ್.
3: ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ಕೃಷಿ ಯಾಕೆ ನಮ್ಮ ರೈತ ಬಾಂಧವರು ಹಿಂದುಳಿದರ ಕಾರಣ ಅಂತಂದ್ರೆ, ಅವರು ತುಂಬಾ ಅತ್ಯುತ್ತಮವಾಗಿ ಉತ್ಪಾದನೆ ಮಾಡ್ತಾರೆ, ಆದ್ರೆ ಅದನ್ನು ಮಾರುಕಟ್ಟೆ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಕೃಷಿಯನ್ನು ಕೂಡ ಒಂದು ಉದ್ಯಮ ಅಂತೇಳಿ ಯಾಕೆ ವಿಚಾರ ಮಾಡಬಾರ್ದು? ಅದಕ್ಕೆ ರೈತ ಬಾಂಧವರಿಗೆ ಈ ತರ ಪ್ರೇರೇಪಣೆ

0: ನೀಡು ನಿಟ್ಟಿನೊಳಗೆ ಅಗ್ರಿ ಸ್ಟಾರ್ಟ್ಅಪ್ಸನ್ನು ಕೇಂದ್ರ ಸರ್ಕಾರ ಕೌಶಲ್ಯಾಭಿವೃದ್ಧಿ ಯೋಜನೆಯಡಿ ತಗೊಂಡು ಬಂದದ. ಅಂದರೆ ಮುಖ್ಯವಾಗಿ ರೈತರು ಮಾರಾಟದ ಕೌಶಲ್ಯವನ್ನು ಕೂಡ ಬೆಳೆಸ್ಕೊಳ್ಬೇಕು ಅಂಥೇಳಿ ಆಶಯ, ಮತ್ತು ಆ ಮೂಲಕ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ತಳಿಗಳ ಅಭಿವೃದ್ಧಿ ಎಲ್ಲ ಆಗ್ತಾ ಇದೆ. ನಮ್ಮ ಕೃಷಿ ತಂತ್ರಜ್ಞರು ವಿಶ್ವವಿದ್ಯಾಲಯದ ಮಟ್ಟದೊಳಗೆ, ಕೃಷಿ ವಿಜ್ಞಾನ ಕೇಂದ್ರಗಳ ಮಟ್ಟದೊಳಗೆ ಬಹಳ ಅತ್ಯದ್ಭುತವಾಗಿ ಸಂಶೋಧನೆ ಆಗ್ತಾ ಇದೆ. ಅದು ಜನರ ಮಟ್ಟಿಗೆ ತಲುಪ್ತದೆ. ಹೊಸ ಹೊಸ ಸ್ಟಾರ್ಟ್ಅಪ್ಗಳು ಬಂದು ಕೃಷಿಕರು, ರೈತ ಬಾಂಧವರು ತಮ್ಮದೇ ಆದ ಕೃಷಿ ಸ್ಟಾರ್ಟ್ಅಪ್ಗಳನ್ನು ತೆಗೆದುಕೊಂಡ್ಬಂದು, ಯಾಕಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಆ ನಿಟ್ಟಿನೊಳಗೆ ಈ ಬದಲಾದ ಸನ್ನಿವೇಶದೊಳಗೆ ಸಾಮಾಜಿಕ ಜಾಲತಾಣ ಎಷ್ಟೆಲ್ಲ ಅಭಿವೃದ್ಧಿ ಆಗಿದೆ, ತಂತ್ರಜ್ಞಾನ ಮುಂದುವರಿತಾ ಇದೆ, ಕೃಷಿಯ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ಗಳು ಯಾಕೆ ಬರಬಾರ್ದು ಅಂಥೇಳಿ ಕೇಂದ್ರ ಸರ್ಕಾರ ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಂಥೇಳಿ ಪ್ರತಿ ವಿಶ್ವವಿದ್ಯಾಲಯ ಮಟ್ಟದೊಳಗೆ ಪ್ರತಿ ರಾಜ್ಯದಲ್ಲೂ ಕೂಡ ಶುರು ಮಾಡಿದೆ. ಇವತ್ತು ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಒಂದು ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ದ ಪ್ರಧಾನ ಸಂಶೋಧಕರು, ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಮತ್ತು ಸಿಇಒ ಆಗಿರುವಂಥ ಡಾಕ್ಟರ್ SS ಡೊಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕೃಷಿ ಸ್ಟಾರ್ಟ್ಅಪ್ ಪ್ರೋತ್ಸಾಹ ಯೋಜನೆ ಅಂದರೆ ಏನು, ಹೇಗೆ ಈ ಯೋಜನೆ ನಮ್ಮ ಭಾರತದಾದ್ಯಂತ ನಮ್ಮ ರೈತ ಬಾಂಧವರನ್ನು ಆಕರ್ಷಿಸ್ತಾ ಇದೆ, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಂಡಂತೆ ಆತ್ಮೀಯ ಕೇಳುಗರ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ SS ಡೊಳ್ಳಿಯವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ SS ಡೊಳ್ಳಿಯವರೇ.
1: ನಮಸ್ಕಾರ
0: SS ಡೊಳ್ಳಿಯವರೇ. ಬದಲಾದ ಸನ್ನಿವೇಶದೊಳಗೆ ಈ ಕೃಷಿ ಸ್ಟಾರ್ಟ್ಅಪ್ಗಳು ಯಾಕೆ ಆರಂಭ ಆಯಿತು ಮತ್ತು ಅವುಗಳ ಪ್ರಾಮುಖ್ಯತೆ ಏನು, ಅದಕ್ಕಿಂತ ಮೊದಲು ನಮಗೆ ಈ ಒಂದು ಕೃಷಿಯನ್ನು ಉದ್ಯಮವಾಗಿ ನೋಡೋದು ಹೇಗೆ ಲಾಭದಾಯಕ, ಇದನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ತೀರಾ?
1: ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಚೋಳಿನ್ ಸಾಹೇಬರು ಹೇಳ್ದಂಗೆ ಈ ಮೇಕ್ ಇನ್ ಇಂಡಿಯಾ ಅಂತ ಒಂದು ಶಬ್ದ ಬಳಸಿದ್ರು ಅವರು. ಈ ಆಧುನೀಕರಣ ಅಭಿವೃದ್ಧಿನಲ್ಲಿ ಈ ಮೇಕ್ ಇನ್ ಇಂಡಿಯಾ ಥರ ಯಾವ ಥರ ಬಂತು, ಅದರಲ್ಲೇ ಒಂದು ಇನ್ನೊಂದು ಸ್ಟಾರ್ಟಪ್ ಇಂಡಿಯಾ ಅಂತ ಒಂದಿದೆ. ಅಂದರೆ ಈ ಸ್ಟಾರ್ಟಪ್ಗಳು ಅಂದ್ರೇನು, ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ವಿನೂತನತೆ, ಯಾವುದೇ ಒಂದು ಕೃಷಿ ಸಮಸ್ಯೆಗೆ ನಾವೀನ್ಯತೆಯಿಂದ ಅದನ್ನು ಪರಿಹಾರ ಕಂಡುಕೊಳ್ಳೋದಾಗಲಿ ಅಥವಾ ಒಂದು ರೈತರಿಗಿರುವಂಥ ಅವಶ್ಯಕತೆಗೆ ಒಂದೊಂದು ಉಪಾಯ ಅಂದ್ಕೊಂಡು ಬಂದು ಅದನ್ನು ಉದ್ದಿಮೆ ಪ್ರಕಾರ ಪ್ರಾರಂಭ ಮಾಡಿದ್ರೆ ಅದಕ್ಕೆ ನಾವು ಸ್ಟಾರ್ಟಪ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ಸ್ಟಾರ್ಟಪ್ಗಳು ನಮ್ಮ ದೇಶದಲ್ಲಿ 1990 ಪ್ರಾರಂಭ ಆದ್ರೂ ಬಹಳ ಕಡಿಮೆ ಗತಿಯಲ್ಲಿ ಅಥವಾ ಆಮೆಗತಿಯಲ್ಲಿ ಪ್ರಾರಂಭ ಆಗಿತ್ತು. ಇತ್ತೀಚೆಗೆ 2015 ಮುಂದೆ ಏನು ಸ್ಟಾರ್ಟಪ್ ಇಂಡಿಯಾ ಬಂತು, ಬಹಳಷ್ಟು ನಮ್ಮ ದೇಶದಲ್ಲಿ ಅದಕ್ಕೆ ಬಹಳಷ್ಟು ಪೊಟೆನ್ಷಿಯಲ್ ಇದೆ, ಬಹಳಷ್ಟು ಸ್ಟಾರ್ಟ್ಅಪ್ಗಳಿಗೆ ಬಹಳ ಅಭಿವೃದ್ಧಿ ಹೊಂದಿದ್ದಾವೆ. ಒಟ್ಟಾರೆ ನಮ್ಮ ದೇಶ ಈಗ ಪ್ರಪಂಚದಲ್ಲಿಯೇ 3ನೇ ಸ್ಥಾನದಲ್ಲಿ ಇದೆ ಸರಿ, ಈ ಸ್ಟಾರ್ಟ್ಅಪ್ಗಳಲ್ಲಿ. ಅದರಲ್ಲಿ ಮತ್ತೆ ಯುನಿಕಾರ್ನ್ಸ್ ಅಂತ ಒಂದು ಹೇಳ್ತೇವೆ, ಯುನಿಕಾರ್ನ್ ಅಂದ್ರೆ 100 ಕೋಟಿ ಮಾಡುವಂತಹ ಸ್ಟಾರ್ಟ್ಅಪ್ಗಳು, ಅದರಲ್ಲಿನೂ ಭಾರತ ದೇಶ 3ನೇ ಸ್ಥಾನದಲ್ಲಿದೆ. ಸೊ ಇನ್ನು ಬಂದು ಕೃಷಿ ಸ್ಟಾರ್ಟ್ಅಪ್ಗಳದ್ದು ಬಂದ್ರೆ ಮೊದಲು ಸಾಮಾನ್ಯವಾಗಿ ಬೇರೆ ವಲಯಗಳಲ್ಲಿ ಇತ್ತು. ಇದು ಈ ಕೃಷಿನಲ್ಲಿ ಬಹಳಷ್ಟು ಈಗ ನಮ್ಮ ಜನಸಂಖ್ಯೆ ಸುಮಾರು 56-58% ಈಗಾದರೂ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇಲ್ಲಿಗೆ ವಿನೂತನತೆ, ನಾವೀನ್ಯತೆ ಅಥವಾ ಈ ಸ್ಟಾರ್ಟ್ಅಪ್ಗಳಿಗೆ ಅವಕಾಶಗಳಿದ್ದಾವೆ. ಈ ನಿಟ್ಟಿನಲ್ಲಿ ಈ ಭಾರತ ಸರ್ಕಾರದ ಒಂದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ನವರು ರಫ್ತಾರ್ ಅಂತ ಮೊದಲು ಪ್ರಾರಂಭ ಮಾಡಿದ್ರು. ಈಗ ಅದನ್ನು ಇನ್ನೋವೇಷನ್ ಅಂಡ್ ಅಗ್ರಿ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಅಂತ ಪ್ರಾರಂಭ ಮಾಡಿದ್ದಾರೆ. ಇದು ಈ ಕೃಷಿ ವಿಶ್ವವಿದ್ಯಾಲಯಗಳಿಗೂ ಮತ್ತು ಇನ್ನಿತರ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಒಟ್ಟು 29 ಈ ತರ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ನಮ್ಮ ದೇಶದಲ್ಲಿ ಇದಾವೆ. ಈಗ ಇದು ಒಂದು ಯೋಜನೆ, ಈ ತರ ಬೇರೆ ಯೋಜನೆಗಳು ಇದಾವೆ. ಇದು ಒಂದು ಪ್ರಮುಖ ಯೋಜನೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಮ್ದೇ ಒಂದು ಉದಾಹರಣೆ ತಗೊಂಡ್ರೆ 2019 ಪ್ರಾರಂಭ ಮಾಡಿ ಇವತ್ತು 25 ನಾವು ಒಟ್ಟು 112 ಸ್ಟಾರ್ಟ್ಅಪ್ಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಬಹಳ ಯಶಸ್ವಿಯಾಗಿ ಇವು ರೈತರ ಸೇವೆಯಲ್ಲಿ ಇದಾವೆ. ಸೊ ಹಾಗೆ ಇದು ಅಗ್ರಿ ಸ್ಟಾರ್ಟ್ಅಪ್ ಅವಶ್ಯಕತೆ ಇದೆ. ಇದರಲ್ಲಿ ಎಲ್ಲರ ಅಂದ್ರೆ ರೈತರಿಗೂ ಉಪಯೋಗ ಇದೆ, ಒಂದು ಕಡೆ ಇದು ಉದ್ಯೋಗ ಅವಕಾಶಗಳು ಅಥವಾ ನಮ್ಮ ಒಂದು ರೆವಿನ್ಯೂ ಜನರೇಷನ್ಗೂ ಇದು ಬಹಳಷ್ಟು ಸಹಾಯಕ ಆಗ್ತಾ ಇದೆ.
0: ಪ್ರೊಫೆಸರ್ SS ಡೊಳ್ಳಿಯವರೇ, ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳದೊಳಗೆ ಸಾಕಷ್ಟು ಉತ್ಸಾಹಿ ತರುಣರು ಸ್ಟಾರ್ಟ್ಅಪ್ಗಳನ್ನ ಪರಿಚಯ ಮಾಡಿಸ್ತಾ ಇದ್ರು ನಮ್ಮ ರೈತ ಬಾಂಧವರಿಗೆ. ಈ ಸ್ಟಾರ್ಟ್ಅಪ್ಗಳ ಕಂಡಿಡಿದಂತಹ ವಿಷಯಗಳನ್ನ ನಾವು ಮಂದಟ್ ಮಾಡಿಕೊಂಡು ಅವುಗಳ ಮೂಲಕ ನಾವು ಕೃಷಿಯನ್ನು ಉದ್ದಿಮೆಯಾಗಿ ಸ್ವೀಕರಿಸಿದ್ರೆ ಖಂಡಿತವಾಗಿ ಕೂಡ ಲಾಭದಾಯಕವಾಗಿರ್ತದೆ ಅಂತೇಳಿ ಅವರು ಹೇಳಿದರು. ಮತ್ತೆ ಕೃಷಿ ವಿದ್ಯಾಲಯದ ಪ್ರಾಧ್ಯಾಪಕರು ಸಾಕಷ್ಟು ಸಂಖ್ಯೆಯೊಳಗೆ ನಮ್ಮ ರೈತ ಬಾಂಧವರಿಗೆ ಇವತ್ತು ಆಧುನಿಕ ಕೃಷಿಯನ್ನು ಹೆಂಗೆ ಮಾಡಬೇಕು, ಹೇಗೆ ತಂತ್ರಾಂಶಗಳನ್ನು ಉಪಯೋಗ ಮಾಡಿಕೊಂಡು ಬೀಜಗಳ ತಂತ್ರಜ್ಞಾನ ಇರಬಹುದು, ಆಮೇಲೆ ಈ ತಳಿಗಳ ಅಭಿವೃದ್ಧಿ ಮಾಡುವಂಥ ತಂತ್ರಜ್ಞಾನ ಇರಬಹುದು, ಮತ್ತೆ ಮಣ್ಣಿನ ಒಂದು ವೈಜ್ಞಾನಿಕ ನಿರ್ವಹಣೆ ಏನಿದೆ ಅಲ್ಲ, ಅಲ್ಲಿ ಸಾವಯವ ಅಂಶಗಳನ್ನು ಕಾಪಾಡಿಕೊಂಡು ಹೇಗೆ ನಮಗೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಇರಬಹುದು, ಎರೆಹುಳು ಇರಬಹುದು, ಅಂದರೆ ಅಲ್ಲಿ ಭೂಮಿಯ ಆರೋಗ್ಯವನ್ನು ಹೇಗೆ ನಾವು ಗಮನಿಸಿಕೊಂಡು ಉದ್ಯಮ ಅಭಿವೃದ್ಧಿ ಆಗಲಿಕ್ಕೆ ನಾವು ಕಾರಣೀಭೂತ ಆಗಬೇಕು ಅನ್ನೋದನ್ನು ಕೂಡ ಕೃಷಿ ಮೇಳದೊಳಗೆ ನಾವು ನೋಡಿದ್ವಿ. ಅಂದರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ನಮ್ಮ ಧಾರವಾಡದಲ್ಲಿ ಇರುವಂತಹ ಈ ವಿವಿಧ ಸ್ಟಾರ್ಟ್ಅಪ್ಗಳು ಏನು ಯೋಜನೆಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ, ಮತ್ತು ಅದಕ್ಕೆ ಎಷ್ಟು ಜನ ಉತ್ಸಾಹಿತರನ್ನರು, ರೈತ ಬಾಂಧವರು, ಕೃಷಿ ಪದವೀಧರರು ಮುಂದೆ ಬಂದಿದ್ದಾರೆ. ವಿಶೇಷವಾಗಿ ಈ ಒಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಂತ್ರಜ್ಞರ ಸಹಾಯ ತೆಗೆದುಕೊಂಡು ಈ ಸ್ಟಾರ್ಟ್ಅಪ್ಗಳನ್ನು ಮಾಡೋ ಒಂದು ಬಗೆಯನ್ನು ಹೇಗೆ ಯಶಸ್ವಿಯಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗೆ ಅನುಷ್ಠಾನಗೊಳಿಸಲಾಗಿದೆ, ಈ ಕುರಿತಂತೆ ವಿವಿಧ ವಿಸ್ತೃತ ಮಾಹಿತಿಯನ್ನು ಮಾಡ್ಕೊಡ್ಬೋದಾ?
1: ಈಗ ನೀವು ಈ ಕೃಷಿ ಮೇಳದಲ್ಲಿ ಕೃಷಿ ತಂತ್ರಜ್ಞಾನಗಳನ್ನು ರೈತರು ಸಾಮಾನ್ಯವಾಗಿ ಬಹಳಷ್ಟು ನೋಡ್ತಾರೆ, ಅದು ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು,

ಅಥವಾ ಒಂದು ಇಕ್ವಿಪ್ಮೆಂಟ್ ಆಗಿರ್ಬೋದು, ಈ ತರ ಬಹಳಷ್ಟು ನೋಡ್ತಾರೆ. ಈ ಕೃಷಿ ತಂತ್ರಜ್ಞಾನಗಳು ಅಭಿವೃದ್ಧಿಪಡಿಸೋದಕ್ಕೆ ಮುಖ್ಯವಾಗಿ ಎರಡು ಮೂಲಗಳಿದ್ದಾವೆ. ಒಂದು ಕೃಷಿ ವಿಶ್ವವಿದ್ಯಾಲಯಗಳು, ಎರಡನೇದ್ದು ICAR ಇನ್ಸ್ಟಿಟ್ಯೂಟ್ಸ್ ಸಂಶೋಧನಾ ಕೇಂದ್ರಗಳು, ಮೂರನೇದ್ದು ಪ್ರೈವೇಟ್ ಕಂಪನಿಗಳು. ಇಲ್ಲಿ ಮೂರು ಕಡೆ ಇದು ತಂತ್ರಜ್ಞಾನ ಆಗತ್ತೆ. ಇದು ತನ್ನದೇ ಆದ ಒಂದು ಸಾಂಸ್ಥಿಕವಾಗಿ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ ವೈಯಕ್ತಿಕವಾಗಿ ಯಾರೋ ಒಬ್ಬ ವ್ಯಕ್ತಿನೂ ಒಂದು ತಂತ್ರಜ್ಞಾನ ಕಂಡುಹಿಡಿದು ಅದನ್ನ ರೈತರಿಗೆ ಸೇವೆಯಲ್ಲಿ ಕೊಡಬಹುದು. ಅದಕ್ಕೆ ಇವು ಸ್ಟಾರ್ಟ್ಅಪ್ಗಳಿರೋದು. ಇದಕ್ಕೊಂದು ಯಾವುದೋ ಸಂಸ್ಥೆಗೆ ಸಂಬಂಧಪಟ್ಟದಲ್ಲ ಇದು. ಈಗ ಉದಾಹರಣೆಗೆ ರೈತರು ವ್ಯವಸಾಯ ಮಾಡ್ತಾನೆ, ಯಾವುದೋ ಒಂದು ಹೊಸ ಒಂದು ಐಡಿಯಾ ಇರುತ್ತೆ, ಅವರಿಗೆ ಒಂದು ಸಮಸ್ಯೆ ಇರುತ್ತೆ, ಸಮಸ್ಯೆಗೆ ಪರಿಹಾರನೂ ಅವ್ರಿಗಿರುತ್ತೆ. ಆದರೆ ಆ ಪರಿಹಾರ ಅದನ್ನ ಹೇಗೆ ನಾನು ಮುಂದೊಯ್ದು ಅದನ್ನ ಒಂದು ಪ್ರೊಡಕ್ಟ್ ಅನ್ನ ಮಾಡ್ಬೇಕನ್ನೋ ಒಂದು ಅರಿವು ಅವ್ರಿಗಷ್ಟು ಇರೋದಿಲ್ಲ. ಈ ಅಗ್ರಿ ಇನ್ಕ್ಯುಬೇಷನ್ ಸೆಂಟರ್ಸ್ ಏನಂದ್ರೆ ಇಂಥ ಒಂದು ಐಡಿಯಾಗಳಿಗೆ, ಉಪಾಯಗಳಿಗೆ, ಇನ್ನೋವೇಷನ್ಗಳಿಗೆ ಆರೈಕೆ ಮಾಡಿ ಅದನ್ನ ಒಂದು ಕಮರ್ಷಿಯಲ್ ರೂಪ ಕೊಟ್ಟು ಮಾರ್ಕೆಟ್ಗೆ ಒಯ್ಯುವಂತ ಜವಾಬ್ದಾರಿ ನಮ್ದಿದೆ. ಸೊ ಇದು ಯಾರು ಮಾಡ್ಬೋದು ಅಂದ್ರೆ ಎಲ್ಲರೂ ಮಾಡ್ಬೋದು. ಇದು ಕೃಷಿಕರು ಮಾಡ್ಬೋದು, ವಿದ್ಯಾರ್ಥಿಗಳು ಮಾಡ್ಬೋದು, ಆಮೇಲೆ ಜನರಲ್ ಪಬ್ಲಿಕ್ಕು ಮಾಡ್ಬೋದು. ಇವರೇ ಮಾಡ್ಬೇಕಂತೇನಿಲ್ಲ. ಕೃಷಿನಲ್ಲಿ ಯಾರು ತಿಳ್ಕೊಂಡಿದ್ದಾರೆ, ಕೃಷಿ ಸಮಸ್ಯೆಗಳನ್ನು ತಿಳ್ಕೊಳ್ತಾರೆ, ಅದಕ್ಕೊಂದು ಪರಿಹಾರ ಕೊಂಡ್ಕೊಂಡ್ಬಂದ್ರೆ ಅಲ್ಲಿ ಇದು ಒಂದು ಕೃಷಿ ಸ್ಟಾರ್ಟ್ಅಪ್ ಒಂದು ಸ್ಥಾಪನೆ ಮಾಡಿ ಕಂಪನಿ ತರ ಒಂದು ರಿಜಿಸ್ಟ್ರೇಷನ್ ಮಾಡಿ ಉದ್ಯೋಗ ಪ್ರಾರಂಭ ಮಾಡೋಕೆ ಇದು ಅವಕಾಶ ಇದೆ. ಒಂದು ಉದಾಹರಣೆ ಹೇಳಬೇಕಾದ್ರೆ, ಇತ್ತೀಚಿಲಾಗಿ ನಮ್ಮ ಒಂದು ಬ್ಯಾಚ್ ಅಲ್ಲಿ ಒಬ್ರು ರೈತ, ಕಬ್ಬು ಬೆಳೆಗಾರರು, ಅವರು ಮುದೋಳದವರು, ಅವರು ಈ ಕಬ್ಬು ಕಡಿಯೋದು ಸಮಸ್ಯೆ ಇದೆ. ಈಗ ಬಹಳಷ್ಟು ಗ್ಯಾಂಗ್ಗಳ ಹಿಂದೆ ಬೀಳ್ತಾರೆ ರೈತರು. ಅದಕ್ಕೆ ಅವರು ಉದ್ದು ಈ ಕಬ್ಬು ಕಡಿಯೋಕೆ ಫ್ಯಾಕ್ಟರಿಯಿಂದ ಈಗ ಸಣ್ಣ ಸಣ್ಣ ತುಂಡುಗಳಾಗಿ ಕಡಿಯೋ ಮಷೀನ್ಗಳಿದ್ದಾವೆ. ಅವ್ರದ್ದು ಐಡಿಯಾ ಏನಪ್ಪಾ ಅಂದ್ರೆ ಪೂರ್ತಿ ಈ ದೊಡ್ಡ ಕೇನನ್ನೇ ಕಟ್ಟಾಗಬೇಕದು, ಆಮೇಲೆ ಅದೇ ಲೋಡ್ ಆಗಬೇಕು ತನ್ನಿಂತಾನೆ. ಅವರು ಜಸ್ಟ್ SSLC ಓದಿದ್ದಾರೆ. ಆದರೆ ಅವರು ಅದರಲ್ಲೇ ಇರೋದ್ರಿಂದ, ಮಷೀನು ಟ್ರ್ಯಾಕ್ಟರ್ ದಿನ ಹೊಡೆಯೋದ್ರಿಂದ ಅವ್ರಿಗೊಂದು ಐಡಿಯಾ ಇದೆ, ಇದನ್ನ ಹಿಂಗೆ ಮಾಡಿದ್ರೆ ಇದು ಕೆಲಸ ಮಾಡುತ್ತೆ ಅಂತ. ಅವರು ತಮ್ಮದೇ ದುಡ್ಡನ್ನು ಹಾಕಿ ಅಲ್ಲಿದ ಲೋಕಲ್ ಒಂದು ರಿಸೋರ್ಸ್ ಅನ್ನು ಬಳಸಿ ಒಂದು ಸಣ್ಣ ಪ್ರಮಾಣದ ಒಂದು ಯಂತ್ರ ತಯಾರು ಮಾಡಿದ್ರು. ಅವ್ರು ನಮ್ಮ ಹತ್ರ ಬಂದಾಗ, ಇದು ಸ್ಟಾರ್ಟ್ಅಪ್ಗೆ ಒಳ್ಳೆ ಕೇಸ್ ಇದು, ಇದನ್ನ ನೀವು ಒಳ್ಳೆ ಕಮರ್ಷಿಯಲೈಸ್ ಮಾಡಿ ರೈತರಿಗೆ ಕೊಟ್ಟರೆ ರೈತರಿಗೆ ಇದು ಉಪಯೋಗ ಆಗುತ್ತೆ, ನಿಮಗೆ ಇದರಿಂದ ಆದಾಯ ಬರುತ್ತೆ. ಅದನ್ನ ನಾವು ಅಪ್ಲಿಕೇಶನ್ ಅನ್ನು ತರಿಸಿಕೊಂಡು ಅದನ್ನ ಒಂದು ಪ್ರಕ್ರಿಯೆ ಇದೆ ನಮ್ಮಲ್ಲಿ, ಸಿಲೆಕ್ಷನ್ ಆಗ್ತದೆ ಅದು ಮೂರು ಕಡೆ. ಆ ಸಿಲೆಕ್ಷನ್ ಆದಮೇಲೆ ಅದನ್ನ ಅವ್ರಿಗೀಗ ನಾವು ಪ್ರೋತ್ಸಾಹನ ಕೊಟ್ಟಿದ್ದೇವೆ. ಸರ್, ಇದರಲ್ಲಿ ಎರಡು ತರ ಸ್ಟಾರ್ಟ್ಅಪ್ಗಳಿರ್ತವೆ. ಒಂದು ಸಮಸ್ಯೆಗೆ ಐಡಿಯಾ ಇರುತ್ತೆ, ಉಪಾಯ ಇರುತ್ತೆ, ಆ ಐಡಿಯಾನ ಪ್ರೊಟೋಟೈಪ್ ಒಂದು ಮಾದರಿಯಾಗಿ ರಚನೆ ಮಾಡುವಂಥದ್ದು. ಇದಕ್ಕೆ 6 ತಿಂಗಳ ಸಮಯದಲ್ಲಿ ತಗೋಬಹುದು ಅಥವಾ 1 ವರ್ಷ, ಹೆಚ್ಚಂದ್ರೆ 1 ವರ್ಷದಲ್ಲಿ. ಇದಕ್ಕೆ ನಾವು ಪ್ರೀಸೀಡ್ ಅಂತ ಹೇಳ್ತೇವೆ. ಇಲ್ಲಿ 5 ಲಕ್ಷವರೆಗೂ ಅನುದಾನ ಕೊಡ್ತೇವೆ. ತಾಂತ್ರಿಕವಾಗಿ ಸಹಾಯ ಮಾಡ್ತೇವೆ. ನಮ್ಮಲ್ಲಿರುವಂತಹ ಯಾವುದೇ ಪ್ರಯೋಗಾಲಯಗಳು ಅವರಿಗೆ ಲಭ್ಯ ಇರುತ್ತೆ. ನಮ್ಮದೇ ಆದ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ಪ್ಲಸ್ ಅವರಿಗೆ ನಾವು ಮಾರ್ಗದರ್ಶನ ಮಾಡಕ್ಕೆ ಒಬ್ಬರು ಮೆಂಟರ್ನ ಅಲಾಟ್ ಮಾಡ್ತೇವೆ. ನಾವೇ ಸ್ವತಃ ಅವ್ರ ಕಡೆ ಹೋಗಿ ಬರ್ತೇವೆ. ಒಂದು ಉಪಾಯ ಇದೆ, ನಾನೊಂದು ಮಾದರಿ ತಯಾರು ಮಾಡ್ತೀನಿ ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅದು ಸಮಸ್ಯೆ ಆಗಿರ್ಬೇಕು. ಸುಮ್ಮನೆ ಒಂದು ಮಾದರಿ ಮಾಡಿದ್ರೆ ನಮಗೆ ಅದು ಉಪಯೋಗ ಆಗೋದಿಲ್ಲ. ರೈತರ ಅವಶ್ಯಕತೆ ಆಗಿರ್ಬೇಕು ಅಥವಾ ರೈತರ ಸಮಸ್ಯೆಗೆ ಉಪಯೋಗ ಇದ್ರೆ ಅದು ಪ್ರೀಸೀಡ್, ಅದರಲ್ಲಿ 5 ಲಕ್ಷ up to 5 lakh. ಅದು ಯಾವುದು ಅದ್ರ ಮೇಲೆ ಒಂದು ಕಮಿಟಿ ಮೇಲೆ ಡಿಸೈಡ್ ಆಗುತ್ತೆ. ಇನ್ನೊಂದು ಒಂದು ಆಲ್ರೆಡಿ ನಾನು ಮಾಡಿದ್ದೀನಿ, ಒಂದೇನೋ ಒಂದು ಉಪಾಯ ಮಾಡಿದ್ದೀನಿ ಅಥವಾ ಒಂದು ಯಂತ್ರ ಆಗಿರ್ಬೋದು ಅಥವಾ ಒಂದು, ಈಗ ಉದಾಹರಣೆಗೆ ಒಬ್ಬ ರೈತರಲ್ಲಿ ಬೆಳಗಾವದವರು ಈ ಪಂಕ್ಚರ್, ಈಗ ಹೆಂಗೇನೋ ಅಕ್ಯುಪಂಕ್ಚರ್ ನಮ್ಮಲ್ಲಿದೆ, ಆ ಥರ ಈ ಟ್ರೀ ಪಂಕ್ಚರ್ ಅಂತ ತಂದ್ರವರು. ಇದು ಮಾಡೋದ್ರಿಂದ ಬಹಳಷ್ಟು ಬೆಳವಣಿಗೆ ಆಗುತ್ತೆ, ಬ್ರಾಂಚಿಂಗ್ ಆಗುತ್ತೆ ಅಂತ ಒಂದು ಅವ್ರದ್ದೊಂದು ಐಡಿಯಾ. ಇದನ್ನ ನಾವು ಅವರಿಗೆ 3.5-4 ಲಕ್ಷವರೆಗೂ ನಾವು ಅನುದಾನ ಕೊಟ್ಟಿದ್ದೇವೆ. ಈಗ ಅವ್ರು ತಯಾರು ಮಾಡಿದ್ದಾರೆ, ಈಗ ಅವ್ರು ಆಲ್ರೆಡಿ ತಯಾರು ಮಾಡಿ ಅದು ರೈತರಿಗೆ ಅದು ಟ್ಯಾಬ್ಲೆಟ್ಸ್ ಇದಾವೆ, ಅವ್ರ ಟ್ಯಾಬ್ಲೆಟ್ಸ್ ಆಲ್ರೆಡಿ ಮಾರಾಟ ಮಾಡ್ತಾ ಇದಾರೆ, ಸುಮಾರು 1-2 ಲಕ್ಷದ ವ್ಯವಹಾರ ಮಾಡ್ತಾ ಇದ್ದಾರೆ. ಅವರು ನೆಕ್ಸ್ಟ್ ಸ್ಟೇಜ್ ನಾವು ಸೀಡ್ ಸ್ಟೇಜ್ ಅಂತೇವೆ. ಸೀಡ್ ಸ್ಟೇಜ್ ಅಂದ್ರೆ ಅದು ಆಲ್ರೆಡಿ ಮಾಡಿದೆ, ನಾನು ಅದನ್ನ ಒಂದು ಮಾದರಿ ಮಾಡಿದ್ದೀನಿ, ಮಾರುಕಟ್ಟೆಯಲ್ಲಿ ಬಿಟ್ಟಿದ್ದೀನಿ, ರೈತರಿಗೆ ಅದು ಉಪಯೋಗ ಆಗ್ತಾ ಇದೆ ಅಂದಾಗ 25 ಲಕ್ಷವರೆಗೂ ಅದಕ್ಕೆ ಗ್ರಾಂಟ್ ಇದೆ, up to 25 lakh. ಅದು ಎದಕ್ಕಪ್ಪ ಅಂದ್ರೆ ನೀವು ಆಲ್ರೆಡಿ ಮಾಡಿದ್ದನ್ನ ಕಮರ್ಷಿಯಲೈಸ್ ಮಾಡಿ ಲಾರ್ಜ್ ಸ್ಕೇಲ್ ಅದನ್ನ ಎಲ್ಲ ಕಡೆನೂ ಅದನ್ನ ಹೋಗುವಂತೆ ಮಾಡಕ್ಕೆ, ಅದು ಲಭ್ಯ ಮಾಡೋಕ್ಕೆ ನಾವು ಅದಕ್ಕೆ ಸೀಡ್ ಸ್ಟೇಜ್ ಫಂಡಿಂಗ್ ಅಂತ ಅಂತೇವೆ ಸರ್. ಈಗ ಯಾರಾದರೂ ಇದನ್ನ, ಈಗ ನಾವು 12ನೇ ಕೋಹಾರ್ಟ್ ನಾವು ಕರೆದಿದ್ದೇವೆ. ಇದು ನಮ್ಮ ವೆಬ್ಸೈಟ್ ಅಲ್ಲಿ krishik.abi.usd.org.in ಅಂತ ಹೋದ್ರೆ ಅಲ್ಲಿ ಅರ್ಜಿ ಸಿಗತ್ತೆ, ಅಥವಾ ನಮ್ಮ ಕೇಂದ್ರಕ್ಕೆ ಬಂದರೂ ಇದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಅಂದ್ರೆ ಯಾರಾದರೂ ಈ ತಂತ್ರಜ್ಞಾನ ಅಭಿವೃದ್ಧಿಪಡಿಸೋಕೆ ಇಲ್ಲೊಂದು ಅವಕಾಶ. ಈಗ ಕೃಷಿ ವಿಶ್ವವಿದ್ಯಾಲಯ ಮಾಡತ್ತೆ, ICAR ಮಾಡತ್ತೆ, ಪ್ರೈವೇಟ್ನವರು ಮಾಡ್ತಾರೆ. ಒಬ್ಬ ವ್ಯಕ್ತಿಯಾಗಿ ನೀವು ಮಾಡಕ್ ಇದ್ರೆ, ಒಂದು ವ್ಯಕ್ತಿಯಾಗಿ ನೀವು ಒಂದು ಕಂಪನಿ ರಚನೆ ಮಾಡಬೇಕಾದ್ರೆ ಇದು ಎಲ್ರಿಗೂ ಅವಕಾಶ ಇದೆ. ಇಲ್ಲಿ ವಿದ್ಯಾರ್ಹತೆ ಅಂತ ಏನೂ ಇಲ್ಲ, ಇಷ್ಟು ಕಲ್ತಿರ್ಬೇಕಂತೂ ಏನಿಲ್ಲ. ಏನು ಇಲ್ಲಿ ಬೇಕಪ್ಪ ಅಂದ್ರೆ ಅವ್ರಿಗೆ ಉತ್ಸಾಹ ಇರಬೇಕು, ಉಪಾಯ ಇರಬೇಕು. ಇವೆರಡಿದ್ರೆ ಖಂಡಿತವಾಗಿ ನೀವು ಅಗ್ರಿ ಸ್ಟಾರ್ಟ್ಅಪ್ ಅಲ್ಲಿ ಯಶಸ್ವಿ ಆಗಬಹುದು. ನಮ್ಮಲ್ಲಿ 112 ಜನಕ್ಕೆ ನಾವು ಮಾಡಿದ್ದೇವೆ. ಇಲ್ಲಿ ಕೆಲವೊಬ್ರು, ಇಲ್ಲಿ ನಮ್ಮಲ್ಲಿ 4-5 ಜನ ಈಗ 1 ಕೋಟಿಗಿಂತಲೂ ಹೆಚ್ಚು ಬಿಸ್ನೆಸ್ ಮಾಡೋರಿದ್ದಾರೆ. ಸುಮಾರು ಒಂದು 50-60 ಜನ 25-30 ಲಕ್ಷ ಮಾಡೋರಿದ್ದಾರೆ. ನಮ್ಮಲ್ಲಿ ಕೊಟ್ಟಿರುವಂತವ್ರೀಗ ಗೃಹಿಣಿಯರಿದ್ದಾರೆ, ರೈತರಿದ್ದಾರೆ, ಈ ಸ್ಟೂಡೆಂಟ್ಸ್ ಇದ್ದಾರೆ. ಇತ್ತೀಚಿನಾಗಿ ಒಂದು ಸ್ಟೂಡೆಂಟ್ಸ್ ಇದು ಇದೆ ಸರ್, ಈಗ ಕೋಟಾ ಇದೆ, ಇಲ್ಲಿವರೆಗೆ ಇರಲಿಲ್ಲ. ಲಾಸ್ಟ್ ಇಯರ್ ಏನ್ ಮಾಡಿದ್ರು, 4 ಸ್ಟಾರ್ಟ್ಅಪ್ ವರ್ಷಿಗೆ ಸ್ಟೂಡೆಂಟ್ದೇ ಇರಬೇಕು ಅಂತ. ಈಗ ನಾವು ನಮ್ಮಲ್ಲೆಲ್ಲ ಓರಿಯೆಂಟೇಷನ್ ಮಾಡ್ತೇವೆ, 3rd ಇಯರ್ ಹುಡುಗರಿಗೆ, 2nd ಇಯರ್ ಹುಡುಗರಿಗೆ ಹೋಗಿ ಮಾಡ್ತೇವೆ.
ಯಾರಾದರೂ ಇಲ್ಲಿ ಕಾಲೇಜಲ್ಲಿ ಕರೆದ್ರು ನಾವು ಅಲ್ಲಿ ಹೋಗಿ ಹೇಳ್ತೇವೆ ಇದ್ರ ಬಗ್ಗೆ. ಈ ಒಂದು ಉದಾಹರಣೆ ಹೇಳಬೇಕಾದ್ರೆ, ನಾನು ಥರ್ಡ್ ಇಯರಲ್ಲಿ ಒಂದು ಬ್ಯಾಚ್ಗೆ ನಾನು ಓರಿಯೆಂಟೇಷನ್ ಮಾಡಬೇಕಾದ್ರೆ ಈ ಥರ ಸಮಸ್ಯೆ ಹುಡುಕಬೇಕು, ನೀವು ಅದಕ್ಕೆ ಒಂದು ಪರಿಹಾರ ಹುಡ್ಕೊಂಡ್ಬರಬೇಕು ಅಂತ 75 ಐಡಿಯಾಗಳು ತೊಗೊಂಬಂದ್ರೆ ಅವರು, 75 ಗುಂಪುಗಳು ಅಂದರೆ ಒಂದೊಂದು

0: ಗುಂಪಲ್ಲಿ ಇಬ್ರು ನಾಲ್ಕು ಜನ ಇರ್ತಾರೆ, ಅದರಲ್ಲಿ ಒಂದು 36 ಶಾರ್ಟ್ ಲಿಸ್ಟ್ ಮಾಡಿ ಅವರು 9 ಪ್ರೊಟೋಟೈಪ್ ಮಾಡಿದ್ದಾರೆ ಸರಿ, ನಮ್ಮ ಹತ್ರ ಇದಾವೆ. ಈ 9 5 ಕಂಪನಿ ರಿಜಿಸ್ಟ್ರೇಷನ್ ಆಯ್ತು, ಅವೆಲ್ಲ ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಅಂತ ಹೇಳ್ತೇವೆ LLP. ಅದರಲ್ಲಿ ಈಗ ಒಂದು ಕೋಡೋ ಫೀಡ್ಸ್ ಅಂತ ಒಂದು ಉದಾಹರಣೆ, ಅವನು ಮಹಾವೀರ್ ಅಂತ 3rd ಇಯರ್ ಹುಡುಗ, ಈಗ ಅವನು ಮುಗಿಸಿದ್ದಾನೆ, ಗ್ರಾಜುಯೇಷನ್ ಆಗಿದೆ. ಅವನು ಈ ಸಿಲ್ಕ್ವರ್ಮ್ ಪ್ಯೂಪ, ಈ ರೇಷ್ಮೆ ಹುಳದಿಂದ ರೇಷ್ಮೆ ಗೂಡಿಂದ ನೂಲ್ ಆದ್ಮೇಲೆ ಒಂದು ಪ್ಯೂಪ ಇರುತ್ತೆ, ಅದರೊಳಗೆ ಅದು ಸಾಯತ್ತೆ, ಅದು ಬಿಸಿನೀರಲ್ಲಿರೋದ್ರಿಂದ ಅದು ಒಗಿತಾರೆ ಹೆಚ್ಚಾಗಿ, ಅದನ್ನ ತಿಪ್ಪೆಗುಂಡಿಗೆ ಹಾಕ್ತಾರೆ, ಅದರಿಂದ ಸ್ಮೆಲ್ ಬರುತ್ತೆ. ಅವನ ಐಡಿಯಾ ಏನಪ್ಪಾ ಅಂದ್ರೆ ಇದನ್ನ ಬಳಸಿ ನಾನು ಕೋಳಿ ಆಹಾರ ಮೀನಿನ ಆಹಾರ ಮಾಡಬೇಕು ಅಂತ, ಯಾಕಂದ್ರೆ ಅದು ಪ್ರೋಟೀನ್ ರಿಚ್ ಸೋರ್ಸ್. ಸೊ ಅದನ್ನ ಐಡಿಯಾ ತೊಗೊಂಬಂದ ಅವ್ನು 3rd ಇಯರ್ ಸ್ಟೂಡೆಂಟ್. ಆಮೇಲೆ ನಾವು ಅಂದೇವೆ ಓಕೆ ಇದು ಒಳ್ಳೆ ಐಡಿಯಾ ಚೆನ್ನಾಗಿದೆ, ವೇಸ್ಟ್ ಅನ್ನ ವೆಲ್ತ್ ಕನ್ವರ್ಟ್ ಮಾಡೋಕೆ ಇದು ಒಳ್ಳೆ ಐಡಿಯಾ ಅಂತ ನಾವು ಅದನ್ನ ಪ್ರಮೋಟ್ ಮಾಡಿದ್ದೇವೆ. ಈಗ ಅವನು ಅದನ್ನ ಟೆಸ್ಟ್ ಮಾಡಿ ಅದನ್ನ ಮೊದಲು ಮೀನಿನ ಫೀಡ್ ಟ್ರೈ ಮಾಡಿದ್ರು ಅದು ಆಗಲಿಲ್ಲ, ಕೊನೆಗೆ ಕೋಳಿ ಆಹಾರ ಅಂತ ತಯಾರು ಮಾಡಿ ಒಳ್ಳೆ ಬಿಸ್ನೆಸ್. ಈಗ ಕೋಡೋ ಫೀಡ್ಸ್ ಅಂತ ಒಂದು ಕಂಪನಿ ಇದೆ, 3 ಅವರು ಏನು ಕ್ಲಾಸ್ಮೇಟ್ಸ್ ಇದ್ರು ಅವ್ರದೇ ಕಂಪನಿ ನಮ್ಮಲ್ಲೇ ಇದೆ ಡೈರಿನಲ್ಲಿ, ನಮ್ಮಲ್ಲಿ ಬಂದು ನೋಡಬಹುದು. ಈಗ ಅವರು ಅದನ್ನು ಫುಲ್ ಟೈಮ್ ಒಂದು 5 ಅಷ್ಟು ಪ್ರತಿ ವಾರ ಮಾಡ್ತಾ ಇದ್ದಾರೆ ಪ್ರಾರಂಭದಲ್ಲೇನೆ. ಇನ್ನು ಮುಂದಿನ ಬರೋ ವರ್ಷದಲ್ಲಿ ಖಂಡಿತವಾಗಿ ಅವ್ರು ಬೆಳೀತಾರೆ.
1: ಏ ಐಡಿಯಾ ಹೈ ಸರ್ಜಿ, ನಿಜವಾಗಿರಿ, ಬಹಳ ಸಂತೋಷ ನೋಡ್ರಿ. ಕೃಷಿ ಶೋಧನೆ ಸಾಧನೆ, ನಾವು ಕೃಷಿ ವಿಶ್ವವಿದ್ಯಾಲಯದ ಸೇವೆಗಳು ಮಾಡ್ತಾ ಇರೋ ಕಾರ್ಯಕ್ರಮ ಇದೆಯಲ್ಲ, ಅದ್ರ ಭಾಗವಾಗಿ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅಂದ್ರೆ ಮುಖ್ಯವಾಗಿ ಒಂದು ಶೋಧನೆ ಮಾಡಿದಾಗ ಅದೊಂದು ಸಾಧನೆಗೆ ಹಾದಿ ಆಗ್ತದೆ.
2: ಜೀವನದಿ ಎದುರಿಸಿಬೀಗೂ ಕೃಷಿ ಶೋಧನೆ ಸಾಧನೆ.
1: ಸ್ಟಾರ್ಟ್ಅಪ್ಗಳು ಬಹಳ ಬೆಸ್ಟ್ ಎಕ್ಸಾಂಪಲ್. ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಒಂದು ಜಾಗತಿಕ ಮಟ್ಟದೊಳಗೆ ಒಂದು ಬೆಳಕಿಗೆ ಬರ್ತಾರೆ ಅವರು, ಮತ್ತು ಲಾಭದಾಯಕ ಉದ್ಯಮ ಆಗ್ತದೆ. ಅಂದ್ರೆ ಮುಖ್ಯವಾಗಿ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ ಬರೋ ಸಾಧ್ಯತೆ ಇದೆ. ಈಗ ಇವತ್ತು ನಮ್ಮ ರೈತ ಬಾಂಧವರಿಗೆ ಎಷ್ಟೋ ಅದನ್ನ ಉದ್ಯಮ ಅಂತಾನೆ ತಿಳ್ಕೊಂಡಿಲ್ಲ, ಉತ್ಪಾದನೆ ಮಾಡಿ ಬೇರೆ ಯಾರ ಕೈಗೆ ಕೊಡ್ತಾರೆ, ಅದು ಸರಿಯಾಗಿ ಮಾರಾಟ ಆಗದೇ ಅವರು ಲೋಕಸಾನ ಆಗ್ತದೆ. ಯಾಕಂದ್ರೆ ಡಬಲ್ ಇಂದ ಇನ್ಕಮ್ ಮಾಡ್ಬೇಕು ಅಂದ್ರೆ ಈ ಉದ್ಯಮ ಆಗ್ಬೇಕು ಮೊದಲು. ಅವರು ತಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಪಡಿಬೇಕು ಅಂದ್ರೆ ಆ ಒಂದು ಮಾರಾಟಕ್ಕೂ ಕೂಡ ಒಂದು ವಿಚಾರಗಳಿರ್ತದೆ, ಐಡಿಯಾ ಇರ್ತದೆ. ಆ ಐಡಿಯಾವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು, ಮಧ್ಯವರ್ತಿಗಳ ಹಾವಳಿಯಿಂದ ಆದಷ್ಟು ದೂರ ಇರಲಿಕ್ಕೆ ರೈತ ಬಾಂಧವರು ಪ್ರಯತ್ನ ಮಾಡ್ಬೇಕು. ಸೋಮನಳ್ಳಿ ಸಸಿ ಅಂತ ನಮ್ಮ ಒಬ್ಬ ರೈತ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ, ನಾಟಿ ಶೇಂಗಾ ಬೆಳೀತಾರೆ. ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕ್ಬಿಡ್ತಾರೆ, ನನಗೆ ಹಿಂಗೆ ಮನೆಯಲ್ಲಿ ಅದರಲ್ಲಿ ನಾಟಿ ಶೇಂಗಾ ಇದೆ ಅಂತ. 50 ಚೀಲ ಇದ್ರು ಕೂಡ ಸಂಜೆ ಅನ್ನೋದ್ರಾಗ ಬೇಗ ಕಲೆ ಬಿಡ್ತು ಬಂದು ತಾವು ಬಂದು ತೊಗೊಂಡು ಹೋಗ್ಬಿಡ್ತಾರೆ. ಅಂದ್ರೆ ನಗರ ಪ್ರದೇಶದಲ್ಲಿ ಹತ್ತಿರ ಇರೋದ್ರಿಂದ, ಚನ್ನಪಟ್ಟಣ ಇರೋದವ ಅಲ್ಲಿ ಹತ್ತಿರ ಇರೋದ್ರಿಂದ ಬೆಂಗಳೂರು ಕಡೆಯವರು, ಆ ಕಡೆ ರಾಮನಗರದವರು, ಆ ಕಡೆ ಮಂಡ್ಯದವರು ಎಲ್ಲರೂ ಬಂದು ಮನೆಗೆ ಬಂದು ತೊಗೊಂಡು ಹೋಗ್ಬಿಡ್ತಾರೆ. 5-6 ಚೀಲ ಉಳಿತಾರೆ, ತಾನ ಆಟೋದಲ್ಲಿ ತೊಗೊಂಡು ಹೋಗಿ ಮಾರಿ ಬಂದ್ಬಿಡ್ತಾನೆ. ಅಂದ್ರೆ ಮಧ್ಯವರ್ತಿಗಳಿಲ್ಲ. ಅಂದ್ರೆ ಇದು ಒಂದು ಉದಾಹರಣೆ, ಇದು ಒಂದು ಐಡಿಯಾನೆ.
0: ಕರೆಕ್ಟ್ ಐಡಿಯಾ.
1: ಇದೇ ಐಡಿಯಾವನ್ನ ಒಂದು ಸ್ಟಾರ್ಟ್ಅಪ್ ಕೂಡ
0: ಖಂಡಿತವಾಗಿ ಮಾಡಬಹುದು. ನಮ್ಮ ಸ್ಟಾರ್ಟ್ಅಪ್ಗಳಲ್ಲಿ ಸರಿ ಈಗ ಬೇರೆ ಬೇರೆ ಸೆಕ್ಟರ್ಸ್ ಅಂತ ಹೇಳ್ತೇನೆ ನಾವು. ಈಗ ಉದಾಹರಣೆಗೆ ಕೃಷಿ ಯಂತ್ರೋಪಕರಣಗಳು ಒಂದು ಏರಿಯಾ, ಅದು ಯಂತ್ರೋಪಕರಣ ಉಳುಮೆ ಆಗಿರ್ಬೋದು, ಸ್ಪ್ರೇಯರ್ ಆಗಿರ್ಬೋದು, ಹಾರ್ವೆಸ್ಟಿಂಗ್ ಆಗಿರ್ಬೋದು, ಥ್ರೆಷಿಂಗ್, ಯಾವುದೇ ಕೃಷಿಗೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳ ಬಗ್ಗೆ ಅವರು ಯೋಚನೆ ಮಾಡಬಹುದು. ಈಗ ವೇಸ್ಟ್ ಟು ವೆಲ್ತ್ ಅಂತ ಒಂದಿದೆ, ಅಂದ್ರೆ ಏನು ಹೊಲದಲ್ಲಿ ವೇಸ್ಟ್ ಬರುತ್ತೆ ಅದನ್ನ ಈಗ ಬಹಳಷ್ಟು ಐಡಿಯಾಸ್ ಇದ್ರ ಮೇಲೆ ಬಂದಿದಾವೆ ಈಗಾಗಲೇ. ಅದನ್ನ ಹೇಗೆ ನಾವು ಒಂದು ಬೆಲೆ ಮೌಲ್ಯವರ್ಧಿತ ಪದಾರ್ಥನ ತಯಾರು ಮಾಡುವಂಥದ್ದು ಒಂದು. ಆಹಾರ ಸಂಸ್ಕರಣೆ ಸಂಬಂಧಪಟ್ಟದ್ದು ಸಾಕಷ್ಟು ನಮ್ಮಲ್ಲಿ ಈಗ ಬಂದಿದ್ದಾವೆ ಸ್ಟಾರ್ಟ್ಅಪ್. ಈಗ ಉದಾಹರಣೆಗೆ ನಾನು ಒಂದು 2 ದಿವಸ ಹಿಂದೆ ಬಾಗಲಕೋಟೆಗೆ ಒಂದು ಸ್ಟಾರ್ಟ್ಅಪ್ ನೋಡಕ್ ಹೋಗಿದ್ದೆ, ಅವ್ರಿಗೆ 5 ಲಕ್ಷ ಕೊಟ್ಟಿದ್ದು ನಾವು. ಅವರು ಈ ಕುಡಿತಾರಲ್ಲ ಇದರಿಂದ ಬಹಳಷ್ಟು ಹಾನಿ ಇದೆ, ಅದಕ್ಕೆ ಅವರು ಈ ಅವರು ಬಯೋಟೆಕ್ನಾಲಜಿ ಸ್ಟೂಡೆಂಟ್ ಆಫ್ ಕೋರ್ಸ್, ಅವರು ಈ ಫರ್ಮೆಂಟೆಡ್ ಮಿಲೆಟ್ ಮಾಕ್ಟೇಲ್ ಅಂತ ಮಾಡಿದ್ದಾರೆ. ಅಂದ್ರೆ ಅದು ಆಲ್ಕೋಹಾಲ್ ಫ್ರೀ, ಅದು ಅದು ಸಜ್ಜೆಯನ್ನ ಮಾಡ್ತಾರೆ. ಇಷ್ಟು ನ್ಯೂಟ್ರಿಷಿಯಸ್ ಇದೆ ಸರ್ ಅದು, 60 ರೂಪಾಯಿ ಒಂದು ಸ್ಮಾಲ್ ಬಾಟ್ಲಿ 200 ml. ಅದು ಸ್ಪೋರ್ಟ್ಸ್ ಮನ್ಗೆ, ಯುವಕರಿಗೆ, ರೈತರಿಗೆ, ಯಾರು ಕೆಲಸ ಮಾಡ್ತಾರೆ ಅವರಿಗೆ ವೆರಿ ಪ್ರೋಟೀನ್ ರಿಚ್ ಅಂಡ್ ವೆರಿ ಎನರ್ಜಿ ಸೋರ್ಸ್ ಅದು. ಹಂಗೆ ಇದು ನೋಡಿ ಅವರು ಒಂದು ಮಿಲೆಟ್ ಮಾಕ್ಟೇಲ್ ಅಂತ ಮಾಡಿದ್ದಾರೆ ಈಗ ಅದನ್ನ. ಹಂಗೆ ಅದು ಆಹಾರ ಸಂಸ್ಕರಣೆ ಆಗಿರ್ಬೋದು, ಇಲ್ಲ ಕೆಲವರು ಟೆಕ್ಸ್ಟೈಲ್ ಗಾರ್ಮೆಂಟ್ಸ್ ಅಲ್ಲಿ ಮಾಡಿದ್ದಾರೆ. ಈಗ ತಾವು ಕೇಳಿದ್ರೆ ಬಾಳೆ ದಿಂಡಿಂದ ಕೆಲವೊಂದು ಫೈಬರ್ ತಯಾರು ಮಾಡುವಂತಹ ಸುಮಾರು ಬಂದಿದ್ದಾವೆ, ಅದರಲ್ಲಿ ಮತ್ತೆ ಹೊಸ ಹೊಸ ಬರ್ತಾ ಇದಾವೆ ಈಗ ನಮ್ಮಲ್ಲಿ. ಆಮೇಲೆ ಇನ್ನೊಂದು ಸರಿ ಇಲ್ಲ IoT, ಈಗ ತಾವು ಹೇಳಿದ್ರೆ ಮಾರುಕಟ್ಟೆ, ಮಾರುಕಟ್ಟೆಗೆ ಸಂಬಂಧಪಟ್ಟಂತ ಸ್ಟಾರ್ಟ್ಅಪ್ಗಳು ಇದಾವೆ. ಈಗ ಒಬ್ರು ಲೇಡಿ ನಮ್ಮಲ್ಲಿ ರೀಸೆಂಟ್ಲಿ ಬಂದಿದ್ದಾರೆ, ಅವರು ಈ ರೈತರು ಒಂದು ಆಕಳು ಎಮ್ಮೆ ಏನೋ ಮಾರಾಟ ಮಾಡಬೇಕಾದ್ರೆ ಈ ಒಂದು ದಲಾಲಿ ನಡೀತದೆ, ಅದ್ರ ಬದಲು ಅವರು ಅದನ್ನ ಅದ್ರ ಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಒಂದು ಪ್ರೋಗ್ರಾಮ್ ಡೆವಲಪ್ ಮಾಡಿದ್ದಾರೆ, ಅದನ್ನ ಅವರು ಅಪ್ಲೋಡ್ ಮಾಡ್ತಾರೆ. ತಾವು ಹೇಳಿದ್ರಲ್ಲ ಈಗ ಅವ್ರು ಹೇಗೆ ವಾಟ್ಸ್ಆಪ್ ಅಲ್ಲಿ ಹಾಕ್ತಾರೆ, ಅಪ್ಲೋಡ್ ಮಾಡಿ ಮಾರಾಟಗಾರರು ಅದನ್ನ ನೋಡಿ ಬೆಲೆ ಕಟ್ತಾರೆ. ಸೊ ಅದು ಒಂಥರ ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಿಂಗ್ ಮಾರುಕಟ್ಟೆಗೆ ಸಂಬಂಧಪಟ್ಟದ್ದು 3 ನಮ್ಮಲ್ಲಿ. ಆಮೇಲೆ ಇನ್ನೊಬ್ರು ನಾಶಿಕ್ನವ್ರಲ್ಲಿ ಒಬ್ರು ದ್ರಾಕ್ಷಿ ಬೆಳೆಗಾರರಿಗೆ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ. ದ್ರಾಕ್ಷಿ ಬೆಳೆ ಬಹಳ ಸೆನ್ಸಿಟಿವ್ ಕ್ರಾಪ್, ತಮಗೆಲ್ಲ ತಿಳಿದಂಗೆ ಈ ಹವಾಮಾನ ಬದಲಾವಣೆ ಏನಾಗುತ್ತದೆ ಅದರಿಂದ ಏನಾಗುತ್ತೆ ದ್ರಾಕ್ಷಿ ಬೆಳೆನಲ್ಲಿ, ಅದಕ್ಕೆ ಆ ದ್ರಾಕ್ಷಿ ಮಾಸ್ಟರ್ ಅಂತ ಅದಕ್ಕೊಂದು ಹೆಸರು ಇಟ್ಟಿದ್ದಾರೆ ಅವ್ರ ಕಂಪನಿ ಹೆಸರು. ಸೊ ಚೆನ್ನಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ. ಹಿಂಗೆ ನಮ್ಮಲ್ಲಿ ಈಗ ಒಂದು ಹುಡುಗ ಮೊನ್ನೆ, ನಾನು ಸಿಂಪಲ್ ಐಡಿಯಾ, ದ್ರಾಕ್ಷಿನ ಕಟ್ ಮಾಡ್ತಾರೆ, ಕಟ್ ಅದು 2 ಪ್ರೂನಿಂಗ್ ಮಾಡ್ತಾರೆ, ಪ್ರೂನಿಂಗ್ ಆದ್ಮೇಲೆ ಒಂದು ಔಷಧಿ ಲೇಪನ ಮಾಡ್ತಾರೆ. ಅವೊಂದು ಐಡಿಯಾ ಏನಂದ್ರೆ ಹುಡುಗಂದು ನಾದಲ್ಲಿ ಹಂಗೆ ಕಟ್ ಮಾಡ್ತಾರೆ ಅದು ಹಂಗೆ ಲೇಪನ ಆಗ್ಬೇಕು. ವೆರಿ ಸಿಂಪಲ್ ಐಡಿಯಾ. ಸೊ ಅದಕ್ಕೆ ಏನ್ ಮಾಡಬೇಕು?

0: ಕವನು ಅಲ್ಲಿ ಪ್ರೆಸ್ ಮಾಡಿದಾಗ ಅದು ಅದು ಇಂಜೆಕ್ಟ್ ಆಗ್ಬೇಕಲ್ಲಿ. ಥರ್ಡ್ ಇಯರ್ ಸ್ಟೂಡೆಂಟ್ ಅವನು ಆಕ್ಚುಲಿ. ಅದಕ್ಕೊಂದು ಸಿಕೇಚರ್ ಬಿಯಾಂಡ್ ಪ್ರೂನಿಂಗ್ ಅಂತ ಒಂದು ಕಂಪನಿ ಮಾಡ್ದ, ಅದನ್ನ ಡೆವಲಪ್ ಮಾಡಿದಾನೆ ಈಗ. ಅದು ಈ ಪೇಟೆಂಟ್ ಹೋಗಿದೆ. ಈಗ ಅದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ನಮ್ಮ ಮನೆ ಕೃಷಿ ಮೇಳದಲ್ಲಿ ಅದನ್ನ ಎಕ್ಸಿಬಿಟ್ ಮಾಡಿದ್ಮೇಲೆ ಸುಮಾರು ರೈತರು, ಯಾಕಂದ್ರೆ ರೈತರ ಬೆಳೆಗಾರರಿಗೆ ಅದು ಬಹಳ ಇಂಪಾರ್ಟೆಂಟ್ ಆಪರೇಷನ್ ಪ್ರೂನಿಂಗ್. ಅದು ಮತ್ತೆ ಔಷಧ ಹಚ್ಚಕ್ಕೆ ಆಳುಗಳು ಬೇಕು. ಅದು ಬಹಳ ಕರೆಕ್ಟ್ ಆಗಿ ಅಂದ್ರೆ ವೆರಿ ಸಿಂಪಲ್ ಐಡಿಯಾ ದಿಂದ ನಿಮಗೆ ಆದಾಯ, ಒಂದು ಕಂಪನಿ ಉದ್ಯೋಗ ಆಗತ್ತೆ, ಸುಮಾರು ಜನಕ್ಕೆ ಉದ್ಯೋಗ ನೀಡ್ತೀರಾ, ಪ್ಲಸ್ ನೀವು ರೈತರಿಗೆ ಉಪಯೋಗ ಮಾಡ್ತೀರಿ. ಆಕ್ಚುಲಿ ರೈತರಿಗೆ ಬಹಳ ಸಹಾಯ ಆಗತ್ತೆ. ಈಗ ಹಂಗೆ ನಮ್ಮಲ್ಲಿ ಒಂದು, ಈಗ ನಾನು ಆಗ್ಲೇ ಹೇಳಿದಾಗೆ ಇವು ಬೇರೆ ಬೇರೆ ಸೆಕ್ಟರ್ IoT ಮಾಡಬಹುದು, ಅಥವಾ ನೀವು ಡಿಜಿಟಲ್ ಕೃಷಿನಲ್ಲಿ ಮಾಡಬಹುದು, ಪ್ರಿಸಿಷನ್ ಫಾರ್ಮಿಂಗ್ ಅಲ್ಲಿ ಮಾಡಬಹುದು, ಆಹಾರ ಸಂಸ್ಕರಣೆ ಮಾಡಬಹುದು, ವೇಸ್ಟ್ ಟು ವೆಲ್ತ್ ಮಾಡಬಹುದು. ಹಿಂಗೆ ನಮ್ಮಲ್ಲಿ ಇಲ್ಲಿವರೆಗೆ ಸಾಧನೆ ಏನಂದ್ರೆ 111 ಸ್ಟಾರ್ಟ್ಅಪ್ಗಳಿಗೆ ನಾವು ಈಗ ಪ್ರೋತ್ಸಾಹ ಮಾಡಿದ್ದೇವೆ, ನೀಡಿದ್ದೇವೆ. ಒಟ್ಟು 12 crore ಅಷ್ಟು ಅನುದಾನ ಹೋಗಿದೆ ಅವರಿಗೆ. ಅಂದ್ರೆ ನಾಲ್ಕಳದೆ ಪ್ರೀ ಸೀಡ್ ಅಂದ್ರೆ 5 lakh, ಸೀಡ್ ಅಂದ್ರೆ 25 lakh. ಅದು ಕಮಿಟಿ ಎಲ್ಲ ಡಿಸೈಡ್ ಆಗುತ್ತೆ, ಅದು ಆತರ ಅನುದಾನ ಹೋಗಿದೆ. ಸರ್, ಇನ್ನೊಂದು ಬಹಳ ಮುಖ್ಯ, ನಾವು ಇಲ್ಲಿ ನೋಡ್ಬೇಕಂದ್ರೆ 116 crore ವ್ಯವಹಾರ ಸ್ಟಾರ್ಟ್ಅಪ್ಗಳು ಮಾಡಿದ್ದಾರೆ.
1: ವಾವ್, ಅಭಿನಂದನೆಗಳು.
0: ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸುಮಾರು 1,000+ ಉದ್ಯೋಗ ಸೃಷ್ಟಿಯಾಗಿದೆ. ಇದು ಬರೀ ಒಂದು ಇನ್ಕ್ಯುಬೇಟರ್ ಇಂದ. ಆಮೇಲೆ US ಧಾರವಾಡ ನಾಲೆಜ್ ಪಾರ್ಟ್ನರ್ ಅಂತ ಹೇಳ್ತೇವೆ ನಾವು. ನಮ್ಮ ಅಂಡರ್ 5 ಇದಾವೆ ಇನ್ನು. ಈಗ ಆನಂದಲ್ಲಿ ಒಂದಿದೆ, ಮುಂಬೈಲಿ ಒಂದಿದೆ, ಇಲ್ಲೇ ಬೆಂಗಳೂರಲ್ಲಿ ನಿವೇದಿ ಅಂತ ಇದೆ, ಆಮೇಲೆ PDKV ಅಕೋಲ. 5 ಸೆಂಟರ್ಸ್ ನಮ್ಮ ಅಂಡರ್ಲೇ ಬರ್ತದೆ. ಅಂದ್ರೆ ನಾವು ಅವ್ರು ಗೈಡ್ ಮಾಡ್ತೇವೆ. ಅವರು ಇಂಡಿಪೆಂಡೆಂಟ್ ಸೆಂಟರ್ಗಳೇ ಅವು. ಅಂದ್ರೆ ಅವೆಲ್ಲ ಒಟ್ಟಾರೆ ಸೇರಿದ್ರೆ ಒಂದು ಸುಮಾರು 2,000+ ಸ್ಟಾರ್ಟ್ಅಪ್ಗಳು ನಮ್ಮ ಹತ್ರ ಇದಾವೆ.
1: ವಾವ್ ನೋಡ್ರಿ, ನಾಲೆಜ್ ಪಾರ್ಟ್ನರ್ ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಏನಿದೆಲ್ಲ ಧಾರವಾಡದೊಳಗೆ, ಅದು ಕೃಷಿ ವಿಶ್ವವಿದ್ಯಾಲಯದ ನಾಲೆಜ್ ಪಾರ್ಟ್ನರ್. ಹೊಸ ಹೊಸ ವಿಚಾರಗಳು ಬರ್ತದೆ, ನಾವು ಪೀಳಿಗೆ ಅವರು ವಿಚಾರ ಮಾಡೋ ದಿಕ್ಕೇ ಬೇರೆ. ಹೀಗಾಗಿ ಅವರಿಗೆ ಈ ಒಂದು ಪ್ರೋತ್ಸಾಹ ಯೋಜನೆ ಏನಿದೆಲ್ಲ, ಕೃಷಿ ಸ್ಟಾರ್ಟ್ಅಪ್ ಯೋಜನೆ, ಬಹಳ ಹ್ಯಾಂಡಿ ಆಗಿದೆ ಅವರಿಗೆ ಪ್ರೋತ್ಸಾಹ ನೀಡುವಂತದ. ಈ ಒಂದು ಸ್ಟಾರ್ಟ್ಅಪ್ಗಳಿಗೆ ಅರ್ಜಿ ಹಾಕ್ಬೇಕು ಅಂತಂದ್ರೆ ಏನೇನು ಪ್ರಕ್ರಿಯೆ ಅದ, ಈ ಯೋಜನೆಯನ್ನು ಉಪಯೋಗ ಯಾರ್ಯಾರು ಪಡ್ಕೊಳ್ಬಹುದು, ಮತ್ತೆ ಈ ಯೋಜನೆ ಅಡಿ ಇರುವಂತಹ ಲಭ್ಯ ಇರುವಂತಹ ಸವಲತ್ತುಗಳು ಏನಿದೆ? ಯಾಕಂದ್ರೆ ಯಾವಾಗ್ಲೂ ಕೂಡ ಐಡಿಯಾ ಇದೆ ಅಂತಂದ್ರೆ ಅದು ಒಮ್ಮೆ ನಮಗೆ ನಾವು ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಧನ ಸಹಾಯ ಬೇಕಾಗ್ತದೆ. ಸೊ ಏನು ಸೌಲಭ್ಯಗಳನ್ನ ತಮ್ಮ ಒಂದು ವಿಭಾಗದಿಂದ ಕೃಷಿ ವಿಶ್ವವಿದ್ಯಾಲಯದ ಮೂಲಕ ತಾವು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
0: ಸರಿ ಸರ್, ಬಹಳ ಒಳ್ಳೆಯ ಪ್ರಶ್ನೆ ಇದು. ಈಗ ಕೃಷಿ ಸ್ಟಾರ್ಟ್ಅಪ್ ಮತ್ತು ಒಂದು ಉದ್ದಿಮೆಗೆ ಮೊದಲು ಅಂತರ ತಿಳ್ಕೊಂಬಿಡಿ. ಇದನ್ನ ನಾನು ಆಗ್ಲೇ ಹೇಳಿದಾಗ ಇದನ್ನ ಕೃಷಿ ಸ್ಟಾರ್ಟ್ಅಪ್ಗೆ ಯಾರಾದರೂ ಅರ್ಜಿ ಹಾಕ್ಬೋದು. ಇದು krishikabi.org.in ಅಂತ ನಮ್ದು ವೆಬ್ಸೈಟ್ ಇದೆ, ಅಥವಾ ನೀವು ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಂತ ಹೊಡೆದ್ರೆ ಅದು ಬರುತ್ತೆ. ಈಗ ಯಾರು ಹಾಕಬೇಕು ಇದಕ್ಕೆ ಅರ್ಹತೆ? ನಾನು ಆಗ್ಲೇ ಹೇಳಿದಾಗ ಎಲ್ಲರೂ ಅರ್ಹರು ಇದಕ್ಕೆ. ನಮ್ಮಲ್ಲಿ ಕೆಲವರು ಗೃಹಿಣಿಯರು ಹಾಕಿದ್ದಾರೆ, ಮನೆ ನಡೆಸುವಂತ ಹೆಣ್ಮಕ್ಳು ಹಾಕಿದ್ದಾರೆ, ರೈತರು ಹಾಕಿದ್ದಾರೆ, ಯುವಕರು ಹಾಕಿದ್ದಾರೆ, ಕಲಿತವರು ಹಾಕಿದ್ದಾರೆ, ಎಂಜಿನಿಯರ್ಸ್ ಹಾಕಿದ್ದಾರೆ, ಎಲ್ಲರೂ ಇದಾರೆ ಇದರೊಳಗೆ. ಏಜ್ ಲಿಮಿಟ್ ಇಲ್ಲ, ಆಮೇಲೆ ಎಜುಕೇಷನ್ ಅದು ಏನು ಅರ್ಹತೆ ಆ ಥರ ಅವಶ್ಯಕವಾಗಿ ಇಲ್ಲ. ಇದು ಪ್ರಕ್ರಿಯೆ ಹೇಗೆಪ್ಪ ಅಂದ್ರೆ, ಮೊಟ್ಟ ಮೊದಲು ತಮ್ಮ ಹತ್ರ ಒಂದು ಸಮಸ್ಯೆಗೆ ಅಥವಾ ಅವಶ್ಯಕತೆಗೆ ಒಂದು ಐಡಿಯಾ ಇರಬೇಕು, ವಿನೂತನತೆ ಇರಬೇಕು, ಅಂದ್ರೆ ಇನ್ನೋವೇಟಿವ್ನೆಸ್ ಅಂತ ಇರಬೇಕು. ಈಗ ಉದಾಹರಣೆಗೆ ನಾನೊಂದು ಡೈರಿ ಮಾಡ್ತೀನಿ ಅಂತ ಬಂದ್ರೆ ಅದು ಸ್ಟಾರ್ಟ್ಅಪ್ ಆಗಲ್ಲ, ಅದು ಒಂದು ಉದ್ಯಮ ಆಗತ್ತೆ. ನಾ ಡೈರಿನ ಈ ತರ ಬೇರೆ ತರ ಮಾಡ್ತೀನಿ, ಈಗ ಎಮ್ಮೆ ಅಥವಾ ಆಕಳುಗಳು ಕಟ್ಟಕ್ಕೆ ಒಂದು ಪದ್ಧತಿ ಇದೆ. ಈ ನಿನ್ನೆ ಒಬ್ರು ಬಂದಿದ್ರು, ಈ ಶೇಡ್ ನೆಟ್ ಕಲ್ಟಿವೇಶನ್ ಮಾಡ್ತಾರೆ, ಶೇಡ್ ನೆಟ್ಗಳನ್ನು ಹಾಕ್ತಾರೆ ಅವರು. ನಂದು ಶೇಡ್ ನೆಟ್ ಸ್ಟ್ರಕ್ಚರ್ ಬೇರೆ ಇದೆ ಸರ್, ಅದರಲ್ಲಿ ಕಡಿಮೆ ಖರ್ಚಾಗತ್ತೆ, ಜಾಸ್ತಿ ಜಾಗ ಸಿಗತ್ತೆ, ಮೋರ್ ಸ್ಟಡಿ ಇದೆ, ಅರ್ಥಕ್ವಿಕ್ ಅಥವಾ ಇವು ಆದಾಗೆಲ್ಲ ಏನು ಅದಕ್ಕೆ ಆಗೋದಿಲ್ಲ ಅಂತ ಅದು ಐಡಿಯಾ. ಅಂದ್ರೆ ಅವರು ಹೊಸದನ್ನ ತರ್ತಾ ಇದಾರೆ, ಇದ್ರೋ ಶೇಡ್ ಅರ್ಥಕ್ವಿಕ್ ರೆಸಿಸ್ಟೆಂಟ್ ಪ್ರೂಫ್, ಆಮೇಲೆ ಏನೇನೋ ಅವರು ಹೇಳ್ತಾ ಇದ್ರು. ನಾ ಈ ತರ ಈಗ ಬಹಳಷ್ಟು ಜನ ಪ್ರೊಸೆಸಿಂಗ್ ಮಾಡ್ತಿರ್ತಾರೆ. ಈಗ ಉದಾಹರಣೆಗೆ ಈಗ ಕಾಳುಗಳಿಂದ ನೀವು ಬೇಳೆ ತಗೊಳ್ಳಿ ಅಥವಾ ಶೇಂಗಾ ತಗೊಳ್ಳಿ ಎಣ್ಣೆ ಮಾಡ್ತಾರೆ, ಬಟ್ ನಾನು ಹೊಸ ತರ ಮಾಡ್ತಾ ಇದ್ದೀನಿ ಎಣ್ಣೆನ. ಇದು ಪ್ರೋಟೀನ್ ರಿಚ್ ಇದೆ ಅಥವಾ ಇನ್ನು ಫೈಬರ್ ರಿಚ್ ಇದೆ ಅಥವಾ ಇನ್ನೊಂದೇನೋ ಇದೆ. ಹೊಸತನ ಇರಬೇಕು ನಂಬರ್ ಒನ್ ಕಂಡೀಷನ್ ಫಸ್ಟ್ ಸರ್. ಸೆಕೆಂಡ್ ಕಂಡೀಷನು ಇದು ರೈತರ ಅವಶ್ಯಕತೆ ಇರಬೇಕು ಅಥವಾ ರೈತರ ಸಮಸ್ಯೆಗೆ ಪರಿಹಾರ ಇರಬೇಕು. ಆಮೇಲೆ ಇದರಿಂದ ರೈತ ಈ ಸಮಾಜಕ್ಕೆ ಉಪಯೋಗ ಆಗಿರಬೇಕು. ಇವು ಮೂರು ಕ್ರೈಟೀರಿಯಾ ತಾವು ಮೊದಲು ಕೇಳ್ಕೊಳ್ಳಿ, ನಿಮ್ಮ ಹತ್ರ ಇರುವಂತ ಉಪಾಯಕ್ಕೆ ಇವು ಮೂರು ಆಗ್ತಾ ಇದ್ರೆ ಖಂಡಿತವಾಗಿಯೂ ನಮ್ಮಲ್ಲಿ ಅಪ್ಲೈ ಮಾಡಿ. ಇನ್ನು ಹಾಕ್ಬೇಕಾದ್ರೆ ಎರಡು ತರ ಕ್ಯಾಟಗರಿ ಇದಾವೆ. ನಾನು ಆಗಲೇ ಹೇಳಿದಾಗ ಜಸ್ಟ್ ಐಡಿಯಾ ಇದೆ, ಅದನ್ನ ನಾನು ಒಂದು ಮಾದರಿ ಮಾಡಬೇಕು. ಈಗ ಉದಾಹರಣೆಗೆ ಮೊನ್ನೆ ಬಿಜಾಪುರ ಕೆಲವರು ಹುಡುಗರು ಹಾಕಿದ್ದಾರೆ, ಸೀತ್ನಿ ಅಂತ ಮಾಡ್ತಾರೆ ಬಿಜಾಪುರ ಕಡೆ ಎಲ್ಲ. ಹಸಿ ಅಂದ್ರೆ ಇನ್ನು ಮಿಲ್ಕಿ ಸ್ಟೇಜ್ ಅಲ್ಲಿ ಇದ್ದಾಗ ಅದನ್ನ ಸುಟ್ಟು ತಿಂತಾರೆ. ಅದು ಈಗೀಗ ಕಡಿಮೆ ಆಗ್ತಾ ಇದೆ, ಅದು ಒಂದು ಪರಂಪರೆಯಲ್ಲಿ ರೈತರು ಅದನ್ನ ಹೆಚ್ಚಾಗಿ ಮಾಡ್ತಾ ಇಲ್ಲ. ಅವನ ಐಡಿಯಾ ಏನಂದ್ರೆ ಹುಡುಗಂದು, ನಾ ಇದಕ್ಕೊಂದು ಮಷೀನ್ ಡಿಸೈನ್ ಮಾಡ್ತೀನಿ ಸರ್, ಅದು ಮಿಲ್ಕಿ ಸ್ಟೇಜ್ ಏರ್ಹೆಡ್ಗಳನ್ನ ತಂದು ಮಷೀನ್ ಅಲ್ಲಿ ಇಟ್ಬಿಟ್ರೆ ಅದು ಹೆಂಗೆ ಕೈಯಿಂದ ರಬ್ ಮಾಡಿದಾಗ ಬರ್ತಿತ್ತಲ್ಲ ಅದೇ ತರ ಬರುತ್ತೆ. ಇದರಿಂದ ಹೆಚ್ಚು ತಿನ್ನಕ್ಕೆ ಅನುಕೂಲ ಆಗುತ್ತೆ, ಅದ್ರ ಜೋಳದ ಬೆಲೆ ಹೆಚ್ಚಾಗತ್ತೆ, ರೈತಗೆ ಆದಾಯ ಬರುತ್ತೆ, ಆಮೇಲೆ ಪಬ್ಲಿಕ್ಗೆ ತಿನ್ನಕ್ಕೆ ಸಿಗತ್ತೆ ಅಂತ ಒಂದು ಐಡಿಯಾ. ಹಿಂಗೆ ಒಂದು ಐಡಿಯಾ ಅಷ್ಟೇ ಇದೆ ಅವನ ಹತ್ರ, ಒಂದು ಸಣ್ಣ ಡಿಸೈನ್. ಅವನೇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲ, ಅದು ಹೆಂಗಿರತ್ತೆ ಮಷಿನ್,
1: ಈಗ ನಾವು ಗೋವಿಂದೋಳ ಹೆಂಗ್ ಬಿಸಿ ಮಾಡ್ಕೊಂಡು ತಿಂತೀವಲ್ಲ
0: ಅದೇ ತರ ಈ ಬಿಜಾಪುರ ಕಡೆ ಹೋದ್ರೆ ಇದು ಸೀತ್ನಿ ಬಹಳ ಕಾಮನ್. ಅದು ಸಂಕ್ರಾಂತಿ ಟೈಮ್ ಅಲ್ಲಿ
1: ಬೆಳೆಸಿ ತಿನ್ನೋದಂದ್ರೆ ಸಂಭ್ರಮ ರೀ, ಒಂದು ಕಾಲಕ್ಕೆ
0: ಟ್ರೆಡಿಷನ್, ಅದು ಹಬ್ಬನೇ ಇತ್ತಾಗ.

0: ಅದು ಕಡಿಮೆ ಆಗ್ತಾ ಇದೆ ಇರೋದ್ರಿಂದ ಅದು ಕಮರ್ಷಿಯಲೈಸ್ ಮಾಡಬೇಕು. ಎಲ್ಲ ಸಿಟಿನಲ್ಲಿ ಹಾಗೆ ನೀವು ಮೆಕ್ಕೆಜೋಳ ಸುಟ್ಟು ಕೊಡ್ತಾರೆ, ಹಂಗೆ ಈ ಮಷಿನ್ ಇಟ್ಬಿಟ್ರೆ ಇದನ್ನು ಮಿಲ್ಕಿ ಸ್ಟೇಜ್ ಶೀತಿ ನೀವು ತಿನ್ಬಹುದು ಅಂತ ಒಂದು ಐಡಿಯಾ. ಸೊ ಅವರಿಗೆ ನಾವು ಅಂದ್ರೆ ಈ ಎಲ್ಲ ಅದು ಒಂದು ಪ್ರಕ್ರಿಯೆ ಏನಪ್ಪ ಅಂದ್ರೆ ಮೊದಲು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ಮೇಲೆ ಅದು ಪ್ರೋಟೋ ಅಂದ್ರೆ ಐಡಿಯಾ ಟು ಪ್ರೋಟೋಟೈಪ್ ಇದೇನೋ ಅಥವಾ ನೀವು ಆಲ್ರೆಡಿ ಮಾಡಿದಿರಾ ಮಾದರಿ, ಅದು ಆಲ್ರೆಡಿ ಚಲಾವಣೆ ಇದೆ, ನಾ ರೈತರಿಗೆ ಮಾಡ್ತಾ ಇದ್ದೀನಿ, ಬೇಡಿಕೆ ಇದೆ ಅಂತ, ಅದು ಎರಡನೇ ಸ್ಟೇಜಿಗೆ ಹೋಗುತ್ತೆ, ಸೀಡ್ ಸ್ಟೇಜ್ ಫಂಡಿಂಗ್. ಸೊ ನೀವು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ಮೇಲೆ ನಾವು ಮೊದಲು ಒಂದು ಸ್ಕ್ರೂಟಿನಿ ಮಾಡ್ತೇವೆ ಸರ್, ಇಂಟರ್ನಲ್ಲಿ ಇದು ಹೊಸತನ ಇದೆ ಇದರೊಳಗೆ, ಇದು ಅವಶ್ಯಕತೆ ಇದೆಯಾ, ಸಮಸ್ಯೆ ಪರಿಹಾರ ಮಾಡುತ್ತೆ ಅಂತ ನಾವು ಇಂಟರ್ನಲ್ ಸ್ಕ್ರೂಟಿನಿ ಮಾಡಿ ನಾವೊಂದು ಲಿಸ್ಟ್ ಇದಿಷ್ಟು ಮಂದಿ ಕ್ವಾಲಿಫೈ ಆಗಿದೆ ಅಂತ ಹೇಳ್ತೇವೆ. ಅದು ಆದ್ಮೇಲೆ ಒಬ್ಬರು ಮೆಂಟರ್ಸ್ ಡೊಮೇನ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೇವೆ, ಅಂದರೆ ನಮ್ಮ ಎಕ್ಸ್ಪರ್ಟ್ಸ್ ಮುಂದೆ ಮತ್ತೆ ಪ್ರೆಸೆಂಟೇಷನ್ ಮಾಡಿಸ್ತೇವೆ, ಅಂದರೆ ಅದು ವಿನೂತನತೆ ಅಂತ ತಿಳ್ಕೊಳ್ಳೋಕ್ಕೆ. ಅದು ಆದಮೇಲೆ ಒಂದು ಕಮಿಟಿ ಇದೆ ನಮ್ದು, ಆರ್ ಐ ಸಿ ಅಂತ ಇರುತ್ತೆ, ಅದರಲ್ಲಿ 5 ಜನ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವರು ಆನ್ಲೈನ್ ಪ್ರೆಸೆಂಟ್ ಮಾಡಬೇಕು, ಇಲ್ಲಿ ಬರೋದು ಅವಶ್ಯಕತೆ ಇಲ್ಲ, ಎಲ್ಲಿರ್ತಾರೆ ಅಲ್ಲಿಂದನೇ ಅದೇನು ಐಡಿಯಾ ಅಂತ ಅವ್ರು ಜಸ್ಟಿಫೈ ಮಾಡಬೇಕು, ಇದು ಹೊಸದಿದೆ, ಇದರಿಂದ ಉಪಯೋಗ ಆಗುತ್ತೆ, ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಅವ್ರು ಒಂದು 5-4-5 ಸ್ಲೈಡಲ್ಲಿ ಪ್ರೆಸೆಂಟ್ ಮಾಡಬೇಕು. ಅವ್ರು ಕನ್ನಡದಲ್ಲಿ ಮಾಡಿ, ಇಂಗ್ಲೀಷಲ್ಲಿ ಮಾಡಿ, ಅಥವಾ ಅವ್ರಿಗೆ ಮಾತಾಡೋಕ್ಕಾದ್ರೆ ಬೇರೆ ಕಡೆ ಮಾಡಿಸಿ ನಡೀತದೆ. ಅದು ಆದಮೇಲೆ ಅಲ್ಲಿ ಪಾಸ್ ಆಗಿಬಿಟ್ರೆ ನಾವು ಮುಂದೆ ಅವ್ರಿಗೆ ಟ್ರೈನಿಂಗ್ ಕರಿತೇವೆ ಒಂದು ವಾರ. ಅಲ್ಲಿ ಮತ್ತೆ ಅವ್ರಿಗೇನಾಗುತ್ತೆ, ಮಾರಾಟದ ಬಗ್ಗೆ ಅವ್ರಿಗೂ ಅರಿವು ಇರೋದಿಲ್ಲ, ಆಮೇಲೆ ಪ್ರಾಡಕ್ಟ್ನ ಬ್ರ್ಯಾಂಡ್ ಹೆಂಗೆ ಮಾಡಬೇಕು, ಪ್ಯಾಕೇಜಿಂಗ್ ಹೆಂಗೆ ಮಾಡಬೇಕು, ಇದನ್ನು ಮಾರ್ಕೆಟ್ ಪ್ರಮೋಟ್ ಹೆಂಗೆ ಮಾಡಬೇಕು ಅಂತ ಅವ್ರಿಗೆ ಇರೋದಿಲ್ಲ. ಅದಕ್ಕಾಗಿ ನಾವು ಒಂದು ತರಬೇತಿ ಕೊಡ್ತೇವೆ ಒಂದು ವಾರದ್ದು. ಅದು ಆ ತರಬೇತಿ ಆದಮೇಲೆ ಮತ್ತೆ ಆಫ್ಲೈನ್ ಒಂದು ವಾರ ಕೊಡ್ತೇವೆ. ಅದು 15 ದಿವಸಕ್ಕೆ ಮತ್ತೆ ತಯಾರಿ ಮಾಡ್ತೇವೆ ನಾವು ಅವ್ರಿಗೆ ಇನ್ನೊಂದು ಪ್ರೆಸೆಂಟೇಷನ್ಗೆ. ಇನ್ನಷ್ಟು ಚೆನ್ನಾಗಿ ನೀನು ನೆಕ್ಸ್ಟ್ ಕಮಿಟಿ ಮುಂದೆ ಪ್ರೆಸೆಂಟ್ ಮಾಡಿ ಅಂತ ನಾವು ಅದಕ್ಕೆ SIC ಅಂತ ಹೇಳ್ತೇವೆ ನಾವು, ಸೆಲೆಕ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಮಿಟಿ ಅಂತ ಇರುತ್ತೆ. ಅಲ್ಲಿ 7 ಜನ ಎಕ್ಸ್ಪರ್ಟ್ಸ್ ಇರ್ತಾರೆ. ಅಲ್ಲಿ ಮತ್ತೆ ಆನ್ಲೈನ್ ಪ್ರೆಸೆಂಟ್ ಮಾಡ್ತಾರೆ ಅವರು. ಅಲ್ಲಿ ಆನ್ಲೈನಲ್ಲಿ ಪ್ರೆಸೆಂಟೇಷನಲ್ಲಿ ಅವರು ಅಲ್ಲಿ ಏನು ಮಾಡ್ತದೆ, ಆ ಸೆಲೆಕ್ಷನ್ ಕಮಿಟಿ ಏನು ಮಾಡುತ್ತೆ, ಇದು ಸ್ಟಾರ್ಟಪ್ಗೆ ಯೋಗ್ಯ ಇದೆ ಈ ಪ್ರಪೋಸಲ್ಲು ಅಂತ ಅವರು ರೆಕಮೆಂಡ್ ಮಾಡ್ತಾರೆ, ಅಥವಾ ಅವರು ರಿಜೆಕ್ಟ್ ಮಾಡ್ಬೋದು. ಆಮೇಲೆ ಆದರೆ ಎಷ್ಟು ಹಣ ಕೊಡ್ಬೋದು ಇವರಿಗೆ, ಈಗ ಪ್ರೀ ಸೀಡ್ ಇದ್ರೆ 5 ಲಕ್ಷ ಕೊಡಬೇಕು, 4 ಕೊಡಬೇಕು, 3.5 ಕೊಡಬೇಕು, ಎಷ್ಟನೋ ಅವರೇ ಡಿಸೈಡ್ ಮಾಡ್ತಾರೆ ಆ ಕಮಿಟಿ. ಸೀಡ್ ಇದ್ರು ಅಷ್ಟೇ, ಅಪ್ ಟು 25 ಎಷ್ಟು ಕೊಡಬೇಕು ಅಂತ. ಒಮ್ಮೆ ಕಮಿಟಿ ರೆಕಮೆಂಡೇಶನ್ ಆದ್ರೆ ಆಯ್ತು ಸರ್, ನಮ್ಮ ಹತ್ರ ಗ್ರಾಂಟ್ಸ್ ಅಲ್ಲಿ ಮೊದಲೇ ಕೊಟ್ಟಿರ್ತಾರೆ ಸರ್ಕಾರದವರು, ನಾವು ಅದನ್ನ ಒಂದು ಫಾರ್ಮಾಲಿಟಿಗೆ ಒಂದು ಅಪ್ರೂವಲ್ ತಗೊಳ್ತೇವೆ. ಅವ್ರ ಕಡೆಯಿಂದ ಒಂದು ಎರಡು ಕಂಡೀಷನ್ಸ್ ಇದಾವೆ. ಒಮ್ಮೆ ನಿಮ್ದೆಲ್ಲ ಅಪ್ರೂವ್ ಆದ್ಮೇಲೆ ಒಂದು ಕಂಪನಿ ಅಂತ ರಿಜಿಸ್ಟ್ರೇಷನ್ ಆಗಬೇಕು, ಒಬ್ಬ ವ್ಯಕ್ತಿಯಾಗಿ ಮಾಡಕ್ ಬರೋದಿಲ್ಲ. ಈಗ ನಾನೊಂದು ಕಂಪನಿ ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿನೂ ಅಂತ ಮಾಡಬೇಕು. ಆಮೇಲೆ ನಾವು ಗ್ರಾಂಟ್ಸ್ ಅನ್ನ 40%, 40%, 20% ಈ ತರ ರಿಲೀಸ್ ಮಾಡ್ತೇವೆ. ಫಸ್ಟ್ 40% ಕೊಡ್ತೇವೆ, ಅದಕ್ಕೊಂದು 6 ತಿಂಗಳು ಟೈಮ್ ಕೊಡ್ತೇವೆ. ನಾವು ಸ್ವತಃ ಅಲ್ಲಿ ಹೋಗಿ ನೋಡ್ತೇವೆ ಅಭಿವೃದ್ಧಿ ಹೆಂಗೆ ಪ್ರೋಗ್ರೆಸ್ ಮಾಡ್ತಾ ಇದ್ದಾನಂತ. ಜಸ್ಟ್ ನಾವು ದುಡ್ಡು ಕೊಡೋದಿಲ್ಲ, ಅವ್ರಿಗೆ ಟೆಕ್ನಿಕಲ್ ಸಹಾಯ ಮಾಡ್ತೇವೆ, ಮಾರ್ಕೆಟ್ ಸಹಾಯ ಮಾಡ್ತೇವೆ. ಅವ್ರು ನಮ್ಮಲ್ಲೇ ಬಂದು ನಾವು ಒಂದು ಆಫೀಸ್ ಬೇಕಂದ್ರೆ ನಾವು ಆಫೀಸು ಕೊಡ್ತೇವೆ ಅವರಿಗೆ, ಚಿಕ್ಕದೊಂದು ಸ್ಪೇಸ್ ಕೊಡ್ತೇವೆ, ಟೆಲಿಫೋನು, ಕಂಪ್ಯೂಟರ್ ಎಲ್ಲ ನಮ್ಮ ಹತ್ರ ಇದೆ. ಅದಕ್ಕೆ ವರ್ಕಿಂಗ್ ಸ್ಪೇಸ್ ಅಂತ ಹೇಳ್ತೇವೆ ಅಥವಾ ಇನ್ಕ್ಯುಬೇಷನ್ ಸ್ಪೇಸ್ ಅಂತ ಇದೆ, ನಮ್ಮಲ್ಲೇ ಬಂದು ಕೆಲಸ ಮಾಡ್ಬೋದು ಅವರು. ಸೊ ಅದಕ್ಕೂ ಅವಕಾಶ ಇದೆ. ಆಮೇಲೆ ನಮ್ಮಲ್ಲಿರುವಂಥ ಲ್ಯಾಬೊರೇಟರಿಗಳು, ಪ್ರಯೋಗಗಳನ್ನು ಬಳಸ್ಕೋಬಹುದು, ನಮ್ಮ ವಿಜ್ಞಾನಿಗಳ ಜೊತೆ ಸಂಪರ್ಕ ಎತ್ಕೊಂಡು ಅವರು ವರ್ಕ್ ಮಾಡ್ಬೋದು. ಅದು ಆದಮೇಲೆ ಫಸ್ಟ್ ಸ್ಟೇಜ್ ಸಕ್ಸಸ್ಫುಲ್ ಮಾಡ್ದ ಅವನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ಮತ್ತೆ ಸೆಕೆಂಡ್ ಕೊಡ್ತೇವೆ. ಆಮೇಲೆ ಫೈನಲಿ ಅದನ್ನ ಪೇಟೆಂಟ್ಗೂ ಹೋಯ್ತೇವೆ ನಾವು. ಅದು IP ಆಗ್ತಿದ್ರೆ IP ನಾವು ಸಹಾಯ ಮಾಡ್ತೇವೆ, ಅಥವಾ ಎನಿಥಿಂಗ್, ಈಗ ಪೇಟೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ತರದ ಏನ್ ಬರ್ತಾವ ನಮ್ದು ಡಿಸೈನ್ ಆಗಿರ್ಬೋದು, ಅದ್ರ ರಿಜಿಸ್ಟ್ರೇಷನ್ ಎಲ್ಲ ಸಹಾಯ ಮಾಡ್ತೇವೆ. ಒಟ್ಟಾರೆ ಆ ಸ್ಟಾರ್ಟ್ಅಪ್ ಒಂದು ಒಳ್ಳೆ ಕಂಪನಿಯಾಗಿ ಅಭಿವೃದ್ಧಿ ಹೊಂದಬೇಕಂತ ನಮ್ದು ಮುಖ್ಯ ಉದ್ದೇಶ. ಸೊ ಇಲ್ಲಿವರೆಗೂ ನೀವು ಈ ಒಂದು ಪ್ರಕ್ರಿಯೆ ಇದೆ, ಈ ತರ ಒಂದು ಸಹಾಯ ಇದೆ, ಯಾರಾದರೂ ನಮ್ಮನ್ನ ಇದಕ್ಕೆ ಇದ್ರ ಸಲುವಾಗಿ ಸಂಪರ್ಕ ಮಾಡಬಹುದು.
1: ಡಾಕ್ಟರ್ SS ಡೊಳ್ಳಿ ಅವರೇ, ನೋಡ್ರಿ, ನಾವು ಕೃಷಿಗೆ ಮೌಲ್ಯವರ್ಧನೆ ಅಂತ ಹೇಳ್ತೀವಿ, ಯಾಕಂದ್ರೆ ನೋಡ್ರಿ, ಬೆಲ್ಲ ಮಾರೋದಕ್ಕಿಂತ ಅದನ್ನ ಮಿಠಾಯಿ ಮಾಡಿ ಮಾರುವಂತ, ಆಮೇಲೆ ಸಿರಿಧಾನ್ಯಗಳನ್ನು ನೇರವಾಗಿ ಕೊಡೋದಕ್ಕಿಂತ ಅದನ್ನ ಸಂಸ್ಕರಣೆ ಮಾಡಿ ಮತ್ತು ಅವುಗಳ ಮೂಲಕ ಬೇರೆ ಬೇರೆ ಸಂಶೋಧನೆ ಬಹಳ ಮುಖ್ಯ. ಅಂದ್ರೆ ಕೃಷಿ ಶೋಧನೆ ಸಾಧನೆ ಅನ್ನೋದೇ ಇದಕ್ಕೆ, ಅದಕ್ಕೆ ಈ ಸ್ಟಾರ್ಟ್ಅಪ್ ಕೂಡ ಒಂದು ಸಂಶೋಧನೆನೆ. ಆ ಸಂಶೋಧನೆ ಮಾಡಿ ಒಂದು ಐಡಿಯಾವನ್ನ ನಾವು ಅದನ್ನ ತಮ್ಮಂತ ಸಂಸ್ಥೆ ಅದಕ್ಕೆ ಐಡಿಯಾಗಳನ್ನ ತೆಗೆದುಕೊಂಡು ಹೊಸ ಹೊಸ ಉತ್ಸಾಹ ತೆರಳೋರು ಮುಂದೆ ಬರಬೇಕು. ಈ ರೈತರಿಗೆ ಇದರಿಂದ ಏನು ಲಾಭ ಆಗ್ತದೆ ರೀ? ಆಮೇಲೆ ಈ ತರ ಸ್ಟಾರ್ಟ್ಅಪ್ಗಳಿಗೆ ನೀವು ಪ್ರಮೋಟ್ ಮಾಡೋದ್ರಿಂದ ಯುವ ಜನರಿಗೆ, ಮಹಿಳೆಯರಿಗೆ ಹೇಗೆ ಅದರ ಒಂದು ಪ್ರಯೋಜನ ಪಡ್ಕೊಳ್ಬಹುದು, ಏನು ಅನುಕೂಲ ಅಂತ ಹೇಳ್ತೀರಿ?
0: ಇದ್ರ ಮುಖ್ಯ ಉಪಯೋಗ ರೈತರಿಗೆ ಆಗೋದು ಸರ್. ನಾವು ಈ ಸ್ಟಾರ್ಟ್ಅಪ್, ಸರ್ಕಾರ ಸ್ಟಾರ್ಟ್ಅಪ್ಗಳನ್ನು ಯಾಕೆ ಪ್ರಮೋಟ್ ಮಾಡ್ತಾ ಇದೆ ಅಂದ್ರೆ ಇದರಿಂದ ರೈತರಿಗೆ ಉಪಯೋಗ ಆಗಲಿ ಅಂತ. ನಾವು ಒಂದು ಉದಾಹರಣೆ ಹೇಳಿದೆ ನಿಮಗೆ, ಪ್ಯೂಪಾದ ವೇಸ್ಟ್ ಇಂದ ಒಂದು ಕೋಳಿ ಫೀಡ್ ಅನ್ನು ತಯಾರು ಮಾಡಿದ್ದಾನೆ. ಅದು ಪ್ರೋಟೀನ್ ರಿಚ್ ಕೋಳಿ ಫೀಡ್, ಕಡಿಮೆ ಬೆಲೆನಲ್ಲಿ ಒಳ್ಳೆ ಫೀಡ್ ಕೊಡ್ತಾ ಇದ್ದಾರೆ. ಇದನ್ನ ಸುಮಾರು ನನ್ನ ಪ್ರಕಾರ ಒಂದು 100 ಪೋಲ್ಟ್ರಿ ಫಾರ್ಮ್ಗಳನ್ನ ಬಳಸ್ತಾ ಇದ್ದಾವೆ. ಹಂಗೇನೆ ಈ ಸಿಕೇಚರ್ ಅಂತ ಒಂದು ಇನ್ನೊಂದು ಉದಾಹರಣೆ ಕೊಟ್ಟೆ. ಅದು ಏನಾದ್ರು ಡೆವಲಪ್ ಆಗಿ ಮಾರ್ಕೆಟ್ಗೆ ಇನ್ನೂ ಬಿಡ್ತಾ ಇಲ್ಲ ಅವನ ಹುಡುಗ, ಅದು ಪೇಟೆಂಟ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಅಷ್ಟು ಜನಕ್ಕೆ ಅದು 100 ಜನ 200 ಜನ 1,000 ಜನನೂ ಬಳಸ್ಕೋಬಹುದು. ಇನ್ನೊಂದು ಇಲ್ಲೊಂದು ಫ್ಯೂಚರ್ ಬಯೋಟೆಕ್ ಅಂತ ನಾವು ಕೊಟ್ಟಿದ್ದೇವೆ ಮಂಜುನಾಥ್ ಅಂತ ಧಾರವಾಡದವ್ರೇನೆ. ಅವರು ಒಂದು ಈ ಕನ್ಸೋರ್ಷಿಯ ಆಫ್ ಬಯೋ ಫರ್ಟಿಲೈಸರ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಅವ್ರು 1 ಕೋಟಿ ಬಿಸ್ನೆಸ್ ಜಾಸ್ತಿ ಇದೆ. ಅದೇನು ಗೊಬ್ಬರ ತಗೊಳ್ಳೋರೆಲ್ಲ ರೈತರನೇ. ಅಂದ್ರೆ ಒಳ್ಳೆ ಒಂದು ಪ್ರೊಡಕ್ಟ್ ರೈತರಿಗೆ ಲಭ್ಯ ಆಗ್ತಾ ಇದೆ ಕಡಿಮೆ ಬೆಲೆನಲ್ಲಿ. ಆಮೇಲೆ ಇನ್ನೊಂದು ನಾನು ನಿಮಗೆ ಮಷಿನ್ ಬಗ್ಗೆ ಹೇಳಿದೆ. ಇವೆಲ್ಲಾನು ಜನರಲ್ ಪಬ್ಲಿಕ್ಗೆ ನೇರವಾಗಿ ಉಪಯೋಗವಂತದ್ದು. ಅಂದ್ರೆ ಇದರಲ್ಲಿ ಉದ್ದೇಶ ಏನಪ್ಪ ಅಂದ್ರೆ ಒಳ್ಳೆ ತಂತ್ರಜ್ಞಾನಗಳು ಕಡಿಮೆ ವೆಚ್ಚದಲ್ಲಿ ಬಹಳ ಎಫಿಷಿಯಂಟ್ ಇರುವಂತಹ ಟೆಕ್ನಾಲಜಿಗಳು ರೈತರಿಗೆ ಲಭ್ಯ ಆಗಬೇಕನ್ನೋದೇ ಸ್ಟಾರ್ಟ್ಅಪ್ ಉದ್ದೇಶ.

0: ಗುರುತಿದ್ದಂಗೆ ನಮ್ಮ ಒಟ್ಟಾರೆ ಈ ಆರ್ಥಿಕತೆ ಮೂರು ಸೆಕ್ಟರ್ ಇಂದ ಬರ್ತದೆ. ಒಂದು ಮ್ಯಾನುಫ್ಯಾಕ್ಚರಿಂದ ಬರುತ್ತೆ, ಇನ್ನೊಂದು ಸರ್ವಿಸ್ ಇಂದ ಬರುತ್ತೆ, ಮೂರನೇದು ಕೃಷಿಯಿಂದ ಬರುತ್ತೆ. ಈ ಕೃಷಿನಲ್ಲಿ ಏನಾದರೂ ಈ ಅಭಿವೃದ್ಧಿಗಳು ಸಣ್ಣ ಸಣ್ಣ ಏನು ಅಭಿವೃದ್ಧಿಗಳು ಆಗ್ತವೆ, ಇದು ಖಂಡಿತವಾಗಿ ಕೃಷಿ ಆದಾಯಕ್ಕೆ ಅಥವಾ ಒಟ್ಟಾರೆ ವರಮಾನಕ್ಕೆ ಇದು ಒಂದು ತಮ್ಮ ಒಂದು ಕೊಡುಗೆ ಕೊಟ್ಟಂಗಾಗತ್ತೆ. ಸೊ ಇದು ರೈತರ ಉಪಯೋಗ ಬಹಳಷ್ಟು ಇದರಿಂದ ಇದೆ. ನಾನು ಆಗಲೇ ಹೇಳಿದಾಗೆ ಇದು ಈಗ ವಿನೂತನತೆ ಅನ್ನೋದು ಯಾರಿಂದನೂ ಬರ್ಬೋದು, ಅದೇನು ನಮ್ಮ ಸಂಸ್ಥೆಯಿಂದ ಬರಬೇಕಂತೇನಿಲ್ಲ, ರೈತರಿಂದನೇ ಬರ್ಬೋದು. ರೈತರು ಒಳ್ಳೆ ಸಂಶೋಧಕರನ್ನೇ, ಅವ್ರ ಯಾಕಂದ್ರೆ ಸಮಸ್ಯೆಯೊಳಗೆ ಇದ್ದಿದ್ರಿಂದ ಅವ್ರಿಗೆ ಒಳ್ಳೊಳ್ಳೆ ಪರಿಹಾರಗಳನ್ನು ಇರ್ತವೆ. ಸೊ ಅಂಥವ್ರಿಗೆ ಇದೊಂದು ಅವಕಾಶ, ನಿಮ್ಮ ನೀವೇ ಬನ್ನಿ. ಆದ್ರೆ ಏನು, ಒಬ್ಬ ಉದ್ದಿಮೆದಾರ ಆಗಲಕ್ಕೆ ನೀವು ಬರಬೇಕು. ಸುಮ್ಮನೆ ನಾನು ಬಂದು ಒಂದು ಪ್ರಯೋಗ ಮಾಡಿ ಹೋಗ್ತೀನಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ, ಮತ್ತೆ ಅದು ರೈತರಿಗೆ ಮುಟ್ಟೋದಿಲ್ಲ. ಅದೊಂದು ಉದ್ದಿಮೆ ಆಗಿ ಒಂದು ಕಂಪನಿ ಆಗಿ ಬೆಳೀತಂದ್ರೆ ಖಂಡಿತವಾಗಿ ಅದು ರೈತರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ.
1: ಇವತ್ತು ಯಾವುದೇ ದೊಡ್ಡ ಉದ್ಯಮಿ ಬೆಳೆದಾರಂದ್ರೆ ಅವರು ಸವಾಲುಗಳನ್ನು ಸ್ವೀಕರಿಸ್ಯಾರ. ಈ ತರ ಸ್ಟಾರ್ಟ್ಅಪ್ಗಳನ್ನು ಮಾಡಿದವರು, ಈಗ ವಿಶೇಷವಾಗಿ ಈ ಸಾಫ್ಟ್ವೇರ್ ಉದ್ಯಮದೊಳಗೆ ಇಂಥ ಸ್ಟಾರ್ಟ್ಅಪ್ನಿಂದ ಬಹಳ ಮುಂದೆ ಬಂದಂಥವ್ರು, ದೊಡ್ಡ ದೊಡ್ಡ ಕಂಪನಿಗಳ ಸಿಇಒ ಆದಂಥವ್ರು ಬಹಳ ಜನ ಇದ್ದಾರೆ. ಹೀಗಾಗಿ ಅಂದ್ರೆ ನಾವು ಏನೇನು ದೊಡ್ಡದ ಇಟ್ಕೊಳ್ಳೋದು, ದೊಡ್ಡದ ಸಾಧನೆ ಮಾಡ್ಬೇಕು ಅಂದಾಗ ಇದು ಸ್ಟಾರ್ಟ್ಅಪ್ ಒಂದು ಒಳ್ಳೆಯ ಅವಕಾಶ. ಯಾಕಂದ್ರೆ ಒಂದು ನಮ್ಮ ಆರ್ಥಿಕತೆಗೆ ಬೆನ್ನೆಲುಬಾಗಿರೋದು ಕೃಷಿ, ಆ ಕೃಷಿಯಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ ಆಗುವುದು, ಅದು ಒಂದು ಉದ್ಯಮ ಆಗುವಂತದ್ದು.
0: ನೀವು ರೈತರಿಗೆ ಕೇಳಿದ್ರಲ್ಲ, ಒಂದು ಬೆಂಚ್ ಗ್ರಾಫ್ಟಿಂಗ್ ಅಂತ ಒಬ್ರು ಬಂದ್ರು ಇಂಡಿನಲ್ಲಿ. ಇದು ಗ್ರಾಫ್ಟಿಂಗ್ ಕೃಷಿ ಕಸಿ ಮಾಡಂತ ಹೇಳ್ತೇವೆ, ಬಹಳಷ್ಟು ಹಳೆದಿದು. ಬೆಂಚ್ ಗ್ರಾಫ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರು ಈ ದ್ರಾಕ್ಷಿ ಏನು ಅಗಿಗಳು ಒಯ್ತಾರೆ, ಅವ್ರದೇ ಒಂದು ಟೆಕ್ನಾಲಜಿ ತಗೊಂಡ್ಬಂದ್ರೆ ಅವರು ಬಹಳ ಫಾಸ್ಟ್ ಆಗಿ. ಒಂದು ನೀವು ನಂಬೋದಿಲ್ಲ, ಒಂದು ಗಂಟೆಗೆ 2,000 ಕಸಿ ಆಗುತ್ತದೆ ಮಷೀನಲ್ಲಿ. ಆಮೇಲೆ 100% ಸಕ್ಸಸ್ಸು. ಆಮೇಲೆ ಅದು ರೂಟಿಂಗ್ ಎಲ್ಲ ನೋಡಿದ್ರೆ ಬಹಳಷ್ಟು. ನೀವು ನಂಬ್ತಿರೋ ಇಲ್ಲೋ, ಅವ್ರೀಗ ಲಕ್ಷಗಟ್ಟಲೆ ಸಸಿಗಳನ್ನ ಮಹಾರಾಷ್ಟ್ರಗೆಲ್ಲ ಮಾರಾಟ ಆಗ್ತಾ ಇದೆ ಒಂದೇ ಟೆಕ್ನಾಲಜಿ. ಅವ್ರಿಗೆ ನಾವು ಎಷ್ಟು 25 ಲಕ್ಷದಲ್ಲಿ ಒಂದು ಅವರೊಂದು ಈ ಇನ್ಕ್ಯುಬೇಷನ್ ಇದು ಮಾಡಿದ್ದಾರೆ, ಅದನ್ನ ಸಸಿ ತಯಾರಕ್ಕೆ ಒಂದು ಏನು ಬೇಕು ಅದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ, ಅದೊಂದು ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ. ಅಂದ್ರೆ ಲಕ್ಷಗಟ್ಟಲೆ ಜನರು ಅದರಿಂದ ಉಪಯೋಗ ತಗೋತಾರೆ. ಹಂಗೆ ಒಂದು ಸ್ಟಾರ್ಟ್ಅಪ್ ಬೆಳೆದ್ ಬಿಟ್ರೆ ಅದು ಬಹಳ ಜನರಿಗೂ ಉಪಯೋಗ ಆಗುತ್ತೆ, ಆಮೇಲೆ ಅವ್ರಿಗೂ ಉಪಯೋಗ ಆಗುತ್ತೆ, ಯಾರು ಮಾಡಿರ್ತಾರೆ ಅವ್ರಿಗೂ ಉಪಯೋಗ ಆಗುತ್ತೆ.
1: ಖರೆ ನೋಡಿ, ಈಗ ಮೈಕ್ರೋ ಗ್ರೈನ್ಸ್ ಅಂತ ಬಂದದ, 2 ಎಲೆಗಳ, ಅದು ಅದು ಬಹಳ ಪ್ರೋಟೀನ್ ರಿಚ್, ಆಮೇಲೆ ವಿಟಾಮಿನ್ ಯುಕ್ತ ಆದಂತಹದ್ದು, ಅದು ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕೊಡುವಂತದ್ದು. ಹೀಗೆ ಹೊಸ ಹೊಸವುಗಳನ್ನ ಈ ಹೊಸ ಒಂದು ಕೃಷಿ ಪದವೀಧರಾಗಿರ್ಬೋದು ಅಥವಾ ಕೃಷಿ ಮಾಡ್ತಾ ಇರೋ ಅಲ್ಲಿ ಅನುಭವದಿಂದನೇ ಕಂಡಿಡಿಯುವಂತ ಕೆಲವೊಂದು ಐಡಿಯಾಗಳಿದಾವಲ್ಲ, ಅವುಗಳು ಒಂದು ಸ್ಟಾರ್ಟ್ಅಪ್ ಮೂಲಕ ತಮ್ಮ ಸಂಸ್ಥೆ ಮೂಲಕ ಬಂದರೆ ಖಂಡಿತವಾಗಿ ಕೂಡ ಅವರು ಹೆಮ್ಮರವಾಗಿ ಬೆಳೀತಾರೆ. ಅದು ಖಂಡಿತವಾಗಿಯೂ ಕೂಡ ಆರ್ಥಿಕತೆ ಅದಕ್ಕೆ ಒಂದು ಇಂಬಾಗ್ತದೆ, ಮತ್ತೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಬೆಳೀತದೆ, ಅಂದ್ರೆ ನಮ್ಮ ಒಂದು ವಿಚಾರ ಹೊರಗಡೆ ಹೋಗ್ತದೆ. ಹೀಗಾಗಿ ಹಂಗಿರೋದ್ರಿಂದ ಅಂದ್ರೆ ಭಾರತ ತಂತ್ರಜ್ಞಾನದಲ್ಲಿ ಮುಂದುವರೆದಂತ ಸ್ಟಾರ್ಟ್ಅಪ್ಗಳಿಗೆ ಹೆಸರಾದಂತ ಬಂದ್ರೆ ಖಂಡಿತವಾಗ್ಲೂ ಆರ್ಥಿಕತೆ ನಾಗಾಲೋಟದಲ್ಲಿ ಮುಂದುವರಲಿಕ್ಕೆ ಏನು ಇದಿಲ್ಲ. ಅದಕ್ಕೆ ನಮ್ಮ ಯುವಜನರು ಸಾಕಷ್ಟು ಜನ ಇಷ್ಟಪಟ್ಟವರು ಇದ್ದಾರೆ, ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಇನ್ನೂ ಜನ ನಾನು ಇದನ್ನ ಮಾಡ್ತೀನಿ, ನನಗೂ ಒಂದು ಐಡಿಯಾ ಇದೆ, ನಾನು ಈ ಒಂದು ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಸಹಾಯ ತೆಗೆದುಕೊಳ್ತೀನಿ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತೀನಿ ಅಂತಂದ್ರೆ ಈ ಯಾರನ್ನ ಸಂಪರ್ಕಿಸಬೇಕು, ಅರ್ಜಿ ಹಾಕ್ಬೇಕು ಅಂದ್ರೆ ತಮ್ಮ ವಿಳಾಸ, ತಮ್ಮ ಮೊಬೈಲ್ ನಂಬರ್ ಏನಾದರೂ ಇದ್ರೆ ಖಂಡಿತವಾಗಿ ಕೊಡ್ಬೋದಾ ಕೊನೆಯದಾಗಿ?
0: ಇದು ಕೃಷಿ ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಟರ್ ಅಂತ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಕಟ್ಟಡದಲ್ಲಿ ನಮ್ದು ಆಫೀಸ್ ಇದೆ, ಅಲ್ಲಿ ಹೊರಗಡೆ ನಮ್ದು ಬೋರ್ಡ್ ಇದೆ. ನಮ್ಮ ಕಚೇರಿನಲ್ಲಿ ಒಂದು 6-7 ಜನ ಸಿಬ್ಬಂದಿ ಇರ್ತಾರೆ. ನೀವು ಯಾವಾಗಾದ್ರೂ ಇಲ್ಲಿ ಅವರು ಧಾರವಾಡ ಸುತ್ತಮುತ್ತಲಿನವರು ಅಲ್ಲಿ ನೇರವಾಗಿ ಬಂದು ನೀವು ಸಂಪರ್ಕ ಮಾಡಿ ವಿಷಯ ಕೇಳಬಹುದು. ಎರಡನೇ ಮೂಲ ನಾನು ಆಗ್ಲೇ ಹೇಳಿದಾಗೆ ನಮ್ದೊಂದು ವೆಬ್ಸೈಟ್ ಇದೆ, krishik-abi.org.in ಅಂತ. ಅಂದ್ರೆ ನಿಮಗೆ ನಮ್ದೆಲ್ಲ ವಿವರ ಸಿಗುತ್ತೆ, krishik-abi.org.in. ಇದಕ್ಕೆ ನೀವು ಸಂಪರ್ಕ ಮಾಡಿದ್ರೆ ನಿಮ್ಗೆ ಸಿಗತ್ತೆ. ಅಥವಾ ಜಸ್ಟ್ ನೀವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಂತ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನಮ್ದು ಕೃಷಿಕದ್ದು ಬರುತ್ತೆ, ನೀವು ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ನಮ್ದೆಲ್ಲ ಡೀಟೇಲ್ ಸಿಗತ್ತೆ. ಆಮೇಲೆ ನಮ್ಮಲ್ಲಿ ಬಂದ್ರೆ ನಿಮಗೆ ಪ್ರಾಡಕ್ಟ್ಗಳು ನಾವು ಇಲ್ಲಿವರೆಗೆ ಮಾಡೋದು ಡಿಸ್ಪ್ಲೇ ಇದೆ, ಆಮೇಲೆ ಮಾರ್ಗದರ್ಶನ ಕೊಡ್ತೇವೆ, ಎಲ್ಲಾನು ನಿಮ್ಗೆ ಅಪ್ಲಿಕೇಶನ್ ತುಂಬಾ ಬರ್ದಿದ್ರೆ ನಾವು ಅದು ಹೇಗೆ ಅಂತಾನು ಹೇಳ್ಕೊಡ್ತೇವೆ. ಇಷ್ಟು ನಿಮಗೆ ಇಲ್ಲಿ ದೂರಿದ್ದವ್ರು ಬರಕ್ಕಾಗಲಿಲ್ಲ ಅಂದ್ರೆ ನೀವು ಖಂಡಿತವಾಗಿ ನನ್ನನ್ನು ಸಂಪರ್ಕ ಮಾಡಬಹುದು. ನನ್ನ ಮೊಬೈಲ್ ನಂಬರು 9845142796.
1: ಮತ್ತೊಮ್ಮೆ ಹೇಳಿ,
0: 9845142796. ಇನ್ನೊಂದು ನಂಬರ್ ತಗೊಳ್ಳಿ, 0836. ಇದು ಯಾವಾಗಾದ್ರೂ ಮಾಡಬಹುದು,
1: 2214470.
0: ಇದಕ್ಕೂ ತಾವು ಸಂಪರ್ಕ ಮಾಡಬಹುದು. ಎರಡರಲ್ಲಿ ಯಾವ್ದಾದ್ರು ನಂಬರ್ ತಾವು ಸಂಪರ್ಕ ಮಾಡಿ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ತಮಗೆ ಎಲ್ಲ ಡೀಟೇಲ್ಸ್ ಗಳು ತಮಗೆ ಲಭ್ಯ ಇದೆ.
1: ಬಹಳ ಸಂತೋಷ ಡಾಕ್ಟರ್ SS ಡೊಳ್ಳಿಯವರೇ. ಹೆಚ್ಚು ಹೆಚ್ಚು ಜನ ತಮ್ಮನ್ನು ಸಂಪರ್ಕಿಸಲಿ, ಹೆಚ್ಚು ಹೆಚ್ಚು ಅಗ್ರಿ ಸ್ಟಾರ್ಟ್ಅಪ್ಗಳು ಬರಲಿ ಅಂತ ಆಸೆ ಮಾಡ್ತಾ ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸಿ ಭಾಳ ಹೃತ್ಪೂರ್ವಕ ಮಾಹಿತಿ ನೀಡಿದ್ರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಎಲ್ಲರಿಗೂ, ನಮಸ್ಕಾರ.
2: ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳಿಗೆ ಪ್ರೋತ್ಸಾಹ ಯೋಜನೆ ಈ ಕುರಿತಂತೆ ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿಕ್ ಅಗ್ರಿ ಬಿಸಿನೆಸ್ ಇನ್ಕ್ಯುಬೇಟರ್ಸ್ನ ಸಿಇಒ ಹಾಗೂ ಪ್ರಧಾನ ಸಂಶೋಧಕರಾದ

0: ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳೀನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಸಹಕಾರ ವಿಜಯಕುಮಾರ್ ಸಬರದ್.
1: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ತತ್ವಪದಗಳನ್ನು ಪ್ರಸ್ತುತಪಡಿಸುತ್ತಾರೆ ಮರಿಯಪ್ಪ ದಾಸರ್ ಹಾಗೂ ಸಂಗಡಿಗರು.

ಇದುವರೆಗೆ ಮರಿಯಪ್ಪ ದಾಸರ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದಿರಿ. ಇದು ಇಂದಿನ ಕೃಷಿ ರಂಗ. ಇನ್ನು ಹೊತ್ತಾಗಲಿಕ್ಕೆ ಬಂತು ನಾಳಿನ ಕೃಷಿ ರಂಗದೊಳಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ: ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು, ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ದ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪರಸ್ಪರ ಸಹಕಾರದ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸಿದರು. ಸಭೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಉಭಯ ದೇಶಗಳು ಆರ್ಥಿಕ ಹಾಗೂ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸಲು ಮತ್ತು ಪ್ರಮುಖ ಕಲಾದನ್ ಮಲ್ಟಿ ಮಾಡೆಲ್ ಸಾರಿಗೆ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸಮ್ಮತಿ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಭೂಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು, ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಇದೇ 9ರಂದು ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು, ಇದೇ 18ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ದಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು, ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ದತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ದತಿಯನ್ನು ಉತ್ತೇಜಿಸುವ

0: ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು ಒಂದು ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು, ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ದಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047ರ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನೊಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28ರಿಂದ 31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5ರಿಂದ 9ರವರೆಗೆ ಅಮೆರಿಕದ ಓರೆಗಾಂನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ, ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ, ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. ಎರಡನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ, ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ

0: ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22-20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಧಾರವಾಡ, ಕಾರ್ಯಕ್ರಮ ಕಥಾ ಕಲರವ. ಇಂದಿನ ಕಥಾ ಕಲರವದಲ್ಲಿ ಕೇಳಿ ಕಥೆ ಗಾಳಿ ಮತ್ತು ಸೂರ್ಯ.
3: ಆತ್ಮೀಯ ಕೇಳುಗರಿ, ತಮ್ಮೆಲ್ಲರಿಗೂ ನಮಸ್ಕಾರ. ಹಲೋ ಮುದ್ದು ಮಕ್ಕಳೇ, ಹೆಂಗಿದ್ದೀರಿ? ನಿಮ್ ನಿಮ್ ಮನೆಗಳೊಳಗ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನಿವತ್ತು ನಿಮ್ಮ ಮುಂದೆ ಎದಕ್ಕೆ ಬಂದೀನಿ, ಮತ್ತೊಂದು ಈಸೋಪನ ಹೊಸ ಕಥೆಯನ್ನ ನಿಮಗೆಲ್ಲ ಹೇಳಕ್ ಬಂದೀನಿ. ಕಥೆ ಕೇಳೋಕೆ ನೀವೆಲ್ಲರೂ ಸಿದ್ಧವಾಗಿ ಕೂತ್ಕೊಂಡಿದ್ದೀರಿ, ಹೌದಿಲ್ಲೋ? ಸರಿ ಸರಿ ಸರಿ, ಹೊಸ ಕಥೆಯನ್ನ ಹೇಳ್ತೀನಿ. ಹಂಗಾದ್ರ ಮಕ್ಕಳೇ, ನಮ್ಗೆಲ್ಲರಿಗೂ ಉಸಿರಾಡ್ಸ್ಲಿಕ್ಕೆ ಮುಖ್ಯವಾಗಿ ಏನ್ ಬೇಕು? ಗಾಳಿ ಬೇಕು, ಗಿಡ ಮರಗಳು ಬೇಕು, ಹೌದಲ್ಲ? ಕಾಡಿದ್ರೆ ನಾಡು, ಹಂಗಾಗಿ ನಾವುಗಳು ಗಿಡ ಮರಗಳ ರಕ್ಷಣೆಯನ್ನ ಮಾಡಬೇಕು. ಸರಿ, ಹಂಗಿದ್ರ ನಮಗೆಲ್ಲ ಪ್ರತಿದಿನ ಬೆಳಕನ್ನ ಕೊಡುವವರು ಯಾರು? ಸೂರ್ಯ. ನಿಮ್ಮೆಲ್ಲರ ಉತ್ತರವೂ ಸರಿ ಅದ. ಹಂಗಾದ್ರ ಇಂದಿನ ಕಥೆಯಲ್ಲಿ ಗಾಳಿ ಮತ್ತು ಸೂರ್ಯನ ನಡುವೆ ಯಾರು ಬಲಶಾಲಿ ಅನ್ನೋ ವಾದ ನಡೆದದ. ಕಥೆಯ ತಲೆ ಬರಹ ಏನು ಅಂದ್ರ ಗಾಳಿ ಮತ್ತು ಸೂರ್ಯ. ಹಂಗಾದ್ರ ಅವರಿಬ್ಬರೊಳಗ ಯಾರು ಹೆಚ್ಚು ಬಲಶಾಲಿ ಅನ್ನೋದನ್ನ ತಿಳಿದುಕೊಳ್ಳೋಣ ಬರ್ರಿ. ಹಂಗಾದ್ರ ಒಂದು ದಿನ ಗಾಳಿ ಮತ್ತು ಸೂರ್ಯ ತಮ್ಮ ತಮ್ಮಲ್ಲಿನೆ ನಾನು ಬಲಶಾಲಿ ನಾನು ಬಲಶಾಲಿ ಅಂತ ಜಗಳ ಶುರುವಿಟ್ಕೊಂಡ್ರು. ಆ ಸಮಯದೊಳಗ ಸೂರ್ಯ ತನ್ನ ಪ್ರಖರವಾದ ಶಾಖದಿಂದ ಹೊಳಿತಿದ್ರ ಗಾಳಿ ರಭಸದಿಂದ ಜೋರಾಗಿ ಬೀಸ್ತಿತ್ತು. ಬರ್ರೀ ಅವರಿಬ್ರು ಹೆಂಗ್ ಜಗಳಾಡ್ಲಿಕತ್ತಾರ ಅಂತ ಹೇಳಿ ಕೇಳೋಣ.
4: ನೀನೇನು ಹೆಚ್ಚು ಬಲಶಾಲಿ? ನಾನು ಹೆಚ್ಚು ಬಲಶಾಲಿ.
5: ನಾನಾ ಬಲಶಾಲಿ? ನೋಡು, ನಾನು ಎಷ್ಟು ಪ್ರಖರವಾದ ಶಾಖ ಬೆಳಕಿನಿಂದ ಹೊಳಿತಾ ಇದ್ದೀನಿ.
4: ನೀನು ಬರೀ ಹೊಳಿತಿದೀಯ, ಆದ್ರೆ ನಾನು ನೋಡು ಎಷ್ಟು ಬಲಶಾಲಿ ಅಂತ. ನಾನೆಷ್ಟು ರಭಸದಿಂದ ಬೀಸ್ತೇನೆ ನೋಡೀಗ.
3: ಮಕ್ಕಳೇ, ಅದೇ ಸಮಯಕ್ಕ ಪ್ರಯಾಣಿಕನೊಬ್ಬ ದೊಡ್ಡದಾದ ನಿಲುವಂಗಿಯನ್ನ ಧರಿಸಿಕೊಂಡು ಮುಖ್ಯ ರಸ್ತೆಯ ಬದಿಯೊಂದರೊಳಗ ಪ್ರಯಾಣ ಮಾಡ್ಲಿಕ್ಕತ್ತಿದ್ದ. ಇದನ್ನ ಕಂಡು ಸೂರ್ಯ ಮತ್ತು ಗಾಳಿ ತಮ್ಮ ತಮ್ಮಲ್ಲೇ ಪಂದ್ಯವೊಂದನ್ನ ಏರ್ಪಡಿಸೋಣ ಅಂತ ಮಾತನಾಡಿಕೊಂಡ್ರು. ಅದು ಯಾವ ಪಂದ್ಯ ಅಂತ ನಿಮ್ಮಲ್ಲಿ ಕುತೂಹಲ ಮೂಡಿರ್ಬೇಕಲ್ಲ. ಯಾವ ಪಂದ್ಯವನ್ನ ಏರ್ಪಡಿಸಿದ್ರು ಅಂತ ಕೇಳೋಣ.
5: ನೀ ಏನೇ ಹೇಳಿದ್ರು ನನ್ನಷ್ಟು ಬಲಶಾಲಿ ನೀನಲ್ಲ.
4: ಓ ಹಾಗಾ, ಹಾಗಾದ್ರೆ ನಾವಿಬ್ಬರು ಪಂದ್ಯ ಕಟ್ಟೋಣ, ಆಯ್ತಾ?
5: ಆಯ್ತಾಯ್ತು. ಅದೋ ಅಲ್ಲಿ ನೋಡು, ಅಲ್ಲಿ ಒಬ್ಬ ಪ್ರಯಾಣಿಕ ಒಂದು ದೊಡ್ಡ ನಿಲುವಂಗಿಯನ್ನು ಹಾಕೊಂಡಿದ್ದಾನೆ. ಅವನ ಆ ಅಂಗಿಯನ್ನು ಯಾರು ಕಳಚುವ ಹಾಗೆ ಮಾಡ್ತಾರೋ ಅವರೇ ಬಲಶಾಲಿ, ಆಯ್ತಾ?
4: ಆಯ್ತು, ಹಂಗಾಗಿ ತುಂಬಾ ಚೆನ್ನಾಗಿದೆ ಈ ಪಂದ್ಯ.
3: ಹಿಂಗ ಅಂದ್ರೆ ಪ್ರಯಾಣಿಕ ಧರಿಸಿರುವ ದೊಡ್ಡ ನಿಲುವಂಗಿಯನ್ನ ಯಾರು ಕಳಚ್ತಾರೋ ಅವರೇ ಬಲಶಾಲಿ ಅಂತ ಅವರಿಬ್ರು ಮಾತನಾಡಿಕೊಂಡ್ರು. ಹಂಗಾದ್ರ ಸೂರ್ಯ ಮತ್ತು ಗಾಳಿ ಪಂದ್ಯವನ್ನ ಗೆಲ್ಲಲಿಕ್ಕೆ ಏನೇನ್ ಮಾಡಿದ್ರು ಕೇಳ್ರಿಲ್ಲೇ.

0: ನಾನು ಗೆಲ್ಲಲೇಬೇಕು. ನಾನು ತುಂಬಾ ಜೋರಾಗಿ ಬೀಸಿ ಆ ಮನುಷ್ಯನ ಅಂಗಿಯನ್ನ ಕಳಚೋ ಹಾಗೆ ಮಾಡ್ತೀನಿ.
1: ಕಾಳಿ, ತಾನು ಪಂದ್ಯವನ್ನ ಗೆಲ್ಬೇಕು ಅಂಥೇಳಿ ಅನ್ಕೊಳ್ತಾ ರಭಸವಾಗಿ ತನ್ನ ಬೀಸುವಿಕೆಯ ವೇಗವನ್ನ ಹೆಚ್ಚಿಸ್ತು. ಈ ಸಮಯದೊಳಗ ಪ್ರಯಾಣಿಕನಿಗೆ ರಭಸವಾಗಿ ಬೀಸಲು ಆರಂಭಿಸಿದ ಗಾಳಿಯ ಪ್ರಭಾವದಿಂದಾಗಿ ಅತಿಯಾದ ಶೀತ ಮತ್ತು ಚಳಿ ಆಗಿ ಇದರಿಂದ ಪ್ರಯಾಣಿಕನ ದೇಹ ನಡುಗ್ಲಿಕ್ಕೆ ಶುರು ಆಯ್ತು. ಅಲ್ಲದ ಗಾಳಿ ತನ್ನ ಪ್ರಭಾವವನ್ನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಪ್ರಯಾಣಿಕನು ಧರಿಸಿದ್ದ ಮೇಲಂಗಿಯು ಹಾರಿ ಹೋಗೋ ಹಂಗ ಮತ್ತಷ್ಟು ಜೋರಾಗಿ ಬೀಸ್ತೊಡುತ್ತು. ಇದರಿಂದ ಅವ ಮತ್ತಷ್ಟು ಬಳಲುವಂತಾಗಿ ಅವನು ಏನ್ ಮಾಡ್ದ ಕೇಳ್ರಿಲ್ಲೇ.
2: ಬಾ ತಂಡಿ, ಆ ಚಳಿ, ಅಬ್ಬಾ ಏನಿದು, ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ಆ ಚಳಿ, ನನ್ನ ನಿಲುವಂಗಿಯನ್ನ ಇನ್ನಷ್ಟು ಬಿಗಿಯಾಗಿ ಸುತ್ತಕೊಂಡ್ಬಿಡ್ತೀನಿ, ಆಗ ಶೀತ ಕಡಿಮೆ ಆಗ್ತದೆ. ಈಗ ಶೀತ ಕಡಿಮೆ ಆಯ್ತು, ಆರಾಮ ಅನಿಸ್ತಾ ಇದೆ.
1: ಹಿಂಗ ಗಾಳಿಯು ಪ್ರಯಾಣಿಕನ ನಿಲುವಂಗಿಯನ್ನ ಕಳಚಲು ಮಾಡಿದಂತಹ ಪ್ರಯತ್ನಗಳೆಲ್ಲ ವಿಫಲ ಆದವು. ಇದರಿಂದ ಗಾಳಿ ಸುಮ್ಮನಾಗ್ಬೇಕಾಯ್ತು. ಮಕ್ಳಿ, ಗಾಳಿಯ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾದ ನಂತರ ಸೂರ್ಯ ತನ್ನ ಬಲವನ್ನ ತೋರಿಸ್ಲಿಕ್ಕೆ ಮುಂದಾದ. ಹಂಗಾದ್ರ ಈಗ ಸೂರ್ಯ ಏನ್ ಮಾಡ್ದ ಕೇಳ್ರಿಲ್ಲೇ.
3: ಈಗ ನನ್ನ ಸರದಿ, ನಾನು ನನ್ನ ಕಿರಣಗಳ ಉಷ್ಣತೆಯನ್ನ ನಿಧಾನವಾಗಿ ಹೆಚ್ಚಿಸ್ತಾ ಹೋಗ್ತೇನೆ. ನಾನು ಈಗ ನನ್ನ ಉಷ್ಣತೆಯ ಪ್ರಖರತೆಯನ್ನ ಇನ್ನಷ್ಟು ಹೆಚ್ಚು ಮಾಡ್ತೇನೆ.
1: ಹಾ ಮಕ್ಳಿ, ಸೂರ್ಯ ತನ್ನ ಪ್ರಭಾವ ತೋರಿಸ್ಲಿಕ್ಕೆ ಕಿರಣಗಳ ಮೂಲಕ ಬೆಳಗಲಾರಂಭಿಸಿದ. ಸೂರ್ಯನ ಕಿರಣಗಳ ಉಷ್ಣತೆಯಿಂದಾಗಿ ಪ್ರಯಾಣಿಕ ಮೊದಲಿಗೆ ಶೀತಗಾಳಿಯಿಂದಾಗಿ ಬಿಗಿಯಾಗಿ ಸುತ್ತಿಕೊಂಡಿದ್ದ ಮೇಲಂಗಿಯನ್ನ ಕಳಚಿ ತನ್ನ ಹೆಗಲಿಗೆ ಹಾಕೊಂಡ. ಮಕ್ಳೇ, ಆಮೇಲೆ ಆ ಪ್ರಯಾಣಿಕ ಏನ್ ಮಾಡಿರಬಹುದು ಕೇಳೋಣ.
2: ಅಬ್ಬಾ, ತುಂಬಾ ಸೆಕೆ ಆಗ್ತಾ ಇದೆ, ಅಂಗಿಯನ್ನ ಕಳಚಿ ಬಿಡ್ತೀನಿ, ಈ ಟೋಪಿಯನ್ನು ತೆಗೆದು ಬಿಡ್ತೇನೆ. ಎಂತ ಬಿಸಿಲು, ತುಂಬಾ ಸುಸ್ತಾಗ್ತಾ ಇದೆ. ಅಲ್ಲೊಂದು ಮರ ಕಾಣ್ತಾ ಇದೆ, ಅಲ್ಲೋಗಿ ಸ್ವಲ್ಪ ವಿಶ್ರಮಿಸ್ತೇನೆ, ತಂಪು ಗಾಳಿ ಆದ್ರೂ ಸಿಗ್ತದೆ.
1: ಹಾ, ಹಿಂಗ ಉರಿ ಬಿಸಿಲಿನಿಂದ ಪಾರಾಗ್ಲಿಕ್ಕೆ ತನ್ನ ಮೇಲಂಗಿ ಮತ್ತು ಟೋಪಿ ಎರಡನ್ನ ಒಂದು ಮರದ ಕೆಳಗಿರಿಸಿ ಅವನು ಕೂಡ ಮರದ ನೆರಳಿನಡಿ ಕುಳಿತುಕೊಂಡ, ಆಯಾಸವನ್ನ ನೀಗಿಸಿಕೊಂಡ. ಮಕ್ಕಳೇ, ಇಲ್ಲಿ ಸೂರ್ಯ ಮತ್ತು ಗಾಳಿ ಎರಡೂ ಸಹ ತಮ್ಮ ಶಕ್ತಿ ಹಾಗೂ ಪ್ರಕಾಶದ ಪ್ರಭಾವದಿಂದ ಗೆಲ್ಲಲು ಹೊರಟಿದ್ವು. ತಾನು ಬಲಶಾಲಿ ತಾನು ಬಲಶಾಲಿ ಅಂತ ಜಗಳಾಡ್ಲಿಕ್ಕತ್ತಿದ್ರ ಇತ್ತ ಕಡೆ ರಸ್ತೆ ಬದಿಯ ಮರ ಪ್ರಯಾಣಿಕನಿಗೆ ನೆರಳನ್ನ ನೀಡಿ ಆಶ್ರಯ ಕೊಟ್ತು. ಆಗ ಸೂರ್ಯ ಮತ್ತು ಗಾಳಿ ಏನ್ ಮಾತಾಡ್ಕೊಂಡ್ವು ಕೇಳ್ರಿಲ್ಲೇ.
3: ನೋಡು ನೋಡು, ನಾನು ಹೆಚ್ಚು ಬಲಶಾಲಿ, ಪ್ರಯಾಣಿಕ ನಿಲುವಂಗಿಯನ್ನ ಕಳಚೋ ಹಾಗೆ ಮಾಡಿದೆ.
0: ಅಲ್ಲ, ನಾವಿಬ್ರು ನಾ ಹೆಚ್ಚು ನೀ ಹೆಚ್ಚು ಅಂತ ಜಗಳಾಡ್ತೀವಿ, ಆದ್ರೆ ಆ ಮರ ಮನುಷ್ಯನಿಗೆ ನೆರಳನ್ನು ಕೊಟ್ಟು ಆಶ್ರಯ ನೀಡ್ತಲ್ಲ.
3: ಓ ಹೌದಲ್ಲ, ಅದು ನಿಸ್ವಾರ್ಥ ಪ್ರೀತಿ ನೋಡು.
0: ಹೌದು ಹೌದು, ಅದು ನಿಸ್ವಾರ್ಥ ಪ್ರೀತಿ.
1: ಮಕ್ಕಳೇ, ಇಲ್ಲಿ ಸೂರ್ಯ ಮತ್ತು ಗಾಳಿ ಮರದ ನಿಸ್ವಾರ್ಥ ಪ್ರೀತಿಯ ಮುಂದೆ ಸೋತು ಹೋದ್ವು. ಮಕ್ಕಳೇ, ಕಥೆಯನ್ನ ಅರ್ಥ ಮಾಡ್ಕೊಂಡ್ರಲ್ಲ.

ಸರಿ, ಹಂಗಿದ್ರೆ ಕಥೆಯ ಸಾರ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಹಂಗಾದ್ರೆ ಕೇಳ್ರಿ, ಅಹಂಕಾರದಿಂದ ಗೆಲ್ಲಲಾಗದ್ದನ್ನ ನಿಸ್ವಾರ್ಥ ಪ್ರೀತಿಯ ಮೂಲಕ ಗೆಲ್ಲಬಹುದು, ಇದು ಈ ಕಥೆಯ ಸಾರ. ಹಾ ಮಕ್ಕಳೇ, ಬಿರು ಬೇಸಿಗೆಯಲ್ಲಿ ನಮಗ ಗಿಡ ಮರಗಳು ತಣ್ಣನೆಯ ನೆರಳನ್ನ ನೀಡ್ತಾವ. ಅಲ್ಲದ ಜೋರಾಗಿ ಗಾಳಿ ಬೀಸಿದಾಗ ಸಹ ಅದರಿಂದ ಪಾರಾಗ್ಲಿಕ್ಕೆ ನಾವು ಮರದ ಕೆಳಗೆ

0: 디리다.
1: ಇಂದಿನ ಕಥಾಕಲರವದಲ್ಲಿ ಗಾಳಿ ಮತ್ತು ಸೂರ್ಯ ಕಥೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ, ಹೇಮಂತ್ ಕುಮಾರ್ ಬೆಳ್ಳಿ ಹಾಗೂ ನಿತೀಶ್ ಡಂಬಳ್.
2: ಪ್ರಸ್ತುತಿ ಜಿ ಸುರೇಖ ಸುರೇಶ್.

0: ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ. ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ. ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ,
2: ನಿಲ್ಲುಸಿರಿ ಕವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ,
1: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
3: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
1: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ. ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅಸ್ಸಲಾಮು ಅಲೈಕುಮ್ ಸಾಮೀನ್, ಆಪ್ ಸುನ್ ರಹೇ ಉರ್ದು ಪ್ರೋಗ್ರಾಮ್ ಶಿರಾಜೆ ಗುಲ್, ಔರ್ ಮೈ ಹೂ ಆಪ್ಕಿ ಮೇಜ್ಬಾನ್ ಸ್ವಾಲಿಹಾ ಕಿತ್ತೂರ್. ಇಸ್ ಪ್ರೋಗ್ರಾಮ್ ಮೇ ಮೈ ಆಪ್ ಸಭಿ ಕಾ ಖೈರ್ ಮಕದಮ್.

ಕೇಳುಗರೇ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 8:30 5 ಸೆಕೆಂಡ್ಗಳು. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ಅಂದರೆ ನಮ್ಮ ಶ್ರೋತೃಗಳಿಗೆ ನೆನಪಿದೆ ಅಂತ ಅನ್ಕೊಂತೀನಿ. ನಾಲ್ಕು ರೀತಿಯ ಆರೋಗ್ಯ ಮಹಾದೇವಕ್ಕನವರ ಒಂದು ವಚನ ತಗೊಂಡಿದ್ವಿ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಅದರಲ್ಲಿ ನಡೆ ನುಡಿ ಸಾಮಾಜಿಕ ಆರೋಗ್ಯದ ಬಗ್ಗೆ ಹೇಳುತ್ತೆ. ತನು ಶುಚಿ ಅಂದ್ರೆ ದೈಹಿಕ ಆರೋಗ್ಯ, ಮನ ಶುಚಿ ಅಂದ್ರೆ ಮಾನಸಿಕ ಆರೋಗ್ಯ, ಭಾವ ಶುಚಿ ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಅಂತ ನಾನು ಅರ್ಥ ಮಾಡ್ಕೊಂಡಿರೋದು. ಅದರಲ್ಲಿ ನಮ್ಮ ಶ್ರೋತೃಗಳಿಗೆ ಈಗ ಕೆಲವು ಸಂಚಿಕೆಗಳು, ಒಂದು 15-20 ಸಂಚಿಕೆ ಅಂತೂ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆನೆ ಮಾತಾಡಿದೀವಿ. ಅದರಲ್ಲಿ ದೇವತೆಗಳು, ದೇವರು ಮತ್ತು ಅಷ್ಟಾಂಗ ಯೋಗದ ಬಗ್ಗೆ ಎಲ್ಲ ಮಾತನಾಡಿದೀವಿ. ಇನ್ಮೇಲೆ ನಮ್ಮ ಶ್ರೋತೃಗಳಿಗೆ ಇನ್ನೂ ಸುಲಭವಾಗಿ ಅರ್ಥ ಆಗ್ತಕ್ಕಂಥದ್ದು, ಜೊತೆಗೆ ನಾವೆಲ್ಲ ಸುಲಭವಾಗಿ ಕಲೀಲೇಬೇಕಾದ್ದು, ಕಲೀಲೂಬೇಕು. ನಾವು ನಮ್ಮ ದೇಶ ಚೆನ್ನಾಗಿರ್ಬೇಕಾದ್ರೆ, ನಮ್ಮ ಸಮಾಜ ಚೆನ್ನಾಗಿರ್ಬೇಕಾದ್ರೆ ನಮಗೆಲ್ಲ ಒಂದು ಜವಾಬ್ದಾರಿ ಬೇಕಾಗ. ಅದಕ್ಕೆ ನಾವು ಸಾಮಾಜಿಕ ಆರೋಗ್ಯ, ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಅದನ್ನು ಹೇಳುತ್ತೆ, ಸೋಷಿಯಲ್ ಹೆಲ್ತ್ ಅಂತ ಹೇಳಿ. ಇಲ್ಲಿ ಎಲ್ಲ ರೀತಿಯ ಸಂಸ್ಥೆಗಳು ಬರ್ತವೆ, ಅಂದರೆ ಕುಟುಂಬದಿಂದ ಪ್ರಾರಂಭ ಮಾಡಿಕೊಂಡು ನಮ್ಮ ಸಮಾಜದ ಅಥವಾ ರಾಷ್ಟ್ರದ ಅಥವಾ ಮಾನವ ಜನಾಂಗದ ಒಂದು ಸಣ್ಣ ಯೂನಿಟ್ ಅಂದ್ರೆ ನಮ್ಮ ಕುಟುಂಬ.
1: ಹೌದು.
0: ಮತ್ತು ಮನುಷ್ಯ ಅವನ್ ತನ್ನ ಜೀವನವನ್ನು ಪ್ರಾರಂಭ ಮಾಡೋದು ಕುಟುಂಬದಲ್ಲೇನೆ. ಯಾರೋ ತಾಯಿ ತಂದೆಗಳಿಗೆ ನಾವು ಮಕ್ಕಳಾಗಿ ಮಗುವಾಗಿ ಜನಿಸ್ತೀವಿ. ಆಮೇಲೆ ನಮಗಿಂತ ಮೊದಲು ಹುಟ್ಟಿದವರು ಅಣ್ಣ ಆಗಿರ್ತಾರೆ, ಆಮೇಲೆ ಹುಟ್ಟಿದವರು ತಮ್ಮ ಅಥವಾ ಅಕ್ಕ ಅಥವಾ ತಂಗಿ, ಈ ತರ ಸಂಬಂಧಗಳು ಶುರುವಾಗುತ್ತೆ. ಇಲ್ಲಿ ಇದನ್ನ ಬಗ್ಗೆನೂ ನಾವು ತಿಳ್ಕೋಬೇಕು. ಮಹಾದೇವಕ್ಕ ಆಧ್ಯಾತ್ಮಿಕವಾಗಿ ಹೇಳಿದ್ರು ಕೂಡ ಇದನ್ನ ಒಂದು ವಚನದಲ್ಲಿ ಹೇಳ್ತಾರೆ ಅವರು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಸಂಸಾರ ಹುಟ್ಟಬೇಕಂದ್ರೆ ನಾನು ಹುಟ್ಟಬೇಕು ಮೊದಲು. ನಾನು ಹುಟ್ಟಿದಲ್ಲಿ ಸಂಸಾರ, ಸಂಸಾರ ಕುಟುಂಬ. ಈ ಸಂಸಾರ ಅನ್ನೋದನ್ನ ನಮ್ಮಲ್ಲಿ ವಚನ ಸಾಹಿತ್ಯದಲ್ಲಿರ್ಬೋದು, ದಾಸ ಸಾಹಿತ್ಯದಲ್ಲಿರ್ಬೋದು, ಮತ್ತು ಬೇರೆ ಬೇರೆ ನಮ್ಮ ಆಧ್ಯಾತ್ಮಿಕ ಸಾಹಿತ್ಯಗಳ ಏನ್ ಬರ್ತಾರೆ, ಸಂಸಾರ ಅಂದ ಕೂಡಲೇ ಅದನ್ನ ಕಡಿಮೆ ಅನ್ನೋ ತರ ನೋಡ್ತಾರೆ. ಕಡಿಮೆ ಅದು, ಅದು ಬಂಧನಕಾರಿ, ಅದು ಒಳ್ಳೇದಲ್ಲ, ಭಾವಬಂಧನವನ್ನು ತಪ್ಪಿಸ್ಕೋಬೇಕು, ಇದು ನಮ್ಮೆಲ್ಲರೂ ಗುರಿ ಅಂತ ಅನ್ಕೊಂಡಿದೀವಿ. ನಮ್ಮ ಆಧ್ಯಾತ್ಮ ಜೀವಿಗಳು ಅದನ್ನ ನಮಗೆ ಬೋಧಿಸಿದ್ದಾರೆ. ಆದರೆ ಯಾವತ್ತು ನಾವು ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ತೆರ್ಕೊಂಡ್ವು, ಬ್ರಿಟಿಷರು ಬಂದ್ಮೇಲೆ ಪಾಶ್ಚಿಮಾತ್ಯ ಶಿಕ್ಷಣ ಬಂತು, ಜೊತೆಗೆ ಸಾರ್ವತ್ರಿಕ ಶಿಕ್ಷಣ ಬಂತು. ಅಲ್ಲಿ ಮೊದಲು ಹೆಣ್ಮಕ್ಳಿಗೆ ಶಿಕ್ಷಣ ಕಡ್ಡಾಯವಾಗಿ ಇರಲಿಲ್ಲ, ಸಾರ್ವತ್ರಿಕವಾಗೂ ಇರಲಿಲ್ಲ, ಮತ್ತು ಶಿಕ್ಷಣಕ್ಕೂ ಕೂಡ ಜಾತಿ, ಕುಲ, ಗೋತ್ರ ಇತ್ತು. ಅದನ್ನೆಲ್ಲ ತೊಡೆದು ಹಾಕಿ ನಮ್ಮವರೇ ನಮ್ಮ ರಾಜಾರಾಮ್ ಮೋಹನ್ ರಾಯರು, ಆಮೇಲೆ ಈ ಸಂದರ್ಭದಲ್ಲಿ ನಾವು ಸಾವಿತ್ರಿಬಾಯಿ ಫುಲೆಯವರು, ಜ್ಯೋತಿಬಾ ಫುಲೆಯವರು ನೆನೆಸ್ಬೇಕು, ಇಂಥವರೆಲ್ಲ ಕ್ರಾಂತಿ ಮಾಡಿ ನಮಗೆ ಸಾರ್ವತ್ರಿಕ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣವನ್ನು ನಮ್ಮ ಸರ್ಕಾರ ಮಾಡೋ ಹಾಗೆ ಮೊದಲಿಂದ ಬೀಜ ಹಾಕುವಂತ ಬಂದರು ಅವರು. ಆವಾಗ ಸಂಸಾರ ಅನ್ನುವಂಥದ್ದು ಒಂದು ಬಂಧನ ಅಲ್ಲ, ಈ ಜಗತ್ತು ಅನ್ನುವಂಥದ್ದು ಒಂದು ತ್ಯಾಜ್ಯ ಅಲ್ಲ, ಅದನ್ನು ನಾವು ತಿಳ್ಕೋಬೇಕು. ಶರಣರು ಕೆಲವು ಸಂದರ್ಭಗಳಲ್ಲಿ ವಚನಗಳಲ್ಲಿ ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಬಸವಣ್ಣವರು ಹೇಳ್ತಾರೆ. ಆದರೆ ಹೆಚ್ಚು ವಚನಗಳ ಗುರಿ, ಹೆಚ್ಚು ಶರಣರ ಗುರಿ ಏನಿತ್ತಪ್ಪ ಅಂದ್ರೆ, ನಾವು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬೇಕು, ಆಮೇಲೆ ಮೋಕ್ಷ ಅಂತ ಕರೀತಾರೆ ಬುದ್ಧ, ಮಹಾವೀರ, ಶಂಕರಾಚಾರ್ಯರು, ನಿರ್ವಾಣ ಅಥವಾ ಮುಕ್ತಿ ಈ ರೀತಿ ಬಳಸ್ತಕ್ಕಂಥದ್ದು ನಾವು ಕಾಣ್ತೀವಿ. ಅಂದ್ರೆ ನಮ್ಮ ದೇಶದ ಮೊದಲನೇ ಆದರ್ಶ, ನಮ್ಮ ದೇಶದ ಮೂಲ ಗುಣ. ಆದ್ರೆ ಇದರಿಂದ ಏನಾಯ್ತಪ್ಪ ಅಂತಂದ್ರೆ, ಈ ಜಾತಿ ಪದ್ಧತಿ ಗಟ್ಟಿಗೊಳ್ತಾ ಹೋಗ್ಬಿಡ್ತು. ಯಾರು ಸಾಧನೆ ಮಾಡದೇ ಇದ್ದವರು ಅಥವಾ ಅಕ್ಷರ ವಿದ್ಯೆ ಕಲೀಲಾರ್ದವರು ಅವ್ರನ್ನ ಅಥವಾ ಸಂಸ್ಕಾರ ಕೊಡ್ಲಾರ್ದೇನೆ ಅವ್ರನ್ನ ಕೆಳಗಿಡುವ ಪದ್ಧತಿ ಅಥವಾ ಕೀಳು ಮಾಡೋ ಪದ್ಧತಿ ಬೆಳ್ಕೊಂಡು ಬಂದಿತ್ತು. ಅದನ್ನ ತೊಡೆದು ಹಾಕಕ್ಕೆ ಆಗಾಗ ಶರಣರು, ಸಂತರು, ಅನೇಕ ಜನ ಮಹಾತ್ಮರುಗಳು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇದನ್ನ ಸರ್ಕಾರದ ಕೆಲಸ ಅನ್ನೋ ರೀತಿಯಲ್ಲಿ, ಇದು ಸಾರ್ವತ್ರಿಕ ಕೆಲಸ, ಎಲ್ಲರಿಗೂ ಸಮಾನತೆ ಸಿಗಬೇಕು, ಸಂವಿಧಾನ ದತ್ತವಾಗಿ ಇದು ಕೊಡಲ್ಪಡ್ತು. 1947 ನಮಗೆ ಸ್ವಾತಂತ್ರ್ಯ ಬಂದು 50 ನಾವೇನು ಸಂವಿಧಾನವನ್ನು ಅಂಗೀಕರಿಸ್ಕೊಂಡ್ವಿ, ಆ ಸಂವಿಧಾನದಲ್ಲಿ ಇದು ಸಾರ್ವತ್ರಿಕವಾಗಿ ಬಂತು. ಆವಾಗ ಮನುಷ್ಯ ಬಿಳಿಯಕ್ಷರ ಲೌಕಿಕ ಸುಖಗಳನ್ನು ಕೂಡ, ಅವು ತ್ಯಾಜ್ಯ ಅಲ್ಲ, ಅವುಗಳನ್ನ ಇಟ್ಕೊಂಡು ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡಬೇಕಾಗಿತ್ತು. ಆದ್ರೆ ದುರ್ದೈವ ಏನಾಯ್ತು ಅಂದ್ರೆ, ಈ ಜಗತ್ತಿನ ನಿಯಮ ಏನು ಅಂದ್ರೆ, ಯಾವ್ದಾದ್ರು ಒಂದ್ ಕಡೆಗೆ ವಾಲ್ ಬಿಡುತ್ತೆ, ಇದು ಒಂದು ಕಡೆಗೆ ವಾಲೋದು ಒಳ್ಳೇದಲ್ಲ ಅಂತ ಆಕ್ಚುಲಿ ಈಶಾವಾಸ ಉಪನಿಷತ್ತು ಹೇಳುತ್ತೆ. ಅದು ಸುಮಾರು 25,000-30,000 ವರ್ಷಗಳ ಹಿಂದೆ ಹೇಳಿದ್ದಾರೆ. ಒಂದು ಕಡೆ ವಾಲೋದು ಅಂದ್ರೆ ಬರೀ ಅಧ್ಯಾತ್ಮದ ಕಡೆ ಯೋಚನೆ ಮಾಡೋದು ಅದು ಸರಿಯಾದ್ದಲ್ಲ. ಬರೀ ಅಧ್ಯಾತ್ಮವನ್ನು ಮರೆತು ಲೌಕಿಕವಾಗೇ ಇರೋದು ಅದು ಮನುಷ್ಯನ ಶ್ರೇಯಸ್ಸಿಗೆ ಕಾರಣ ಆಗಲ್ಲ. ಎರಡನ್ನೂ ನಾವು ಸಮನ್ವಯ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ.
1: ಸಂಸಾರದಲ್ಲಿ ಇದ್ದುಕೊಂಡೇ ಅಧ್ಯಾತ್ಮವನ್ನ ರೂಢಿಸ್ಕೊಳ್ಬೇಕು.
0: ಮತ್ತು ಸಂಸಾರದ ಮಾರ್ಗ ಅದು ಕೆಟ್ಟದ್ದಲ್ಲ, ಕೀಳಲ್ಲ, ಆದ್ರೆ ನಿಯಮಬದ್ಧವಾಗಿ ನಡ್ಕೊಳ್ಬೇಕು. ಏನು ಸಾರ್ವತ್ರಿಕ ನಿಯಮಗಳೇನಿರ್ತವೆ, ಸಂವಿಧಾನ ಏನ್ ಹೇಳುತ್ತೆ, ಸರ್ಕಾರ ಏನ್ ಹೇಳುತ್ತೆ, ಸಾಮಾಜಿಕ ನಿಯಮಗಳು, ಧಾರ್ಮಿಕ ನಿಯಮಗಳು ಇರ್ತವೆ, ಅದರಂತೆ ನಡ್ಕೊಂಡ್ರೆ ಸಮಸ್ಯೆ ಇಲ್ಲ. ಇಲ್ಲದೆ ಹೋದ್ರೆ ಈಗ ಶಿಕ್ಷೆ ಇದೆ. ಇವಾಗ ಅಂದ್ರೆ ಹಿಂದೆ ಜಾತಿ ಪದ್ಧತಿ ಮಾಡಿದ್ರೆ ಶಿಕ್ಷೆ ಇರಲಿಲ್ಲ, ಆದ್ರೆ ಇವಾಗ ಶಿಕ್ಷೆ ಇದೆ. ಆದ್ರಿಂದ ಇವಾಗ ಕೆಲವು ಮೌಲ್ಯಗಳಿಗೆ ರಕ್ಷಣೆ ಇದೆ, ಕೆಲವು ತಪ್ಪುಗಳಿಗೆ ಶಿಕ್ಷೆ ಇದೆ. ಅದು ಕೂಡ ಸಾಮಾಜಿಕ ಆರೋಗ್ಯದಲ್ಲಿ ಬರುತ್ತೆ ಮೇಡಮ್. ಸಾಮಾಜಿಕ ಆರೋಗ್ಯ ಅಂದ್ರೆ ತುಂಬಾ ವ್ಯಾಪಕವಾಗಿರುವಂತದ್ದು, ಮತ್ತೆ ನಾವು ಅದಕ್ಕೆ ಗಮನ ಕೊಡ್ಲೇಬೇಕು. ನಮ್ಮ ಶ್ರೋತೃಗಳು, ನಾನು ಅವ್ರಿಗೆ ಹೇಳ್ತೀನಿ, ಇಷ್ಟು ದಿವಸ ನೀವು ನಿಸರ್ಗ ಜ್ಞಾನಾಮೃತ ಕೇಳಿ ಏನು

0: ಓಡಿಸ್ಕೊಳಕ್ ಪ್ರಯತ್ನ ಪಟ್ಟಿದ್ದೀರಾ, ಸಂತೋಷ ಪಟ್ಟಿದ್ದೀರಾ, ಮತ್ತು ಅನೇಕ ಜನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ. ನಾವೀಗ ಪ್ರಶ್ನೆ ಕೇಳೋದು ಬಿಟ್ಬಿಟ್ಟಿದೀವಿ, ಯಾಕಂದ್ರೆ ನಿಮಗೆ ಅದರಲ್ಲೂ ಟೆನ್ಷನ್ ಮಾಡೋದು ಬೇಡ. ಯಾವ ಪ್ರಶ್ನೆ ಬರುತ್ತೋ, ಏನು ಉತ್ತರ ಕೊಡಬೇಕು ಬೇಡ. ನೀವು ಕೇಳಿ ಆನಂದಿಸಿ, ಆನಂದಿಸ್ಬಿಟ್ಟು ಅದನ್ನ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡಿ. ಮತ್ತು ಇನ್ನು ಮುಂದೆ ಬರ್ತಕ್ಕಂತ ವಿಷಯ ಸಾಮಾಜಿಕ ಆರೋಗ್ಯದ ವಿಷಯ ಇದೆಯಲ್ಲ, ಇದು ನಮ್ಗೆಲ್ರಿಗೂ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಈಗ ನೀವು ಯೋಗವನ್ನು ಮಾಡಿ ಬಿಡಿ, ಅದಕ್ಕೆ ಆಲ್ಟರ್ನೇಟ್ ಬೇರೆ ಇರ್ಬೋದು, ವಾಕಿಂಗ್ ಮಾಡ್ಬೋದು ಅಥವಾ ವ್ಯಾಯಾಮ ಮಾಡ್ಬೋದು, ಜಿಮ್ಗೆ ಹೋಗ್ಬೋದು, ಏನಾದರೂ ಮಾಡಿ. ಇನ್ನು ಕೆಲವರು ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಆಡಬಹುದು, ಬೇಕಾದಷ್ಟು ನೀವು ಏನಾದ್ರು ಮಾಡ್ಕೊಳ್ಬಹುದು, ಆಲ್ಟರ್ನೇಟ್ ಇದೆ ಅದಕ್ಕೆ. ಆಧ್ಯಾತ್ಮಿಕ ಜೀವನ ತುಂಬಾ ಪರ್ಸನಲ್ ಅದು. ಆದ್ರೆ ಇನ್ಮೇಲೆ ಏನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಲ್ಲ, ಸಾಮಾಜಿಕ ಆರೋಗ್ಯ, ಸೋಷಿಯಲ್ ಹೆಲ್ತ್, ಇದು ಕಡ್ಡಾಯವಾಗಿ ಎಲ್ಲರೂ ಕಲ್ತ್ಕೊಳ್ಳೇಬೇಕು. ಕಲ್ತ್ಕೊಂಡಷ್ಟು ನಿಮಗೆ ಸಮಾಜದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ನಿಮ್ಗೆ ಒಳ್ಳೆ ಹೆಸರಿರುತ್ತೆ, ನಿಮ್ಮ ಬಗ್ಗೆ ನಂಬಿಕೆ, ಪ್ರೀತಿ, ವಿಶ್ವಾಸ ಬೆಳೆಯುತ್ತೆ. ನಾವು ಸಾಮಾಜಿಕ ಅನಾರೋಗ್ಯ ಮಾಡ್ಕೊಂಡ್ಬಿಟ್ರೆ ಸಂಬಂಧಗಳು ಕೆಟ್ಟೋಗ್ಬಿಡ್ತವೆ. ಮೊದಲು ಕೌಟುಂಬಿಕ ಸಂಬಂಧ ಕೆಡ್ಬೋದು, ಆಮೇಲೆ ಸಂಘ ಸಂಸ್ಥೆಗಳು ಕೆಟ್ಟೋಗ್ಬೋದು, ಆಮೇಲೆ ರಾಷ್ಟ್ರಕ್ಕೂ ಕೂಡ ಒಳ್ಳೇದಲ್ಲ. ಆದ್ರಿಂದ ಸಾಮಾಜಿಕ ಆರೋಗ್ಯದ ಕಡೆ ಪ್ರತಿಯೊಬ್ಬರು ಗಮನ ಹರಿಸಬೇಕು. ಅದೇ ನಾನು ಹೇಳ್ತಿರ್ತೀನಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯಲ್ಲಿ ಪ್ರತಿನಿತ್ಯ ಎರಡು ಹೊತ್ತು ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಮಾಡ್ತೀವಿ, ಬೆಳಗ್ಗೆ ಸಂಜೆ. ಆವಾಗ ಎಲ್ಲಾ ವಿಷಯಗಳು ಪ್ರಸ್ತಾಪ ಆಗ್ತಿರ್ತವೆ. ಈವನ್ ಬ್ಯಾಂಕಿಂಗ್ ವಿಷಯ ಕೂಡ ಪ್ರಸ್ತಾಪ ಮಾಡ್ತಿರ್ತೀನಿ ನಾನು, UPI ನಲ್ಲಿ ಇಷ್ಟು ಆಗಿದೆ, ಟ್ರಾನ್ಸಾಕ್ಷನ್ ಆಗಿದೆ. ಆವಾಗ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು, ಮತ್ತೆ ಸ್ವಾಮೀಜಿಗಳು ಈ ಶಿವಾನುಭವದಲ್ಲಿ ಎಲ್ಲ ಪ್ರಸ್ತಾಪ ಮಾಡಬಹುದಾ ಅಂತ. ಮಾಡಬೇಕು. ನಾವು ಇಷ್ಟು ದಿವಸ ಸಾಮಾಜಿಕ ಆರೋಗ್ಯದ ಕಡೆಗೆ ಮತ್ತು ರಾಷ್ಟ್ರಭಕ್ತಿಯ ಕಡೆಗೆ ಗಮನ ಕೊಡಲಾರದಕ್ಕೆ ನಮಗೆ ಮತ್ತು ರಾಷ್ಟ್ರಕ್ಕೆ ತೊಂದರೆ ಆಗಿದೆ, ನಮ್ಮ ರಾಷ್ಟ್ರದ ಶಕ್ತಿ ಕಡಿಮೆ ಆಗಿದೆ. ಆದ್ದರಿಂದ ಇನ್ಮೇಲೆ ಪ್ರತಿಯೊಬ್ಬರು ಕೂಡ ನಮ್ಮ ಸಮಾಜದ ಕಡೆಗೆ, ರಾಷ್ಟ್ರದ ಕಡೆಗೆ, ಪರಿಸರದ ಕಡೆಗೆ ಪ್ರತಿಯೊಬ್ಬರು ಗಮನ ಹರಿಸಲೇಬೇಕು. ಹಾಗೆ ಹರಿಸಿದ್ರೆ ಮಾತ್ರ ನಾವು ಚೆನ್ನಾಗಾಗ್ತೇವೆ, ನಮ್ಮ ವ್ಯಕ್ತಿತ್ವನೂ ಬೆಳೆಯುತ್ತೆ, ಜೊತೆಗೆ ನಮ್ಮಿಂದ ರಾಷ್ಟ್ರಕ್ಕೆ ಒಂದು ಸಣ್ಣ ಸೇವೆ, ಅಳಿಲು ಸೇವೆ ಸಲ್ಲುತ್ತೆ. ಆದ್ದರಿಂದ ಸಾಮಾಜಿಕ ಆರೋಗ್ಯ ಅಂತ ಏನು ಬರುತ್ತೆ ಮುಂದೆ, ನಮ್ಮ ಶ್ರೋತೃಗಳು ತುಂಬಾ ಚೆನ್ನಾಗಿ ಗಮನ ಕೊಡಿ, ಮತ್ತು ಮಕ್ಕಳಿಗೆ ಇದನ್ನ ಕೇಳಿಸಿ. ನಾನು ಅದೇ ಹೇಳೋದು, ತುಂಬಾ ಚಿಕ್ಕ ಮಕ್ಕಳು ಇದ್ರು ಕೂಡ ಪ್ರೀತಿಯಿಂದ ಅವ್ರನ್ನ ರೇಡಿಯೋ ಹತ್ರ ಕರ್ಕೊಂಡು ಕೂತ್ಕೊಳ್ಳಿ. ಮಕ್ಕಳು ಇದನ್ನ ಕೇಳಿದ್ರೆ ಅವಕ್ಕೆ ಸುಮ್ನೆ ಅರ್ಥ ಆಗುತ್ತೋ ಬಿಡುತ್ತೋ, ಅವ್ರ ತಲೆಯಲ್ಲಿ ಒಂದು ಬೀಜ ಬೀಳಲಿ,
1: ಹೌದು
0: ಅದು ಇವತ್ತಲ್ಲ ನಾಳೆ ಖಂಡಿತ ಕೆಲಸ ಮಾಡೇ ಮಾಡುತ್ತೆ,
1: ಫಲ ಕೊಟ್ಟೆ ಕೊಡುತ್ತೆ.
0: ಆದ್ರಿಂದ ಪ್ರತಿಯೊಬ್ಬರು ಈ ಸಾಮಾಜಿಕ ಆರೋಗ್ಯದ ಕಡೆಗೆ ಇನ್ಮೇಲೆ ಚೆನ್ನಾಗಿ ಗಮನ ಹರಿಸಿ ಅಂತ ತಿಳ್ಕೊಂಡು ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮೇಡಮ್.
2: ಕೇಳುಗರೇ, ಇಷ್ಟೊತ್ತು ಸಾಮಾಜಿಕ ಆರೋಗ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ ಪೀಠಿಕೆಯನ್ನ ಇವತ್ತು ಗುರುಜಿಯವರು ಹಾಕೊಟ್ರು. ಇನ್ ಮುಂದೆ ಸಾಮಾಜಿಕ ಆರೋಗ್ಯ ಹೇಗಿರುತ್ತೆ, ಏನು, ನಾವು ಏನ್ ಮಾಡಬೇಕು, ನಮ್ಮ ಕರ್ತವ್ಯಗಳೇನು, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅವರು ಹೇಳೋರಿದ್ದಾರೆ. ಇವತ್ತು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೆ
4: ನಿಸರ್ಗ ಜ್ಞಾನಾಮೃತ,
3: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
5: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
3: ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ.
6: ಆಕಾಶವಾಣಿ ಧಾರವಾಡ.
7: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ ಪ್ರತಿ ಬುಧವಾರ

0: ಮುಂಜಾನೆ 9:15 ಕನ್ನಡ ಗೀತಾ ರಾಮಾಯಣ. ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡುವುದರಿಂದ ಆಗೋ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇಲ್ಲುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414 2443415 2443416 STD ಕೋಡ್ 0836.
2: ನಲ್ಮಯ ಕೇಳುಗರೆ, ಆಕಾಶವಾಣಿಗೆ 90ರ ಹರೆಯ

0: ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿ.
1: ಯುವ ಮಿತ್ರರಿಗೆ ನಾನು ಹೇಳೋದು, ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ತಂದ್ಕೊಳ್ಬೇಕು ಅಂದ್ರೆ ನೀವೊಬ್ಬ ಒಳ್ಳೆ ಪ್ರಜೆಯಾಗಿ, ರಾಷ್ಟ್ರಭಕ್ತರಾಗಿ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ಬಲಿದಾನ ವ್ಯರ್ಥ ಆಗಬಾರದು ಅಂತಿದ್ರೆ ನೀವೆಲ್ಲರೂ ರೇಡಿಯೋ ಕೇಳಕ್ಕೆ ಶುರು ಮಾಡಬೇಕು. ಆಕಾಶವಾಣಿಯ ಬದುಕಿದೆಯಲ್ಲ ಇದು 90 ವರ್ಷ, 90 ವರ್ಷ ಆದರೂ ಕೂಡ ಆಕಾಶವಾಣಿಯ ಮಹತ್ವ ಕಡಿಮೆ ಆಗಿಲ್ಲ. ಅಂತ ಒಳ್ಳೊಳ್ಳೆ ಕಾರ್ಯಕ್ರಮ ರೇಡಿಯೋ ಕೊಡ್ತಾ ಇದೆ.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ ಸರಿಯಾಗಿ 9:30:06. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಧಾರವಾಡ
1: ಹಾಸ್ಯ ನಾಟಕ ಕಮಲಾಬಾಯಿ ಕಂಗ್ಲೀಷ್ ಪುರಾಣ, ರಚನೆ ಗಿರೀಶ್ ಕುಲಕರ್ಣಿ, ನಿರ್ದೇಶನ ಮಂಜುಳಾ ಪುರಾಣಿಕ್. ಕೇಳಿ ಹಾಸ್ಯ ನಾಟಕ ಕಮಲಾಬಾಯಿ ಕಂಗ್ಲೀಷ್ ಪುರಾಣ.
2: ಯಾರೋ ಬಂದ್ರು ಅಂತ ಕಾಣ್ತದ, ನೋಡೇ ಬಿಡ್ತೀನಿ.
3: ಹೋ ಹೋರಿ, ಕಮಿಂಗೋ ಕಮಿಂಗೋ, ವೇಟ್ ರೀ.
4: ಏ ಎಷ್ಟದ ಬಾಗಲ ತೆಗಿಲಿಕ್ಕೆ? ಅದೇನು ಹೂರಿ ಹೂರಿ ಅಂತ ಒದರ್ತಿದ್ಯಲ್ಲ, ಓಣ್ಯಾಗ ಹೂ ಮಾರ್ಲಿಕ್ ಹೊಂಟಿ ಏನು? ಅಲ್ಲ ಕಮಿಂಗು ಕಮಿಂಗು ಅಂದ್ರೇನು? ಆ ಅಲ್ಲ ನನ್ನ ಕಮಂಗಿ ಕಮಂಗಿ ಅಂತಿದಿ, ನನ್ನ ಹೋಟೆಲ್ನಾಗ ವೇಟರ್ ಅಂತಿದಿ.
3: ಛೇ ಛೇ ಛೇ ಛೇ ಛೇ, ಒಂದ ಉಸಿರ್ನ ಮಾತಾಡ್ಬೇಡ್ರಿ. ಇಂಗ್ಲಿಷ್ ನಾಗ ಹೂ ಅಂದ್ರ ಯಾರು ಅಂತ, ಹೌದಿಲ್ಲೋ? ಇಂಗ್ಲಿಷ್ ರೂಢಿ ಮಾಡಿಕೊಂಡು ಸ್ಟೈಲಿಶ್ ಆಗಿ ಮಾತಾಡೋಣ ಅಂತ ಯಾರು ಅನ್ನೋದಕ್ಕ ಹೂರಿ ಅಂದೆ, ಬಂದೆ ಅನ್ನೋದಕ್ಕ ಕಮಿಂಗು, ತಡೀರಿ ಅನ್ನೋದಕ್ಕ ವೇಟ್ರಿ ಅಂತ.
4: ನಿನ್ ಹೆಡ್ ಅಂದ್ರ ನಿನ್ನ ತಲಿ, ಇದಕ್ಕ ಇಂಗ್ಲಿಷ್ ಅನ್ನೋದಿಲ್ಲ ಕಮಲಾ, ಕಂಗ್ಲೀಷು ಅಂತಾರ. ಅಲ್ಲ

0: ಅಮ್ಮಿಂದೊಮ್ಮಿಗಿಲೆ ನಿನಗ ಈ ಇಂಗ್ಲಿಷ್ ಹುಚ್ಚು ಯಾಕೆ ಹೊಕ್ಕಿತ್ತು ಅಂತೇನೆ.
1: ಹುಚ್ಚು? ಐ ಮೀನ್ ನನ್ನ ಮ್ಯಾಡ್ ಅಂತೀರಿ?
0: ನೀ ಮೀನು ನಾ ಮೊಸಳೆಯೋ ಒಂದು ತಿಳಿವಲ್ತು ಅಲ್ಲ. ಇದ್ದಕ್ಕಿದ್ದಂಗ ತಲೆಗೆ ತ್ರಾಸ ಆಗಿದೇನು? ಡಾಕ್ಟರ್ ಕಡೆ ಏನಾರ?
1: ಕರ್ಮ ಕರ್ಮ ನಂದು. ಹೂ ಟೋಲ್ಡ್ ಯು?
0: ಒಮ್ಮಿಂದೊಮ್ಮಿಗಿಲೆ ಈ ಇಂಗ್ಲಿಷಿನ ಹುಚ್ಚು ನಿನ್ನ ಹೆಡ್ ನ್ಯಾಗ ಫಿಲ್ ಮಾಡಿದವ್ರು ಯಾರು ಅಂತ ಅಲ್ಲ, ಯಾವ್ದರ ಸಿನಿಮಾದ ಪ್ರಭಾವ ಏನಿದು?
1: ಯಾವ ಸಿನಿಮಾದ ಪ್ರಭಾವನೂ ಅಲ್ಲ, ನಾಟಕದ ಪ್ರಭಾವನೂ ಅಲ್ಲ. ರೀ ಕಮ್ರಿಲೆ ಸಿಟ್ರಿ ಸಿಟ್ರಿ ಅಂತೀನಿ.
0: ಸಿಟ್ಟ? ನನ್ನ ಮ್ಯಾಲ ಸಿಟ್ಟಿಗೆ ಹೇಳಲಿಕ್ಕೆ ನಾ ಏನ್ ಮಾಡಿದ್ನೆ?
1: ಅಯ್ಯ ಕೂಡ ಬರ್ರಿ ಅಂದೆ. ನಿಮಗಂತೂ ಇಂಗ್ಲಿಷ್ ಅಂದ್ರೆ ಅಲರ್ಜಿ.
0: ಹೌದು, ನಾನು ಕನ್ನಡದ ಕಟ್ಟಾಳು, ಹಂಗಂತ ನನ್ ಇಂಗ್ಲಿಷ್ ಬರಂಗಿಲ್ಲ ಅಂತೇನ್ ತಿಳಿಬೇಡ. ನಿನ್ನಂಗ ಕಮ್ರಿ ಸಿಟ್ರಿ ಸ್ಟ್ಯಾಂಡ್ ರೀ ಅಂದ್ರ ಕಂತ್ರಿ ಕಂಗ್ಲೀಷ್ ಅಂತಾರ. ಯಾರ ಕೇಳಿಸಿಕೊಂಡ್ರ ನಗತಾರ ಆತು.
2: ಸದ್ಯಕ್ಕ ನಾವೊಬ್ಬನೇ ಕೇಳಿಸ್ಕೊಂಡೇನ್ ಹೇಳ್ರಿ ಮಾಮ.
0: ಬಂದು ನೋಡುವ ನಿನ್ನ ತಮ್ಮ ಗೋಪಿ, ಅವನ ಎದುರಿಗಾಗ್ಲಿ ನಿನ್ನ ಕಂಗ್ಲೀಷ್ ಭಾಷಾ ಪ್ರದರ್ಶನ.
2: ಕಂಗ್ಲೀಷು? ಇದ್ಯಾವ ಭಾಷಾ ರೀ ಮಾಮ?
0: ಏ ಗೋಪಿ, ಬಟ್ಲರ್ ಇಂಗ್ಲಿಷ್ ನ್ಯಾಗ ಕನ್ನಡ ಮಿಕ್ಸ್ ಮಾಡಿ ನನಗೂ ಇಂಗ್ಲಿಷ್ ಬರ್ತದ ಅಂತ ದೊಡ್ಡಿಸ್ತನ ತೋರಿಸ್ಲಿಕ್ ಮಾತಾಡ್ತಾರಲ್ಲ, ಅದ ಕಂಗ್ಲೀಷ್ ಏನಪ್ಪಾ?
2: ತಿಳೀತು ತಿಳೀತು. ನಾ ಬರುವಾಗ ಒಂದೆರಡು ಶಬ್ದ ಕಿವಿಗ್ ಬಿದ್ವು, ಕಮ್ರಿ ಸಿಟ್ರಿ. ಹೌದಲ್ಲ ಅಕ್ಕಾ?
1: ನೀ ಸುಮ್ನಿರೋ ಗೋಪಿ, ನಾ ಇಂಗ್ಲಿಷ್ ಮಾತಾಡಿದ್ರ ನಿಮ್ ಮಾಮಾಗ ಸ್ಟಮಕ್ ಫೈರ್. ಗೋಪಿ
2: ಸ್ಟಮಕ್ ಫೈರು?
0: ಹೊಟ್ಟಿ ಕಿಚ್ಚು ಅಂತ.
2: ಓ ಕೂಲಾತು ಕೂಲಾತು
0: ಕೂಲಾತು ತಣ್ಣಗಾತು ಅಂದೇನು?
1: ಅಯ್ಯೋ ನನ್ ತಲೆಗ್ ಒಂದಿಷ್ಟು ಅಂದಂಗ ಕಪ್ನಾಗ ಚಹಾ ಹಾಕಿಟ್ಟಿದ್ದೆ, ಕೋಲ್ಡ್ ಆಗಿ ಹೋತು ಏನೋ. ರೀ ಹಾಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ವೇಟ್ ರೀ.
2: ವೇಟ್ ಮಾಡೋದ್ರಿಂದ ನಮ್ಮ ವೇಟ್ ಏನು ಕಡಿಮೆ ಆಗುದಿಲ್ಲ ಯಾಕ್ರಿ ಮಾಮ?
0: ಏನೋಪ್ಪ, ನಿನ್ನಕ್ಕ ಎರಡನೇ ಪಿ ಯು ಸಿ ಎರಡ್ ಸರಿ ಡುಮ್ಕಿ ಹೊಡೆದು ಓದಿಗೆ ಶರಣ ಅಂದಕೇನ್ಪ. ಅಲ್ಲು ಈಗ ತಲೆಯಾಗ ಒಮ್ಮಿಲೆ ಇಂಗ್ಲಿಷ್ ಹುಚ್ಚು ಯಾಕೆ ಹೋಗಿತ್ತು ಅಂತ ತಿಳಿವಲ್ತು ಗೋಪಿ?
1: ತಿಳ್ಕೊಳ್ಳೋ ಅಷ್ಟು ವ್ಯವಧಾನ, ಐ ಮೀನ್ ಪೇಷನ್ಸ್ ಎಲ್ಲದರಿ ನಿಮಗ?
2: ಅಂದಂಗ ಅಕ್ಕ ಆರತಿ ಹೆಂಗಿದ್ದಾಳ?
1: ಗೋಪಿ ಆರತಿಗೆ ಈಗ ಐದ್ರಾಗ ಏನಪ್ಪ,
2: ಓಹೋ
1: ಬಾಣಂತನಕ್ಕ ಇಂಡಿಯಾಕ್ಕ ಬಂದ್ ಬಿಡುವ ಅಂತಂದ್ರ ಆಕಿ ಗಂಡ್ ಕೇಳ್ಬೇಕಲ್ಲಪ್ಪ. ಏನಿಲ್ಲ, ಬಾಣಂತನ ಇಲ್ಲೇ ಅಮೆರಿಕಾದಾಗ ಆಗುದು, ನೀವ ಆರ್ ತಿಂಗಳು ಬಂದ್ ಬಿಡ್ರಿ ಅಂತ ಹೇಳಾನ.
2: ಹೌದಾ? ಚಲೋ ಚಾನ್ಸ್ ಆತಲ್ಲ ಹಂಗಾರ.
0: ಗೋಪಿ ಬದ್ರಿ ಯಾತ್ರಾಕ್ಕಿಂತ ನಮ್ಮಾಕಿಗೆ ಅಮೆರಿಕ ಯಾತ್ರಾನ ಶ್ರೇಷ್ಠ ಆಗಿಬಿಟ್ಟದಪ್ಪ. ಯಾವಾಗ ಏರೋಪ್ಲೇನ್ ಏರ್ತೇನೋ ಅಂತ ಕೂತಾಳ ನೋಡು.
2: ಓಹೋ ಮಾಮ ಅವ್ರ ಅಕ್ಕನ ಗುಟ್ಟು ರಟ್ಟಾತ್, ಯಾಕೆ ನಮ್ಮ ಅಕ್ಕನ ತಲೆಯಾಗ ಇಂಗ್ಲಿಷ್ ಹೊಳ ಹೊಕ್ಕಾವ ಅಂತ.
1: ಗೋಪಿ ಅಂತೂ ನೋಡಪ್ಪ, ಈಗ ನಿನ್ ಹೆಡ್ಡಿಗೆ ಶೈನ್ ಆತಲ್ಲ, ಐ ಮೀನ್ ನಿನ್ ತಲೆಗ್ ಹೊಳಿತಲ್ಲ.
0: ಕೇಳಿದೇನಪ್ಪ ಗೋಪಿ?
2: ಕೇಳದೆ ಕೇಳದೆ, ನೋ ಆಬ್ಸ್ಟ್ರಕ್ಷನ್, ಐ ಮೀನ್ ಏನ್ ಅಡ್ಡಿ ಇಲ್ಲ. ಗೋ ಅಹೆಡ್ ಅಕ್ಕ, ಗೋ ಅಹೆಡ್.
0: ಹಲೋ ಗೋಪಿ, ಅಂತೂ ನಿನಗೂ ನಿಮ್ ಅಕ್ಕನ ಚಾಳ ಬಡಿತು ಅನ್ನು.
1: ರೀ ಎಲ್ಡರ್ ಸಿಸ್ಟರ್ಸ್ ಹ್ಯಾಬಿಟ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ, ಐ ಮೀನ್.
0: ತಿಳೀತು ತಿಳೀತು, ಹಿರೇ ಅಕ್ಕನ ಚಾಳಿ ಮನಿ ಮಂದಿಗೆಲ್ಲ.
2: ಅಲ್ಲ ನೀನು ಸ್ವಲ್ಪ ದಿವಸ ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸಿಗೆ ಯಾಕೆ ಹೋಗಬಾರ್ದು?
1: ಹೌದು ಗೋಪಿ, ಅಂತ ಕ್ಲಾಸು ಈ ಊರಾಗ ಎಲ್ಲೆಲ್ಲವ ನನಗೊಂದ್ ಸ್ವಲ್ಪ ವಿಚಾರಿಸಿ ಹೇಳಲ್ಲ.
0: ಏನು ಬೇಕಾಗಿಲ್ಲ ಗೋಪಿ, ಯಾವ ಕೋರ್ಸು ಬೇಡ, ಪರ್ಸ್ ಖಾಲಿ ಮಾಡೋದು ಬೇಡ.
1: ಅಯ್ಯ ಹಂಗಂದ್ರೆ ಹೆಂಗ್ರಿ? ಓನ್ಲಿ 6 ಮಂತ್ಸ್, ಪರದೇಶದಾಗ ನಾ ಪಾರಾಗ್ ಬರೋದು ಬೇಡ.
0: ನಮ್ಮನ್ನ ಪರದೇಶ ಮಾಡಿ ನೀ ಇಂಗ್ಲಿಷ್ ಕಲಿಯೋದು ಬೇಡ, ಅಮೆರಿಕಾಕ್ ಹಾರೋದು ಬೇಡ.
2: ಅಲ್ರಿ ಮಾಮ, ವ್ಯವಹಾರಕ್ಕೆ ಎಷ್ಟು ಬೇಕು ಅಷ್ಟು ಇಂಗ್ಲಿಷ್ ಜ್ಞಾನ ಇರಬೇಕು ಅಂತಾಳ ಅಕ್ಕ, ಕಲೀಲಿ ಬಿಡ್ರಿ.
1: ನೀಯರ ಹೇಳೋ ನಿಮ್ಮ ಮಗ, ನೆರೆ ಹೊರೆಯವರು ಅಂತ ಇರ್ತಾರಪ್ಪ, ಅನುವು ಆಪತ್ತು ಬರ್ತಾವ, ಹೌ ಆರ್ ಯು, ಹೌ ಡು ಯು ಡೂ ಅಂತ ಚಂದಾಗಿ ನಾಕ್ ಮಾತಾಡೋದ್ ಬೇಡಂತೀಯ?
2: ಹೌದು ಹೌದು.
0: ಹೌ ಹಾರ್ತಾರ ಅವರು? ಏ ಹುಚ್ಚಿ, ಅಮೆರಿಕಾದಾಗ ಚಂಪಕ್ಕ ಸುಂದರಕ್ಕನಂತವ್ರು ಬತ್ತಿ ಹೊಸಗೋತ ಕಟ್ಟಿ ಮ್ಯಾಲ ಕೂತು ಹರಟಿಗೆ ಸಿಗ್ತಾರ ಅಂತ ತಿಳಿದೇನು? ಡೋಂಟ್ ಟೇಕ್ ಇಟ್ ಈಸಿ.
1: ಐ ನೋ ಈಸೋದು ಈಸಿ ಅಂತ ಧೈರ್ಯ ಮಾಡಿ ನೀರಿಗೆ ಹಾರಿದಾಗ ಈಸಿಯಾಗಿ ಪಾರಾಗ್ತೀವಿ.
2: ದಾಸರು ಹೇಳ್ಯಾರಲ್ಲ, ಈಸಬೇಕು.

0: ಇದ್ದು ಜಯಿಸಬೇಕು ಅಂತೇಳಿ. ಸ್ವಿಮ್ ಅಂಡ್ ಕಾಂಕರ್.
1: ಅಲ್ಲೋ, ಒಬ್ಬರಿಗಿಂತ ಒಬ್ಬರು ಮಹಾಪಂಡಿತರು. ಅಲ್ಲ ಕೇಳ್ರಿ, ವ್ಯವಹಾರಕ್ಕೆ ಎಷ್ಟು ಬೇಕು ಅಷ್ಟು ಇಂಗ್ಲಿಷು ನನಗ್ ಬರ್ತದ. ಅಮೆರಿಕಾಕ್ ಹೋದಾಗ ನಾ ಎಲ್ಲ ಮ್ಯಾನೇಜ್ ಮಾಡ್ತೇನೋ ಗೋಪಿ.
2: ಏ, ನಿಮ್ ಇಂಗ್ಲಿಷು ನನಗ್ ಗೊತ್ತಿಲ್ಲೇನು, ಏನ್ ಮ್ಯಾನೇಜ್ ಮಾಡ್ತೀರಿ? ಈ ಮ್ಯಾನ್ಗ ಏಜ್ ಆಗ್ಯದ, ಪೂರ್ ಫೆಲೋ ಅಂತ ತಿಳ್ಕೊತಾರ ಆತು.
3: ಏನ್ ಡೈಲಾಗ್ ಹೊಡೆದಿ ಅಕ್ಕ?
1: ಹಾ, ಹಿಂಗ ಡೈಲಾಗ್ ಹೊಡ್ಕೋತ ನನ್ ಲಗ ಹೊಡಸ್ತಾಳಪ್ಪ ಆಕಿ.
2: ಅಂದಂಗ ಗೋಪಿ, ನಾ ಹೇಳಿದ್ದು ನೆನಪದಲ್ಲ ನಿಂಗ?
0: ಅದ ಹೌದಲ್ಲೋ, ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ನೆನಪದ ಅಕ್ಕ, ನೆನಪದ. ನೀ ಕೇರ್ ಬಿಡು.
2: ಕೇರ್ ಬಿಡು? ಓ, ಕಾಳಜಿ ಬಿಡು ಅಂದ್ಯಾ?
1: ಅಂತೂ ನಿಮ್ಮ ಕಂಗ್ಲಿಷ್ ಹಾವಳಿಯಿಂದ ಮನಿ ಅನ್ನೋದು
0: ಮ್ಯಾಡ್ಸ್ ಮಾರ್ಕೆಟ್ ಅಂದ್ರ ಹುಚ್ಚರ್ ಸಂತ್ಯಾಗ್ಯದ ಅಂತೀರಿ ಏನ ಮಾಮ?
1: ಅಲ್ಲೇನು ಮತ್ತ, ನಮಗ ಭಾಷಾಭಿಮಾನ ಇರಬೇಕು. ಕನ್ನಡಿಗರಾಗಿ ನಮ್ಮ ಕಸ್ತೂರಿ ಕನ್ನಡದ ಕಂಪು ಸವಿರಿ. ಅಲ್ಲ, ಇದರರ್ಥ ನಾ ಅನ್ಯ ಭಾಷಾ ವಿರೋಧಿ ಅಲ್ಲ, ಆದ್ರೆ
2: ನಮ್ಮ ತಾಯಿ ನಾಲಿಗೆ, ಐ ಮೀನ್ ನಮ್ಮ ಮದರ್ ಟಂಗ್ ಮರಿ ಬ್ಯಾಡ್ರಿ ಅಂತೀರಿ, ಹೌದಿಲ್ಲೋ?
1: ಅಲ್ಲ, ಮದರ್ ಟಂಗ್ ಅನ್ನೋದಕ್ಕ ಮಾತೃ ಭಾಷಾ ಅನ್ನೋ ಶಬ್ದ ಇದ್ದಾಗ ತಾಯಿ ನಾಲಿಗೆ ಅಂತಿದಿ. ಕಮಲಾಬಾಯಿ ಅನ್ನೋ ನಿನ್ ಹೆಸರನ್ನ ಲೋಟಸ್ ಬಾಯಿ ಅಂದ್ರ
0: ಕಂಗ್ಲಿಷ್ ಅಂದ್ರೆ ಹಂಗಾರಿ ಮಾಮ ನಮ್ಮ ಮಕ್ಕನು ಕನ್ನಡ ವಿರೋಧಿ ಅಲ್ಲ, ಆದ್ರ ಅಮೆರಿಕಾಕ್ ಹೋದಾಗ ಇಂಗ್ಲಿಷ್ ಬರ್ದ ಪ್ಯಾ ಪ್ಯಾ ಅನ್ನಬಾರದು ಅನ್ನೋದು ಅಕ್ಕಿ ಹೊಟ್ಟಬೇನೆ. ಯಾಕವಾಕ ಹೌದಲ್ಲ?
2: ಹೌದೋ ಮರಾಯ, ಅದನ್ನ ನಿಮ್ ಮಾಮ ಅಂಡರ್ಸ್ಟ್ಯಾಂಡ್ ಮಾಡ್ಕೋವಲ್ರೋ ಗೋಪಿ.
1: ಅಂಡರ್ಸ್ಟ್ಯಾಂಡ್ ಅಲ್ಲ, ನನ್ನ ತಲಿ ಬಸ್ ಸ್ಟ್ಯಾಂಡ್ ನಾಗಿನ ಡಸ್ಟ್ಬಿನ್ ಆಗ್ಯದ.
0: ನಾಳೆ ಕಂಗ್ಲಿಷ್ಗೂ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತ ಚಳುವಳಿ ಶುರುವಾದ್ರೂ ಆಶ್ಚರ್ಯ ಇಲ್ಲ.
1: ನಿಮ್ ಅಕ್ಕನ ಆ ಚಳುವಳಿ ಮುಂದಾಳತ್ತ ವಹಿಸಿದ್ರು ಆಶ್ಚರ್ಯ ಏನಿಲ್ಲ ಗೋಪಿ.
2: ಛೇ ಛೇ ಛೇ ಛೇ, ಫೋರ್ ಹೆಡ್ ರೈಟಿಂಗ್
0: ಅಂದ್ರ ಹಣೆ ಬರಹ ಅಂದೇನೋ.
1: ಕನ್ನಡದ ಕೈಲಾಸಂ ಅವರು ಇವತ್ತಿಗೆ ಇದ್ದಿದ್ರ ನಿಮ್ಮ ಬುದ್ಧಿ ಮತ್ತಾಕ ಶಬಾಸ್ ಅಂತಿದ್ರು.
0: ಮಾಮ, ಕೈಲಾಸಂ ಅಂದ್ಕೊಳ್ಳೆ ನೆನಪಾತು. ಅವ್ರ ಒಂದೊಂದು ಮಾತಿನಾಗೂ ಒಂದೊಂದು ಜೋಕ್ ಇರ್ತಿತ್ತು. ಅವ್ರು ಕೊಂಚ ಮಾತಾಡಿದ್ರು ಒಂದು ಪಂಚ್ ಇರ್ತಿತ್ತು.
1: ಹೌದು,
0: ಜನ ಬಿದ್ದ ಬಿದ್ದ ನಗತಿದ್ರು. ಅಂಥ ಅಗಾಧ ಹಾಸ್ಯ ಪ್ರವೃತ್ತಿ ಅವರದು.
1: ಏ ಗೋಪಿ, ನನಗೂ ಕೈಲಾಸಂ ಅವರೊಂದು ಜೋಕು ನೆನಪಾತ್
0: ನೋಡು.
1: ಒಮ್ಮೆ ಕೈಲಾಸಂ ಅವ್ರನ್ನ ಒಬ್ರು, ಯಾಕ್ರಿ ಕೈಲಾಸಂ ಇತ್ತೀಚೆಗೆ ಎಷ್ಟು ಲೀನ್ ಆಗ್ಬಿಟ್ಟಿರಲ್ಲ ಅಂತಂದ್ರಂತ. ಅದಕ್ಕೆ ಕೈಲಾಸಂ ಅವರು, ಲೀನ್ ಏನಿಲ್ಲ, ಹೊಸ ನಾಟಕ ಬರೆಯೋದ್ರೊಳಗ ತಲ್ಲೀನ್ ಆಗೇನಿ ಅಂದ್ರಂತ ನೋಡು.
0: ಎಂತ ಹಾಸ್ಯ ಪ್ರಜ್ಞೆ ನೋಡ್ರಿ. ಒಬ್ರು ಕೈಲಾಸಂ ಅವ್ರನ್ನ, ಕೈಲಾಸಂ ಅಂದ್ರೇನು ಸಾರ್ ಅಂತ ಕೇಳಿದ್ರಂತೆ. ಕೈ ಹಾಕಿದ್ದೆಲ್ಲ ಲಾಸು ಅಂದ್ರಂತ.
2: ಕೈಲಾಸಂ ಅವರಂತ ಅದ್ಭುತ ಹಾಸ್ಯ ಲೇಖಕರು ಅವಾಗಿನ ಕಾಲಕ್ಕ ಕಂಗ್ಲೀಷನ ಭಾಷಾ ಪ್ರಯೋಗ ಮಾಡಿ ಜನರನ್ನ ರಂಜಿಸ್ತಿದ್ರು.
1: ಬರೋಬ್ಬರಿ, ನೀ ಹೇಳಿದಂಗ ಕಂಗ್ಲೀಷು ನಾವು ನೀವು ಮಜಾಕ್ ಬಳಸಿದ್ರ ತಪ್ಪಿಲ್ಲ, ಆದ್ರ ಅದನ್ನ ಅಮೆರಿಕಾದಾಗ ಪ್ರಯೋಗಿಸ್ಲಿಕ್ ಹೋದ್ರ ಗ್ಯಾರಂಟಿ ಇಂಗ್ ಕನ್ಸ್ಯೂಮ್ಡ್ ಮಂಕಿ ಆಗೋದು.
0: ಅಂದ್ರೆ ಇಂಗ್ ತಿಂದ ಮಂಗ ಅಂತೀರೇನೋ.
2: ಅಯ್ಯೋಯ್ಯೋ, ಇಂಗು ಅಂದ್ ಕೂಡಲೇ ನೆನಪಾತು. ಏನ್ರಿ ಇಂಗ್ ತೀರಿ 3 ದಿನ ಆತು, ತಗೊಂಡ್ ಬರ್ರಿ ತಗೊಂಡ್ ಬರ್ರಿ ಅಂತ ನಿಮಗ 4 ಸಲ ಹೇಳಿದ್ದೆ. ರಿಟೈರ್ ಆದಾಗಿನಿಂದ ನಿಮ್ ಮರುವು ಇನ್ನೂ ಹೆಚ್ಚಾಗ್ಯದ.
1: ಏನ್ ಮಾಡ್ಲಿ, 60 ಕರಳ್ ಮರುಳು ಅನ್ನೋದಿಲ್ಲ, ಮರುವು ಸಹಜದ.
2: ಅಲ್ಲ, ಮನಿ ಬಿಡು ಮುಂದ ಪರ್ಸ್ ನಾಗ ಮನಿ ಅದನೋ ಇಲ್ಲೋ ನೋಡಂಗಿಲ್ಲ. ಶಾಪಿಗೆ ಹೋಗಿರ್ತಾರ, ಅಲ್ಲೇ ಮನಿ ಪರ್ಸ್ ತಡ್ಕಾಡ್ತಾರ. ಜೊತೆಗೆ ಕರ್ಕೊಂಡ್ ಹೋದ ಹೆಂಡತಿನೂ ಮರ್ತ ಬರ್ತಾರ, ಏನಪ್ಪ ನಿಮ್ ಮಾಮ ಇಂಥ ಮರುಗುಳಿ.
0: ಮಾಮರ, ಮರುಗುಳಿ ಅಂದ್ಕೊಳ್ಳಿ, ನಾ ಬರ್ದ ಒಂದು ಚುಟುಕ ನೆನಪಾತು ಅಕ್ಕ, ನೀನು ಕೇಳಿಲ್ಲ. ಮರೆಯ ಬೇಡ ಮನವೇ ನೀನು, ಸತಿಯ ಸ್ಮರಣೆಯ ಮರೆತು ಮರ ಮರ ಮರುಗಿ, ಮರೆತು ಮರ ಮರ ಮರುಗಿ ಮರುಗುಳಿ ಎನಿಸಲು ಬೇಡ.
2: ಶಾಬಾಷ್ ಗೋಪಿ, ಕವಿ ಹೆಡ್ಡು ಅಂದ್ರ ಇದ ನೋಡಪ್ಪ.
0: ಅಯ್ಯೋ, ಅಂದಂಗ ನಾನು ಮರ್ತ ಬಿಟ್ಟಿದ್ದೆ.
2: ಅಯ್ಯ, ಯಾಕೋ ಗೋಪಿ ಎದ್ದ ಬಿಟ್ಟಿಲ್ಲ, ಕೂಡಲ್ಲ.
0: ಅಯ್ಯೋ, ಇಲ್ಲೋಡಕ್ಕ, ಈಕಿ ವಾರ್ನಿಂಗ್ ಮಾಡಿ ಕಳ್ಸಾಳ ಮನಿಗೆ ಲಘು ಬರ್ರಿ ಅಂತ, ಇಲ್ಲ ಅಂದ್ರ ವಾರ್ಗಟ್ಲೆ ವಾರ್ ನಡೀತದ ಮನ್ಯಾಗ. ನಾ ಬರ್ತೀನಿ
2: ಗೋಪಿ. ನನ್ ಇಂಗ್ಲಿಷ್ ಸ್ಪೀಕಿಂಗ್
0: ಚಲೋ ನೆನಪಾತು. ನನ್ ಗೆಳೆಯ ಜೋಶಿ ಹೆಂಡತಿ ಕೋಕಿಲ ಇದ್ದಾಳಲ್ಲ, ಇಂಗ್ಲಿಷ್ ಕಲಿಸೋ ಕೋರ್ಸ್ ಮಾಡ್ಯಾಳ, ಈಗ ಮನ್ಯಾಗ ಖಾಲಿನ ಇದ್ದಾಳ. 4-5 ಮಂದಿ ಕಲೀಲಿಕ್ಕೆ ತಯಾರಿದ್ರ ಸಾಕು, ಮನ್ಯಾಗ ಕ್ಲಾಸ್ ಹೇಳಲಿಕ್ಕೆ ರೆಡಿ ಅಂತ ಅಂದಿದ್ಲು.
2: ಹೌದಾ, ಚಲೋ ಆತಲ್ಲ ಗೋಪಿ. ನಾಳೆ ಅಕ್ಕಿನ ಕರ್ಕೊಂಡ್ ಬಂದ ಬಿಡು, ನಾನು ಇವ್ರು ನೀನು 3 ಮಂದಿ ಆದ್ವಾ. ಇನ್ನ ಆ ಕಟ್ಟಿ ಇಂದ್ರ ಕಜ್ಜಿನೂ ಒಪ್ಪಿಸ್ತೀನಿ, 4 ಮಂದಿ ಆತಲ್ಲ. ಆ ಕೋಕಿಲಾಗ ದಿನಾ ಸಂಜೀಕ ನಮ್ಮ ಮನಿಗೆ ಬಂದು ಒಂದ್ ಕ್ಲಾಸ್ ನಡ್ಸಂತ ಹೇಳಿ

0: ಬಿಡು ಗೋಪಿ.
1: ಏ ಹುಚ್ಚಿ, ನನಗೇನು ಅವಶ್ಯ ಇಲ್ಲ ಅದು.
0: ಗೋಪಿ, ನಿಮ್ ಮಾಮನ್ ಮಾತೇನ್ ಕೇಳಿಕ್ ಹೋಗ್ಬೇಡ. ನೀ ನಾಳೇನ ಆ ಕೋಕಿಲಾ ಮೇಡಮ್ ಕರ್ಕೊಂಡ್ ಬಂದ್ಬಿಡು. ಎಷ್ಟ್ ಅಂತಾರಷ್ಟು ಫೀಸು ಕೊಟ್ರಾತು ಗೋಪಿ.
2: ಹಿಂಗಂತಿ ಡನ್. ಹಂಗಾದ್ರೆ ನಾಳೆ ಶಾರ್ಪ್ 4 ಗಂಟೆಕ್ ತಯಾರಾಗಿ ಕೂತಿರಿ, ನಾ ಕೋಕಿಲಾ ಮೇಡಮ್ ಕರ್ಕೊಂಡು ಬರ್ತೀನಿ. ಬರ್ಲಿ ಅಕ್ಕ.
0: ಥ್ಯಾಂಕ್ ಯು, ಬಾಯ್. ಏನ್ರಿ, ಮೂರೂವರೆ ಆಗ್ಲಿಕ್ ಬಂತು, ಗೋಪಿ ಆ ಕೋಕಿಲಾ ಮೇಡಮ್ ಕರ್ಕೊಂಡ್ ಬಂದ್ಬಿಡ್ತಾನ, ಏನ್ರಿನ್ನ
1: ಚಡಿಯ ಮರಳ.
0: ಬ್ಯಾರೆ ಶರ್ಟ್ ಹಾಕೊಂಡ್ ಕೂಡ್ರಿ, ಕಟ್ಟಿ ಇಂದ್ರ ಬಂದ್ರೇನೋ ಅಂತ ನೋಡ್ರಿ. ಏನ್ರಪ್ಪ ನೀವು ಜಪ್ಪೋ ಅಂತ ಕೂತ್ ಬಿಡ್ತೀರಿ ಒಳಗ್.
1: ನಿಂದು ಬಹಳ ಅವಸರ, ಬಂದ್ರ ಬರ್ತಾರಳ, ಬೀಗ್ರ ಬಿದ್ರ. ಇಲ್ಲೊಡಿಲೆ, ನಿನಗ ಇನ್ನೊಂದ್ ಮಾತು ಹೇಳಿರ್ತೇನೆ. ನನಗೂ ಇಂಗ್ಲಿಷ್ ಬರ್ತದ ಅಂತ ಅವ್ರ ಮುಂದ ಕಮ್ರಿ ಸಿಟ್ರಿ ಅಂತ ನಿನ ಕಂಗ್ಲೀಷ್ ಪಾಂಡಿತ್ಯ ಪ್ರದರ್ಶನ ಮಾಡ್ಲಿಕ್ ಹೋಗ್ಬೇಡ, ತಿಳಿತಿಲ್ಲೋ.
0: ಆತ್ ಹೇಳ್ರಿ, ಅವ್ರ ಮುಂದ ಮುದ್ದಿ ಬಸವಣ್ಣ ನಂಗ್ ಕೂತಿರ್ತೀನಿ, ಆತಿಲ್ಲೋ.
1: ಅಷ್ಟ್ ಮಾಡ್
3: ಕಮಲ. ಇದ್ದಿ ಏನಮ್ಮ?
1: ಏ ಯಾರೋ ಬಂದ್ರಂತ ಕಾಣ್ತದ ನೋಡ.
0: ಬರ್ರಿ ಇಂದ್ರಕ್ಕ, ಬರ್ರಿ ಬರ್ರಿ. ಇನ್ನೇನು ಇಂಗ್ಲಿಷ್ ಟೀಚರು ಬರು ಹೊತ್ತಾಗ್ಯದ, ಬರ್ರಿ ಒಳಗ ಕೂಡ್ ಬರ್ರಿ.
3: ಹೂನವ, ಈ ವಯಸ್ಸಿನ್ಯಾಗ ನನಗ್ಯಾಕ್ ಇಂಗ್ಲಿಷ್ ಉಸಾಬರಿ ಅಂತ ಬಿಟ್ಟಿದ್ದೆ? ಏನೋ ನೀ ಭಾಳ ಕರ್ದಿ ಅಂತ ಬಂದ್ ನೋಡವ.
0: ಬಹಳ ಚಲೋ ಆತ್ರಿ ಇಂದ್ರಕ್ಕ. ಅಲ್ರಿ, ನಿಮ್ಮ ಮಗ ಸೊಸಿ ಮೊಮ್ಮಕ್ಕಳು ಎಲ್ಲಾ ಫಾರಿನ್ದಾಗ, ಅವರಂತೂ ಅಪೂಟ ಅಪೂಟ ಕನ್ನಡನ ಮಾತಾಡಂಗಿಲ್ಲ. ನೀವು ಅವ್ರ ಜೋಡಿ ಮೂಗ್ ಸನ್ನಿ ಮಾಡ್ತಿರ್ತಿದ್ರಿ.
3: ನನಗ ಇಂಗ್ಲಿಷ್ ಬರುದಿಲ್ಲ ಅಂತ ತಾವ್ ತಾವ ಟಿಸ್ ಪಿಸ್ ಅನ್ಕೋತ ಕಿಸುಕ್ನ ನಗತಾವ್ ಖೋಡ್ಗಳು. ನಾನು ಇಂಗ್ಲಿಷ್ ಕಲ್ತು ಮುಂದಿನ ಸರಿ ಬಂದಾಗ ಅವ್ರಿಗೆ ಸಾರು ಪ್ರೈಸ್ ಮಾಡ್ಬೇಕಂತ ನೋಡವ.
1: ಅಲ್ರಿ, ಸಾರೇನು ಪ್ರೈಸ್ ಕೊಡ್ತೀರಿ ಇಂದ್ರಕ್ಕ? ಸರ್ಪ್ರೈಸ್ ಅನ್ರಿ.
3: ಹೂ ಹೂ, ನಾನು ಅದ ಅಂದದ್ದು. ನನ್ನ ಮಾತ ಹಿಂಗ ಎಲ್ಲಾರು ಬೈತಾರ ನೋಡಪ್ಪ. ನಾ ಮಾತಾಡ್ಲಿಕ್ ಶುರು ಮಾಡಿದೆ ಅಂದ್ರ ಅನ್ನ ಲಿಮಿಟೆಡ್ ಅಂತಾರ.
1: ಅನ್ಲಿಮಿಟೆಡ್?
2: ಅಕ್ಕ, ಅನ್ನ ಸಾರು ಅನ್ಲಿಮಿಟೆಡ್ ಅಂತ ಏನೇನೋ ಮಾತಾಡ್ತಿದ್ವಲ್ಲ.
1: ನಿಮ್ ಅಕ್ಕನ ಮಾತು ಕೇಳ್ತೀಯ? ಹರಿಟಿಗೆ ನಿಂತರ ಅದೇನೋ ಅಂತಾರಲ್ಲ, ಅನ್ಲಿಮಿಟೆಡ್ ಟಾಕ್ ಟೈಮ್ ಏನಪ್ಪ. ಎದುರಿಗೆ ಮಾತಾಡುವಾಗೂ ಅಷ್ಟ, ಮೊಬೈಲ್ನಾಗ ಮಾತಾಡುವಾಗೂ ಅಷ್ಟ. ಏನಪ್ಪ
0: ಸಾಕ್ ಸುಮ್ನೆ ಕೊಡ್ರಿ, ಮಂದಿ ಮುಂದೆ ಯಾವಾಗೂ ಅಸಹ್ಯ ಮಾಡುದ ನೀವು.
2: ಇರ್ಲಿ ಇರ್ಲಿ ಅಕ್ಕ, ಇವರು ಕೋಕಿಲಾ ಮೇಡಮ್.
4: ಹಲೋ
0: ಹಲೋ, ನಮಸ್ಕಾರ ಮೇಡಮ್.
4: ಹಲೋ, ಹೌ ಆರ್ ಯು?
0: ಆರಾಮ್ರಿ ಮೇಡಮ್, ಫೈನ್.
2: ನಿಮ್ಮ ಇಂಗ್ಲಿಷ್ ಟೀಚರ್?
4: ಹಲೋ.
2: ಇವರು ನಮ್ಮ ಮಾಮ ರಾಜೀವ್ ಅಂತ.
1: ನಮಸ್ಕಾರ.
2: ಮತ್ತ ಇವರು?
3: ಏ ಗೋಪ್ಯ ತಡಿಯೋ, ನಾನ ಹೇಳ್ತೀನಿ. ನಾ ನೋಡವ ಕಟ್ಟಿ ಇಂದ್ರಕಾಂತ್.
5: ನೈಸ್ ಮೀಟಿಂಗ್ ಯು.
3: ಇಲ್ಲೇ ಬಾಜು ಮನ್ಯಾಗ ಇರ್ತೀನಿ. ಮಗ ಸುಶಿ ಮೊಮ್ಮಕ್ಕಳೆಲ್ಲ ಅಮೇರಿಕಾದಾಗೇನವ. ನಾವು ಮುದುಕ ಮುದುಕಿ ಇಬ್ರು ಇಲ್ಲೇ. ಹಾಡೆ ದಿವಸ ಬಂದ್ ಹೋಗ್ರಿ ಅಂತ ಮಗ ಗಂಟ ಬಿದ್ದಾನ. ಮುಂದಿನ ತಿಂಗಳು ಪೀಸಾ ಬರೋದದ ನೋಡು.
0: ಇಂದ್ರಕ್ಕ ಪೀಸಾ ಅಲ್ರಿ, ವೀಸಾ ಅನ್ರಿ.
2: ಇರ್ಲಿ ಇರ್ಲಿ, ಈಗ ಕೋಕಿಲಾ ಮೇಡಮ್ ನಿಮ್ ಇಂಗ್ಲಿಷ್ ರಿಪೇರಿ ಮಾಡ್ಲಿಕ್ಕೆ ಬಂದಾರ, ಯಾಕ್ರಿ ಮೇಡಮ್?
4: ಶೂರ್ ಶೂರ್
3: ಶೂರ. ಯಾರವ ಶೂರ?
0: ಹಣೇ ಬಾರ ಕನ್ನಡದ ಶೂರ್ ಅಲ್ರಿ ಇಂದ್ರಕ್ಕ. ನಿಮಗ್ ಹ್ಯಾಂಗ್ ಹೇಳಿ, ಮೇಡಮ್ ಹೇಳುದನ್ನ ಕೇಳ್ರಿ ಎಲ್ಲಾರು, ನಡು ನಡು ಮಾತಾಡ್ಬೇಡ್ರಿ.
4: ಓಕೆ ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಇಂಗ್ಲಿಷ್ ಕಲಿಯೋ ಇಂಟ್ರೆಸ್ಟ್ ನೋಡಿ ಐ ಆಮ್ ರಿಯಲಿ ಗ್ಲಾಡ್. ನಾನು ಇವತ್ತಿಂದ ಲೆಸನ್ಸ್ ಸ್ಟಾರ್ಟ್ ಮಾಡ್ತೀನಿ. ತಪ್ಪಿದ್ರು ಚಿಂತಿಲ್ಲ, ಯು ಆಲ್ ಟ್ರೈ ಟು ಟಾಕ್ ಇನ್ ಇಂಗ್ಲಿಷ್ ಓನ್ಲಿ. ಓಕೆ
2: ಹೋನ್ರಿ.
0: ಹಾ ಹಾ, ಓಕೆ ಮೇಡಮ್.
3: ತಾಕು ಮಸೀದೌತಿ ಎಲ್ಲ ಹಳೆ ಕಾಲದ್ವವ, ಈಗ ಎಲ್ಲಿ ಸಿಗ್ಬೇಕವು?
2: ಅಜ್ಜಿ ಮೇಡಮ್ ಹೇಳೋದನ್ನ ಕೇಳ್ರಿ ಸ್ವಲ್ಪ ಹೊತ್ತು, ಆದಷ್ಟು ಇಂಗ್ಲಿಷ್ ನಾಗ ಮಾತಾಡ್ರಿ ಅಂದ್ರು.
4: ಓಕೆ ಇಟ್ಸ್ ಓಕೆ ಅಜ್ಜಿ. ನೌ
3: ನೌ ವಯಸ್ಸಾತಲವ, ಮಣಕಾಲ್ ಮಂಡಿ ಹಿಡ್ದಾವ, ನೋಯ್ತಾವ, ಕೂಡ್ಲಿಕ್ಕೆ ಏಳ್ಲಿಕ್ಕೆ ತ್ರಾಸ ಆಗ್ತದ ನೋಡ ಮರಾಳ.
1: ಇಂದ್ರಕ್ಕ ನಿಮ್ ಮಣಕಾಲ್ ನೋವು ಸ್ವಲ್ಪ ತಡ್ಕೊಡ್ರಿ, ಈಗ ಕೋಕಿಲಾ ಮೇಡಮ್ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ. ನೀವು ಹೇಳ್ರಿ ಮೇಡಮ್.
4: ಓಕೆ

0: ಓಕೆ, ದಟ್ಸ್ ಓಕೆ. ಈಗ ಸಣ್ಣ ಸಣ್ಣ ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಇಂಗ್ಲಿಷ್ ನಾಗ ಉತ್ತರ ಕೊಡ್ಬೇಕ ಮತ್ತೆ. ಓಕೆ.
1: ಹಾ ಮೇಡಮ್.
0: ಸರ್, ಫಸ್ಟ್ ನಿಮಗ್ರಿ
2: ಮಾಮಾ.
3: ಹಾ,
0: ವಾಟ್ ಈಸ್ ಯುವರ್ ನೇಮ್?
3: ಮೈ ನೇಮ್ ಈಸ್ ರಾಜೀವ್.
0: ಗುಡ್, ದಟ್ಸ್ ಗುಡ್. ಆಂಟಿ, ವಾಟ್ ಈಸ್ ಯುವರ್ ನೇಮ್?
1: ಇಕ್ಕಿ ಒಂದು ಬಂದಾಳ ಆಂಟಿ ಅಂತ. ಆಂಟಿ
4: ನಾ ಹೇಳಿ. ಮೈ ನೇಮ್ ಈಸ್ ಕಮಲಾಬಾಯ್. ಕರೆಕ್ಟ್ ಅಲ್ರಿ?
0: ವೆರಿ ಗುಡ್, ವೆರಿ ಗುಡ್. ಸರ್, ಯುವರ್ ನೇಮ್ ಪ್ಲೀಸ್?
2: ಮೈ ನೇಮ್ ಇಸ್ ಗೋಪಿ.
0: ದಟ್ಸ್ ಗುಡ್. ಅಜ್ಜಿ, ಈಗ ನೀವ್ ಹೇಳಿ, ವಾಟ್ಸ್ ಯುವರ್ ನೇಮ್?
5: ಅಂಥವು 108 ನೇಮ ಮಾಡೇನ್ ಬಿಡವ. ವಾಟ್ ಈಸ್ ಈ ನೇಮ?
2: ಅಜ್ಜಿ, ನೀವು ಇಂಗ್ಲಿಷ್ ಕಲತಂಗ ಆತ.
0: ಓಕೆ ಓಕೆ, ಇಟ್ಸ್ ಓಕೆ. ಅಜ್ಜಿ, ವಾಟ್ ಈಸ್ ಯುವರ್ ನೇಮ್ ಅಂದ್ರ ನಿಮ್ ಹೆಸರು ಏನು ಅಂತ್ರಿ? ಮತ್ತ ನೀವು ಅದ ಪ್ರಶ್ನೆ ರಿಪೀಟ್ ಮಾಡಬಾರ್ದು. ಓಕೆ, ಈಗ ನಾ ಹೇಳ್ತೇನೆ ಕೇಳ್ರಿ. ಮೈ ನೇಮ್ ಈಸ್ ಕೋಕಿಲ. ಮೈ ನೇಮ್ ಈಸ್ ಕೋಕಿಲ. ಎಲೆ, ಈಗ ನೀವ್ ಹೇಳ್ರಿ.
5: ಮೈ ನೇಮ್ ಈಸ್ ಕೋಕಿಲ.
2: ಅಜ್ಜಿ, ನಿಮ್ ಹೆಸರು ಕೋಕಿಲಾನ? ಹಣಿ ಹಣಿ ಹಿಟ್ ಮಾಡ್ಕೋಬೇಕು.
0: ಹೋಗ್ಲಿ ಬಿಡ್ರಿ, ಇಟ್ಸ್ ಓಕೆ. ನೀವು ಹೇಗಿದ್ದೀರಿ ಅನ್ಲಿಕ್ಕೆ ಹೌ ಆರ್ ಯು, ಹೌ ಆರ್ ಯು. ಅಜ್ಜಿ ನೀವು ಹೇಳ್ರಿ, ಹೌ ಆರ್ ಯು?
5: ಹೌ ಆರ್ ಹೆಂಗ ಆಗ್ಯದ ತಾಯಿ, ಹಿಂಗ್ ಧಡಕ್ನ ಕೇಳಿದ್ರಿ, ಏನ್ ಹೇಳವ?
1: ಮೇಡಮ್, ಈ ಅಜ್ಜನ್ ಬಿಟ್ಬಿಡ್ರಿ, ನಾ ಹೇಳ್ತೀನಿ.
0: ಓಕೆ,
1: ಐ ಆಮ್ ಫೈನ್. ಕರೆಕ್ಟ್ ಅಲ್ರಿ?
0: ವೆರಿ ಗುಡ್. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಇದನ್ನ ಇಂಗ್ಲಿಷ್ ನಾಗ ಹೇಳ್ರಿ.
2: ಇನ್ ಯುವರ್ ಹೌಸ್ ಹೂ ಹೂ ಸ್ಟೇ?
3: ಹೂ ಇಟ್ಕೋ ಕಿವಿ ಮ್ಯಾಲ. ಏ ಗೋಪ್ಯಾ, ಇಂಗ್ಲಿಷ್ ಅಂತಾರ ಇದಕ್ಕ?
0: ಓಕೆ ಓಕೆ ಓಕೆ ಓಕೆ ಓಕೆ, ಲಿಸನ್ ಎವ್ರಿವನ್, ಬಿ ಸೀರಿಯಸ್. ಇದು ಯಾರ ಪೆನ್ನು ಇದನ್ನ ಇಂಗ್ಲಿಷ್ ನಾಗ ಕೇಳ್ರಿ ಕಮಲಾ.
1: ಅದು ಹೂಸ್ ಹೂಸ್
5: ಹೂಸ್ ಥೂ. ಯಾರ್ ಬಿಟ್ರ ಮಹಾರಾಳ?
1: ಇಂಗ್ಲಿಷ್ ಕ್ಲಾಸ್ ಇಂದ್ರಕ್ಕ ಇದು ಕಂಗ್ಲಿಷ್ ಕ್ಲಾಸ್ ಅಲ್ಲ. ಹೂಸ್ ಅಂದ್ರ ಯಾರ್ದು ಅಂತ.
0: ಓಕೆ ಓಕೆ ಓಕೆ ಓಕೆ, ದಟ್ಸ್ ಓಕೆ. ಈಗ ಎಲ್ಲರಿಗೂ ಒಂದೊಂದು ಪೆನ್ನು ಪೇಪರ್ ಕೊಡ್ತೇನೆ, ನಿಮ್ಮ ನಿಮ್ಮ ಹೆಸರು ಇಂಗ್ಲಿಷ್ ನಾಗ ಬರಿಬೇಕು. ಓಕೆನಾ? ಅಜ್ಜಿ ತಗೊಳ್ರಿ. ಹರಿ ಆಪ್, ಹರಿ ಆಪ್.
2: ಅಜ್ಜಿ ಅಜ್ಜಿ, ಪೇಪರ್ ಯಾಕೆ ಹರಿದ್ರಿ?
5: ಮತ್ತ ಅಕ್ಕಿನ ಹರಿಯಪ್ಪ ಹರಿಯಪ್ಪ ಅಂದ್ಲಲ್ಲೋ ಮಹಾರಾಯ.
3: ಅಯ್ಯ ಇಂದ್ರಕ್ಕ, ಹರಿಯಪ್ಪ ಅಲ್ಲ ಹರಿ ಅಪ್ಪ ಅಂದ್ರ ಜಲ್ದಿ ಜಲ್ದಿ ಅಂತ. ಕೋಕಿಲ ಅವ್ರ, ಇನ್ನೊಂದ್ ಪೇಪರ್ ಕೊಡ್ರಿ ನಮ್ಮ ಅಜ್ಜಿಗೆ.
0: ಓಕೆ ಅಜ್ಜಿ ತಗೊಳ್ರಿ. ನಿಧಾನಾಗಿ ಇಂಗ್ಲಿಷ್ ನಾಗ ನಿಮ್ ಹೆಸರು ಬರೀರಿ. ನೋ ಹರಿ.
5: ಹಾ, ಈ ಸರಿ ಹರಿಯುವುದಿಲ್ ಬಿಡವ. ಹರಿ ಹರಿ, ಏನ್ ಪರೀಕ್ಷಾ ಕಾಲ್ ಬಂತಪ್ಪ.
0: ವೆಲ್, ಕೊಡ್ರಿಲೆ. ಏನ್ ಬರ್ದಿರಿ? ಗೋಪಿ ರಾಜೀವ. ಕರೆಕ್ಟ್. ಆಂಟಿ, ನೀವು ಕಮಲಾ ಬಾಯಿ ಬಿಡ್ಸ್ ಬರ್ದಿರಲ್ಲ.
3: ಅಕ್ಕಿ ಹಂಗ ಹೇಳ್ರಿ ಮೇಡಮ್. ನೋಡ್ರಿ, ತಗದದ್ ಬಾಯಿ ಮುಚ್ಚಂಗೇನೆ ಆಗಿಲ್ಲ, ಅದಕ್ಕ ಈಗ ಬಿಡಿಸಿ ಬರದ.
2: ಟೀಚರ್, ಅಜ್ಜಿ ಬರ್ದದ್ ನೋಡ್ರಿ ಎಲ್ಲ ಕ್ಯಾಪಿಟಲ್, ಆದ್ರ ಆರ್ ಅಕ್ಷರ ಹಾರಿಸಿದ್ದಕ್ಕ ಇಂದಿರಾ ಇಂಡಿಯಾ ಆಗ್ಯದ.
0: ದಟ್ಸ್ ಟ್ರೂ, ದಟ್ಸ್ ಟ್ರೂ. ಇರ್ಲಿ ಇರ್ಲಿ, ಗುಡ್ ಅಟೆಂಪ್ಟ್. ಈಗ ನಿಮ್ಮ ಮನೆಗೆ ಬಹಳ ದಿವಸದ ಮೇಲೆ ಗೆಸ್ಟ್ ಬಂದಾರ ಅಂತ ತಿಳ್ಕೊಡ್ರಿ. ಅವ್ರನ್ನ ಹ್ಯಾಂಗ್ ಬರ್ಮಾಡ್ಕೊಳ್ತೀರಿ? ಇಂಗ್ಲಿಷ್ ನಾಗ ಹೇಳ್ರಿ. ಕಮಲಾ ನೀವ್ ಹೇಳ್ರಿ.
1: ಯು ಯು ಆರ್.
0: ಓಕೆ,
1: ಯು ಆರ್ ವೆಲ್ಕಮಿಂಗ್ ಆಫ್ಟರ್ ಮೆನಿ ಮೆನಿ ಡೇಸ್.
0: ಓ ಗಾಡ್,
1: ಸಿಟ್ರಿ.
3: ಏ ಹುಚ್ಚಿ, ಇಂಗ್ಲಿಷ್ ಅಂತಾರೆ ಇದಕ್ಕ? ಇಲ್ಲಿ ಕೇಳಿಲ್ಲಿ, ಹಲೋ, ಗ್ಲಾಡ್ ಟು ಸಿ ಯು, ಕಮ್ ಇನ್, ಪ್ಲೀಸ್ ಟೇಕ್ ಯುವರ್ ಸೀಟ್ ಅನ್ಬೇಕು. ಯಾಕ್ರಿ ಮೇಡಮ್?
0: ಯಾ ರೈಟ್, ಯು ಆರ್ ರೈಟ್ ಸರ್. ಸರ್, ಇಂಗ್ಲಿಷ್ ಚಲೋ ಅದ ನಿಮ್ದು. ಇಷ್ಟ ಇಂಗ್ಲಿಷ್ ಬಂದ್ರೆ ಸಾಕು ನೋಡ್ರಿ, ಅಮೆರಿಕಾ ಇಡೀ ಸುತ್ತಿ ಬರ್ಬೋದು ನೋಡ್ರಿ.
3: ನೋಡು, ನಾ ಹೇಳಿದ್ದಿಲ್ಲ ಕಮಲಾ, ನನ್ನ

0: ಇಂಗ್ಲಿಷು ಸುಮಾರಲ್ಲ ಅಂತ.
1: ಓಕೆ, ಈಗ ನಿಮ್ಮಲ್ಲೇ ಒಬ್ರು ಕನ್ನಡದ ಒಂದು ಸಿಂಪಲ್ ಸೆಂಟೆನ್ಸ್ ಅಂಥದ್ ಹೇಳ್ಬೇಕ್ರಿ, ಅದನ್ನ ಇನ್ನೊಬ್ರು ಇಂಗ್ಲಿಷ್ ನಾಗ ಟ್ರಾನ್ಸ್ಲೇಟ್ ಮಾಡ್ಬೇಕು. ಅರ್ಥಾತಲ್ಲ ಹೇಳಿದ್ದು
0: ನಾ ಹೇಳಿದ್ರೆ
1: ಕಮಾನ್.
0: ಹೆತ್ತವರಿಗೆ ಹೆಗ್ಗಣ ಮುದ್ದು, ನೀ ಹೇಳ ಕಮಲ.
2: ಹೂ ಡೆಲಿವರ್ಸ್ ಬಿಗ್ ರ್ಯಾಟ್ ಲವ್ಸ್ ಇಟ್.
3: ಅಕ್ಕ ಯಾವಾಗಿಗೆ ಬಿಗ್ ರ್ಯಾಟ್ ಡೆಲಿವರಿ ಆಗಿತ್ತು?
1: ತಪ್ಪುತ್ತಿದ್ದಕ್ಕಿಂತ ತೆಪ್ಪಗ ಎದ್ದು ಹೋಗೋದ ಸರಿ ಅನಿಸ್ತದೆ.
2: ಅಯ್ಯೋ ಮೇಡಮ್, ಬಸರ ಮಾಡ್ಕೋಬೇಡ್ರಿ, ಕೂಡ್ರಿ, ಸ್ವಲ್ಪ ಚಹಾ ಮಾಡ್ಕೊಂಬರ್ಲಿ. ನಿಮಗೆ
0: ಕೇಳ್ತೀಯನ ಕಮಲ, ಹೋಗು ಎಲ್ಲಾರ್ಗು ಚಹಾ ತಗೊಂಡ್ ಬಾ.
2: ಎಸ್ ರೀ ಇಂದ್ರಕ್ಕ, ಯು ಟೇಕಿಂಗ್ ಟೀ? ನೋ,
4: ಹಿಂಗಿನ ಚಹಾನ ಅದೇ ಅಂತದ ನಮ್ಮವ್ವ, ಚಹಾಕ್ಕೂ ಹಿಂಗ್ ಹಾಕ್ತೀರೇನ್ ನೀವು?
3: ಗುಡ್ ಜೋಕ್, ಗುಡ್ ಜೋಕ್ ಮೇಡಮ್. ಸಾರಿ ಮೇಡಮ್, ಸಾರಿ, ನಮ್ ಇಂಗ್ಲಿಷ್ ಲೇಬಲ್ ಬಹಳ ಲೋ ಅದ.
1: ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ.
4: ಲೋ ಗೋಪಿ, ಮೇಡಮ್ ಗ ಶಿರಿ ಕೊಡೋದಿದ್ರ ಅದನ್ನ ಸಾರಿ ಸಾರಿ ಯಾಕೆ ಹೇಳ್ತೀಯೋ?
0: ನಿಮ್ ಮಾತಿಗೆ ಹ್ಯಾಮರ್ಲೆ ಹೆಡ್ ಹೆಡ್ ಇಟ್ಕೋಬೇಕು ಮೇಡಮ್. ಡೋಂಟ್ ಟೇಕ್ ಇಟ್ ಸೀರಿಯಸ್ ಮೇಡಮ್.
2: ಯಾರಿಗೆ ಏನಾತ್ರಿ?
0: ನಿನ್ನ ಮನೆಯವರ ಮಗನ ತಾಯಿಗೆ ತಲಿ ಆಫ್ ಆಗ್ಯದ.
2: ಹೌದೇನ್ರಿ? ಅಲ್ಲ ಎಂಥ ಚಲೋ ಇದ್ರಲ್ರಿ ಅವ್ರು.
3: ಅಲ್ಲ ಅಕ್ಕ, ಮಾಮ ಅವ್ರ ಕುಚ್ಚಷ್ಟ ಅರ್ಥ ಆಗಲಿಲ್ಲ ನಿನಗ. ನಿನ್ನ ಮನೆಯವರ ಮಗನ ತಾಯಿ ಅಂದ್ರೆ ಯಾರು
2: ಅಂದ್ರ? ನನ್ನ ತಲಿ ಆಫ್ ಆಗ್ಯದ ಅಂದ್ರ ನಿಮ್ ಮಾಮ ರೀ? ನಾ ಒಬ್ಬಕ್ಕೆ ಇದ್ದಾಗ ಏನ್ ಬೇಕಾದ್ದು ಮಾತಾಡ್ರಿ, ನಾಲ್ಕ್ ಮಂದಿ ಮುಂದ್ ಹಿಂಗ್ ಇನ್ಸಲ್ಟ್ ಮಾಡ್ಬೇಡ್ರ. ನನಗ
4: ಏನ್ ಮಾತಾಡ್ಲಿಕ್ ಹತ್ತೀರೇ? ನನಗೂ ಸ್ಪಷ್ಟ ಕೇಳೋ ಹಂಗ್ ಮಾತಾಡ್ರಿ ಒಂದ್ ಸ್ವಲ್ಪ.
3: ಆತ್ ಆತ್, ನಿಮ್ಮ ಕಂಗ್ಲಿಷ್ ಡ್ರಾಮಾಕ್ ಬ್ಯಾಸತ್ತು ಮೇಡಮ್ ತಲಿ ಕೈ ಹಚ್ಕೊಂಡು ಕೂತಾರೆ.
1: ನೋ ಪ್ರಾಬ್ಲಮ್, ಐ ಆಮ್ ಓಕೆ. ಮತ್ತ ಕ್ಲಾಸ್ ಕಂಟಿನ್ಯೂ ಮಾಡೋಣ.
4: ನೋಡವ, ನನಗ ದಿನ ಮನ್ಯಾಗ ಮಾತಾಡೋದು ನಾಲ್ಕೈದ್ ಮಾತ್ ಕಲಿಸ್ಬಿಡವ ಸಾಕು. ಎಲ್ಲಾರು ಮಧ್ಯಾಹ್ನ ಊಟಕ್ ಬರ್ರಿ ಅಂತ ಕರೀಲಿಕ್ಕೆ ಏನ್ ಅನ್ಬೇಕವ?
1: ಓಕೆ, ಹಿಂಗ್ ಹೇಳ್ಬೋದು ನೋಡ್ರಿ, ಆಲ್ ಆಫ್ ಯು ಕಮ್ ಟು ಡೈನಿಂಗ್ ಟೇಬಲ್ ಫಾರ್ ಲಂಚ್.
4: ಲಂಚ್ ಟೇಬಲ್ ತೆಳಗಿನ ಲಂಚ?
2: ಇಂದ್ರಕ್ಕ, ಕಚೇರಿಯಾಗ ತಿನ್ನೋ ಲಂಚ್ ಅಲ್ರಿ, ಮಧ್ಯಾಹ್ನ ಊಟಕ್ಕ ಲಂಚ್ ಅಂತಾರ, ಮತ್ತ ರಾತ್ರಿ ಊಟಕ್ಕ ಡಿಮ್ಮರ್ ಅಂತಾರಲ್ರಿ ಮೇಡಮ್.
3: ಡಿಮ್ಮರ್ ಅಲ್ಲ ಅಕ್ಕ, ಡಿನ್ನರ್ ಅನ್ನು ಡಿಮ್ಮರ್ ಅಂದ್ರೆ.
2: ಎಷ್ಟರೇ ನಗ್ತಿರೋ, ಸಾಕ್ ಸಾಕು. ಎಲ್ಲಾರೇನ್ ಹುಟ್ಟಿದ ಕೂಡ್ಲೆ ಕಲ್ತಾ ಬಂದಿರ್ತಾರೇನು? ಈಗಿನ್ನು ದಣೇ ಅಂತ ಎ ಬಿ ಸಿ ಅಂತ ಶುರು ಆಗ್ಯದ ನಮ್ ಇಂಗ್ಲಿಷ್ ಕ್ಲಾಸ್.
1: ಓಕೆ, ನೋ ಮೋರ್ ಜೋಕಿಂಗ್ ಪ್ಲೀಸ್, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಲೆಸನ್.
2: ಎಸ್ಕ್ಯೂಸ್ ಮೀ ಮೇಡಮ್, ಕಾನ್ಸಂಟ್ರೇಟ್ ಮೀನಿಂಗ್ ವಾಟ್ ರೀ?
0: ತಲಿ ಮೇಲೆ ತಣ್ಣನ ವಾಟರ್ ಸುರುಕೋ ಅಂತ. ಕಾನ್ಸಂಟ್ರೇಟ್ ಅಲ್ಲ, ಕಾನ್ಸಂಟ್ರೇಟ್ ಅಂದ್ರ ಮನಸ್ಸು ಅತ್ಲಾಗ ಇತ್ಲಾಗ ಹರಿ ಬಿಡಬೇಡ್ರಿ, ಪಾಠದಾಗ ಲಕ್ಷ ಇರ್ಲಿ.
2: ರಿಟೈರ್ ಆಗಿ ಒಂದ್ ಇಯರ್ ಆತು, ಇನ್ನರೆ ರೈಟರ್ ಆಗ್ರಿ, ಏನರೆ ಒಂದಿಷ್ಟು ಗೀಚ್ಕೋತ ಕೂಡ್ರಿ, ಹೊತ್ತು ಹೋಗ್ತದ ಅಂದ್ರ ಇವ್ರು ಇಯರ್ ಮೇಲೆ ಹಾಕೋವಲ್ರು.
3: ಹೌದ್ರಿ ಮಾಮ, ಕೇಳುದು ಖರಿಯಾದ ನೋಡ್ರಿ. ಅಲ್ಲ ನೀವ್ಯಾಕೆ ಬರೀಲಿಕ್ಕೆ ಶುರು ಮಾಡಬಾರ್ದು?
0: ಏ ಒಪ್ಪಿದ್ನೋ ಗೋಪಿ, ಬರ್ದದ್ದನ್ನ ಓದೋವ್ರ ಸ್ಕೇರ್ಸಿಟಿ ಇದ್ದಾಗ ಬರ್ದ ಏನು ಮಾಡ್ಲಿ?
3: ಜನರಲ್ ಆಗಿ ಹೇಳ್ಬೇಕಂದ್ರ, ಇತ್ತಿತ್ಲಾಗ ಟಿವಿ ಸಿನಿಮಾದ ಭರಾಟ್ಯಾಗ ಜನರಲ್ಲೇ ಒಳ್ಳೆ ಸಾಹಿತ್ಯ ಓದೋ ಹವ್ಯಾಸನ ಕಡಿಮೆ ಆಗ್ಯದ, ಏನಂತೀರಿ?
2: ಒಳ್ಳೆ ಸಾಹಿತ್ಯಕ್ಕ ಯಾವಾಗ್ಲೂ ಡಿಮಾಂಡ್ ಇದ್ದ ಇರ್ತದ.
0: ನಿನ್ನ ಪ್ರೋತ್ಸಾಹ ಸಿಕ್ರ ನಾನು ಒಂದ್ ಮಹಾಕಾವ್ಯನ ರಚಿಸಬಹುದೇನುವ, ಮೂಲು ಮೂಲಿ ಒಳಗ ನನ್ನ ಹೆಸರು ಕೇಳಿ ಬರಬೇಕು.
2: ಆಗ್ಲಿರಿ ಮಹಾರಾಯರ, ಬಹಳ ಸಂತೋಷ. ರಿಟೈರ್ ಆದ್ಮೇಲೆ ಸೌಕಲ ಟೈರ್ ಹಂಗ ಮೂಲಿ ಗುಂಪ ಆಗ್ಬೇಡ್ರಿ, ಕನಿಷ್ಠ ನಿಮ್ಮ ಊರಾಗರೆ ವರ್ಲ್ಡ್ ಫೇಮಸ್ ಆಗ್ರಿ ಅಂತೀನಿ.
3: ಅಲ್ಲ ಅಕ್ಕ, ನೀನು ಮತ್ ಅಜ್ಜಿ ಒಂದ್ ವಾರ ಮೇಡಮ್ ಹತ್ರ ಇಂಗ್ಲಿಷ್ ಪಾಠ ಹೇಳಿಸ್ಕೊಂಡ್ರೆ ನಿಮ್ಮ ಕಂಗ್ಲಿಷ್ ಸುಧಾರಿಸಿ ಕನಿಷ್ಠ ನೀವು ಓಣ್ಯಾಗ ವರ್ಲ್ಡ್ ಫೇಮಸ್ ಆಗ್ತೀರಿ.
4: ಅಂದ್ರ ಓಣ್ಯಾಗ ಫೇಸ್ ಎತ್ಕೊಂಡು ಅಡ್ಡಾಡ್ಬೇಡ ಅಂದ್ರೇನು? ಬೇಡ ನಮ್ಮಪ್ಪ, ನೇಮು ಫೇಮು ಎಲ್ಲ ಸಂಭ್ರಮ ನಿಮಗ ಇರ್ಲಿ.
1: ಸಂಭ್ರಮ ಏನ್ ಬಂತು, ಅದೆಲ್ಲ ಸಮ್

ಅಜ್ಜಿ ಪದ್ಮಜಾ ಹುಯಿಲ್ಗೋಳು, ಕೋಕಿಲಾ ಮೇಡಂ ಅನುರಾಧ ಬಿ ಆರ್, ವಯಲಿನ್ ಸಹಕಾರ ವಾದಿರಾಜ್ ನಿಂಬರ್ಗಿ. ಕಮಲಾಬಾಯಿ ಪಾತ್ರ ವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಮಂಜುಳಾ ಪುರಾಣಿಕ್.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ನಾಗಲಕ್ಷ್ಮಿ ವಿ. ಪ್ರಸ್ತುತ ಎಸ್ಡಿಎಂ ಸಂಸ್ಥೆಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಲಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಸ್ತುತ ಬಹಳ ಚರ್ಚೆಯಲ್ಲಿರುವ ವಿಷಯ ಉಪವಾಸ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಉಪವಾಸದ ಬಗ್ಗೆ ನಮಗೆಲ್ಲ ಏನ್ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ಯಾವ ರೀತಿ ತಪ್ಪು ತಿಳುವಳಿಕೆಗಳಿದೆ, ಉಪವಾಸ ಮಾಡುವ ಸರಿಯಾದ ರೀತಿ ಏನು, ಉಪವಾಸ ಮಾಡೋದ್ರಿಂದ ಆಗುವ ಲಾಭಗಳೇನು, ಯಾರು ಉಪವಾಸ ಮಾಡಬಾರದು ಇನ್ನುವ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

ಆಕಾಶವಾಣಿ ಧಾರವಾಡ. ಈಗ ಕೀರ್ತನ ಪ್ರಸ್ತುತಪಡಿಸುತ್ತಾರೆ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರ್. ಶರಣು ಬಸವೇಶ್ವರರ ಕೀರ್ತನೆ ಕೇಳೋಣ. ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರ್ ಅವರಿಂದ ಶರಣು ಬಸವೇಶ್ವರ ಕೀರ್ತನೆ.

ಶ್ರೀ ಗುರುಭ್ಯೋ ನಮಃ. ಕೀರ್ತನ ಆರಂಭ ಕಾಲದಲ್ಲಿ ಜಗದೊಡೆಯನಾದ ಭಗವಂತನನ್ನು ನಮಸ್ಕರಿಸಿ ಆರಾಧ್ಯ ಗುರುವರ್ಯರನ್ನು ಹೃದಯ ಮಂದಿರದಲ್ಲಿ ಆರಾಧನೆ ಮಾಡಿಕೊಂಡು 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮ. ಮಾನವನಾಗಿ ಮಹಾದೇವನಾಗಬೇಕು, ತೂರ್ಯಾತೀತಕ್ಕೆ ಇಳಿಬೇಕು, ಐಕ್ಯ ಸ್ಥಳವನ್ನು ಮುಟ್ಟಬೇಕು, ಮಹಾದೇವನಾಗಬೇಕಂತಕ್ಕಂಥ ಭಾವ ಮಹಾತ್ಮರು ಹೇಳ್ತಾರೆ. ಯಾವಾಗ ಜನನ ಇದೆಯೋ ಆವಾಗ ಮರಣ ಇದೆ ಅಂತ. ಜಾತಶ್ಯ ಮರಣಂ ಧ್ರುವಂ, ಜಾತಶ್ಯ ಮರಣಂ ಧ್ರುವಂ. ಯಾವಾಗ ಹುಟ್ಟು ಅದೇ ಆವಾಗ ಸಾವು ಅದೇ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಮಾನವ ಏನು ಸಾಧನೆಯನ್ನು ಮಾಡಿದ? ಹುಟ್ಟುತ್ತೀವಿ ನಾವೆಲ್ಲರೂ, ಭೂಮಿಯ ಮೇಲೆ ಬರ್ತಾ ಇದ್ದೇವೆ, ಮಾಡಿರ್ತಕ್ಕಂಥ ಕೆಲಸ ಏನು? ಎಷ್ಟು ದಿವಸ ಬದುಕಿದ್ದೇನೆ ಅನ್ನೋದು ಬಹಳ ಮುಖ್ಯ ಅಲ್ಲ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಮಹಾಜ್ಞಾನಿ ಹೇಳ್ತಾನೆ ಶಂಕರಾಚಾರ್ಯರು, ಪುನರಪಿ ಜನನಂ

పునరపి జననం పునరపి మరణం పునరపి జననే జఠరే శేదం ఇయ సంసారే బౌదుస్తారే కృపయా పారే పాయిమురారే. ಹುಟ್ಟಿದಕ್ಕುಳ್ಳೆ ಸಾಯೋದು, ಸತ್ಕುಳ್ಳೆ ಹುಟ್ಟೋದು ಅಂತ ಮಹಾಜ್ಞಾನಿಗಳು ಈ ಭವಕ್ಕೆ ಬಂದು ಭವರೋಗವನ್ನು ಕಳೆದು ಸತ್ಯವಾದ ಕಾಯಕ, ಶುದ್ಧವಾದ ಕಾಯಕವನ್ನು ಕಲಿಸಿರ್ತಕ್ಕಂಥ ಶರಣರು ನಮ್ಮ ನಾಡಿನವರು. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯಕ್ಕೆ ಠಾವು ಇನ್ನೆಲ್ಲಿಯದೋ, ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದಡೆ ಸಪ್ತ ಸಾಗರಕ್ಕೆ ಉದಕ ಇನ್ನೆಲ್ಲಿಯದೋ, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವಕ್ಕ ಬೆಳೆ ಇನ್ನೆಲ್ಲಿಯದು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ. ಈ ಬಯಲೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಎಲ್ಲದ ಮರ್ತೆ ಎಲ್ಲದ, ಸ್ವರ್ಗ ಮರ್ತೆ ಕಟ್ಟ ಹಾವೇ ಇರೋದಿಲ್ಲ. ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದರೆ ಸಪ್ತ ಸಾಗರಗಳಿಗೆ ನೀರಿನಲ್ಲಿಯದು. ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಈ ಭವದ ಬೆಳೆ ಇನ್ನೆಲ್ಲಿಯದು ಅಂತ. ಅದಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅನ್ನತಕ್ಕಂಥ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅಂಥ ಒಬ್ಬ ಅನುಭಾವಿ ನಮ್ಮ ನಾಡಿನೊಳಗೆ, ಕನ್ನಡ ನಾಡಿನ ಪುಣ್ಯಭೂಮಿ ಕಲಬುರಗಿ ಜಿಲ್ಲೆಯ ಜೇವರಿಗಿ ತಾಲೂಕಿನ ಅರಳಗುಂಡಿಗೆಯಲ್ಲಿ ಉದ್ಭವನಾದ. ಅದಕ್ಕೆ ಅವನಿಗೆ ಏನಂತಾರೆ ಅಂದರೆ ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಶರಣ.

ಕೋಟಿಗೊಬ್ಬ ಶರಣ ಕಲಬುರಗಿಯ ಶರಣಬಸವೇಶ್ವರ. ಅರಳಗುಂಡಿಗೆಯ ಗ್ರಾಮದಲ್ಲಿ ಆದಯ್ಯ ಮಡಿಯಮ್ಮ ಎಂಬ ಶರಣ ದಂಪತಿಗಳು ಸತ್ಯವಾದ ಕಾಯಕ, ಶುದ್ಧವಾದ ಕಾಯಕವನ್ನು ಮಾಡ್ತಾ ಇದ್ದರು. ಅವರಿಗೆ ಒಂದು ಕೊರತೆ. ಏನು ಅದು ಕೊರತೆ? ಮಕ್ಕಳಿಲ್ಲ, ಮಕ್ಕಳಿಲ್ಲ ಅನ್ನುವಂಥ ಕೊರತೆ. ಎಲ್ಲ ಶರಣರ ಕಥೆಗಳಲ್ಲಿ ಬರುವಂಥದ್ದು ಅದನ್ನೇ. ಯಾವ ಶರಣ ಐಶ್ವರ್ಯವನ್ನು ಪಡ್ಕೊಂಡು ಹುಟ್ಟಿದವನಲ್ಲ, ಬಡವರಾಗೇ ಹುಟ್ಟಿರ್ತಕ್ಕಂಥ ದಾಸರು ತಗೊಳ್ರಿ, ಶರಣರು ತಗೊಳ್ರಿ, ಸಂತರು ತಗೊಳ್ರಿ, ಬಹಳ ಬಡತನ. ಬಡತನದಲ್ಲಿಯೇ ಮಕ್ಕಳ ಚಿಂತೆಯನ್ನು ಅವರು ಕಾಣ್ತಾ ಇದ್ರು. ಆದಯ್ಯ ಬಡಿಯಮ್ಮ ಅವರ ಭಕ್ತಿಗೆ ಭಗವಂತ ಮೆಚ್ಚಿದ. ಏನು ಕನಜಿನೊಳಗೆ ಭಗವಂತ ಬಂದ. ಏರಿಗೆ ಕಟ್ಟಿದ ಕಿರುಜಡೆ, ನೀಟಾದ ಮೂಗು, ತೇಜಪುಂಜವಾದ ಕಣ್ಣುಗಳು, ಕಟ್ಟುನಿಟ್ಟಾದ ಶರೀರ, ಹೆಜ್ಜೆ ಇಟ್ಟರೆ ನೆಲ ತೆಗ್ಗು ಬೀಳುವಂತಹ ಗಂಭೀರವಾದ ನಡಿಗೆಯಿಂದ ಬಂದ ಭಗವಂತ. ಮಡಿಯಮ್ಮನನ್ನು ಎಚ್ಚರಿಸಿದ. ಏಳು ಮಡಿಯಮ್ಮ, ಏಳು ಎಚ್ಚರಾಗು. ಕೈ ಮುಗಿದಿದ್ದಾಳೆ ಮಡಿಯಬ್ಬ ಸ್ವಾಮಿ. ಮಧ್ಯರಾತ್ರಿಯಲ್ಲಿ ದರ್ಶನ ಕೊಟ್ಟ ಕಾರಣವೇನು? ಮಡಿಯಮ್ಮ, ನಿನ್ನ ಭಕ್ತಿಯನ್ನು ನನಗೆ ಮುಟ್ಟಿದೆ, ಆದರೆ ಈ ಜನ್ಮದೊಳಗೆ ನಿನಗೆ ಮಕ್ಕಳಿಲ್ಲ ಸ್ವಾಮಿ. ಗಾಯದ ಮೇಲೆ ಬರೀ ಎಳೆದಂತಾಯ್ತಲ್ಲ ಗುರುದೇವ, ಮಕ್ಕಳಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಂದೀಯ ನೀನು? ಇಲ್ಲಮ್ಮ, ನಿನಗೆ ಈ ಜನ್ಮದಲ್ಲಿ ಮಕ್ಕಳಿಲ್ಲ. ಮಕ್ಕಳಾಗುವ ಬಗೆ ಬೇರೆಯದು ಅಂದ ಭಗವಂತ. ಯಾವುದು? ನಿನ್ನ ಮೈದುನನ ಅರಸಿ ಸಂಗಮಾಂಬಿ ಉದರದಲ್ಲಿ ಒಂದು ಮಗು ಜನನವಾಗ್ತದೆ, ಅವನೇ ನಿನಗೆ ಮಗನಾಗ್ತಾನೆ. ಧನ್ಯ ಗುರುದೇವ. ಇಷ್ಟಾದರೂ ನಿನ್ನ ಆಶೀರ್ವಾದ ಇದೆಯಲ್ಲವ ಭಗವಂತ ಅಂತ ತಿಳ್ಕೊಂಡು ಹೇಳಿದಳು. ಅಲ್ಲಿ ಸಂಗಮಾಂಬೆಯ ಕನಸಿನೊಳಗೆ ಪರಮಾತ್ಮ ಹೇಳಿದ, ನಿನ್ನ ಅಕ್ಕನಾಗಿರ್ತಕ್ಕಂಥ ಮಡಿಯಮ್ಮನ ಉದರದಲ್ಲಿ ಮಕ್ಕಳು ಜನನವಾಗುವುದಿಲ್ಲ, ನಿನಗೆ ಜನನವಾಗಿರುವಂಥ ಮಗುವನ್ನೇ ನಿನ್ನ ಅಕ್ಕನ ಉಡಿಯೊಳಗೆ ಹಾಕು ಅಂತ ಕೇಳಿದರು. ಸಂತೋಷ. ಬೆಳಗಿನ ಜಾವಕ್ಕೆ ಎದ್ದರು. ಕನಸು ಕಂಡೆ, ನಾನೊಂದು ಕನಸು ಕಂಡೆ ಅಂತ ಮಡಿಯಮ್ಮ ಹೇಳ್ತಾಳೆ, ಸಂಗಮಾಂಬೆ ಹೇಳುತ್ತಾಳೆ, ಉಭಯರು ಹೇಳಿದರು. ಮುಂದೆ ಸಂಗಮಾಂಬೆ ಗರ್ಭಧರಿಸಿದಳು. ನವಮಾತಗಳು ತುಂಬಿದವು. ಗುರುವಿನ ಆಶೀರ್ವಾದದಿಂದ, ಭಗವಂತನ ಕೃಪೆಯಿಂದ ಅವರಿಗೆ ಒಂದು ಮಗು ಜನನವಾಗುತ್ತದೆ. ಆ ಮಗುವಿಗೆ ಶರಣಬಸವ, ಶರಣಬಸವ, ಶರಣಬಸವೇಶ್ವರ ಅಂತ ತಿಳ್ಕೊಂಡು ನಾಮಕರಣ ಮಾಡುವ ಸಂದರ್ಭದಲ್ಲಿ ಸಂಗಮಾಂಬೆ ಮರ್ತಿರಲಿಲ್ಲ, ಅಕ್ಕ ಈ ಮಗುವನ್ನು ನೀನು ಸ್ವೀಕಾರ ಮಾಡಬೇಕಂತ ತಿಳ್ಕೊಂಡು ಮೊರದಲ್ಲಿ ಮಗುವನ್ನು ಹಾಕಿ ಅಕ್ಕನ ಉಡಿಯೊಳಗೆ ಹಾಕ್ತಾಳೆ ಬಳಿಯಮ್ಮ. ಶಾಲಿವಾನ ಸೆಕೆ 1668 ಇಸ್ವಿ ಹೇಮಂತ ಋತುವಿನಲ್ಲಿ ಪುಷ್ಯ ಮಾಸ ಕೃಷ್ಣ ಪಕ್ಷ ಷಷ್ಠಿ ಚಂದ್ರವಾರದಿನ ಉದಯವಾಗಿರುವಂಥ ಮಗುವನ್ನು ಮಡಿಯಮ್ಮನ ಉಡಿಯೊಳಗೆ ಹಾಕಿದಳು ಯಾರು? ಸಂಗಮಾಂಬೆ. ಇದೇ ಪರೋಪಕಾರದ ಗುಣ. ಹುಟ್ಟಿದಾಗಲೇ ಪರರ ಆಧೀನನಾಗಿರುವಂಥ ಶರಣ ಎಂಥ ಶರಣ!

ಹಡೆಯದ ಮಡಿಯಮ್ಮನ ಎದೆಹಾಲ ನುಂಡ, ಪಡೆದವಳಲ್ಲಿ ಭೇದಿಲ್ಲದೆ ತಾಯಿತನವನ್ನ ಕಂಡ ಶರಣ. ಹುಣ್ಣಿಮೆಯ ಚಂದ್ರನಂತೆ ಬೆಳೆದ ಮಡಿಯಮ್ಮ ಆ ಮಗುವನ್ನ ಬಹಳ ಸಂಸ್ಕಾರದ ಪದ್ಧತಿಯಾಗಿ ಬಳಸ್ತಾಳೆ. ಮುಂದೆ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತದೆ ಮಗು. ಪ್ರತಿಯೊಬ್ಬರಿಗೂ ಒಂದು 5ನೇ ವರ್ಷದಲ್ಲಿ ವಿದ್ಯೆ ಅಂತಕ್ಕಂಥದ್ದು ಕಲಿಸಬೇಕು ಮಕ್ಕಳಿಗೆ. ಹಣವನ್ನು ಗಳಿಸೋದ್ರ ಜೊತೆಗೆ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡುವುದೇ ಒಂದು ಧರ್ಮ. ಹಣವನ್ನು ಗಳಿಸಲಿಕ್ಕೆ ಎಷ್ಟು ನಾವು ಪ್ರಯತ್ನಗಳನ್ನು ಪಡ್ತಾ ಇದ್ದೇವೆಯೋ ಹಾಗೆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಧರ್ಮ. ಅದಕ್ಕೆ ಅನುಭವ

ಒಬ್ಬ ವಿದ್ಯಾವಂತನನ್ನ ಒಬ್ಬ ರಾಜನನ್ನ ತಕ್ಕಡಿ ಒಳಗೆ ಇಟ್ಟು ತೂಕ ಮಾಡಿದರೆ ವಿದ್ಯಾವಂತನ ತೂಕ ಹೆಚ್ಚಾಗ್ತದೆ ಅಂತ. ರಾಜ ತನ್ನ ರಾಜ್ಯದಲ್ಲಿ ಅಷ್ಟೇ ಅವನಿಗೆ ಪ್ರಭುತ್ವ ಬರ್ತದೆ, ಆದರೆ ಒಂದು ವಿದ್ಯೆಯನ್ನು ಕಲಿತರೆ ಅದು ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಅದನ್ನು ವಿಶಾಲವಾಗಿ ಬೆಲೆಯನ್ನು ಕೊಡ್ತಾರೆ. ಅಂತ ವಿದ್ಯೆಯನ್ನು ಸಂಪಾದನೆಯನ್ನು ಮಾಡಿದ ಶರಣ ಮುಂದೆ 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ. ಅಲ್ಲೊಂದು ಮನುಷ್ಯನಿಗೆ ಒಂದು ಒಂದು ಒಂದು ಸಂಸ್ಕಾರ ಅಂತದೆ, ಪ್ರತಿಯೊಂದು ಧರ್ಮದಲ್ಲಿ ಕೂಡ ಆ ಸಂಸ್ಕಾರ ಅದ. 8ನೇ ವರ್ಷಕ್ಕೆ ಮಾಂಸ ಪಿಂಡವಾದ ಶರೀರ ಮಂತ್ರಪಿಂಡವಾಗಬೇಕಾದರೆ ದೀಕ್ಷಾ ಅಂತದೆ. ಎಲ್ಲ ಧರ್ಮಗಳಲ್ಲಿ ಅದು ಆ ಧರ್ಮ ಈ ಧರ್ಮ ಅಂತಲ್ಲ, ಎಲ್ಲ ಧರ್ಮಗಳಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು. ಅಂಥ ಸಂಸ್ಕಾರವನ್ನು ಶರಣಬಸವೇಶ್ವರರಿಗೆ ಮುರುಳಾರಾಧ್ಯರ ಸನ್ನಿಧಾನದಲ್ಲಿ ದೀಕ್ಷೆಯನ್ನು ಕೊಡಿಸ್ತಾರೆ. ದೀಕ್ಷೆ ಅಂದರೆ ಏನು ಅನ್ನುವಂಥ ಭಾವ ನಮಗೆ ಬಂದಿರಬಹುದು. ಈ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತದವ್ರಿ. ಈ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಕ್ಕಂಥದ್ದದ, ಅವು ಹೋಗಬೇಕಾದರೆ ವೇದಾದೀಕ್ಷಾ, ಕ್ರಿಯಾದೀಕ್ಷಾ, ಮಂತ್ರದೀಕ್ಷಾ ಅಂತಕ್ಕಂಥವು ಬರ್ತಾವ. ಆ ವೇದಾದೀಕ್ಷಾ, ಕ್ರಿಯಾದೀಕ್ಷಾ, ಮಂತ್ರದೀಕ್ಷೆಗಳ ಮೂಲಕವಾಗಿ ನಮ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಗುರು ಕಿವಿಯೊಳಗೆ ಉಪದೇಶ ಮಾಡ್ತಾನೆ. ಅವ ಏನು ಹೇಳ್ತಾನೆ ಗುರು ಅಂದರೆ, ಇದು ಮಂತ್ರ ಬಹಳ ದೊಡ್ಡದದ, ಯಾರಿಗೆ ಕೇಳುವಂಗೆ ಅನ್ಬೇಡ ಅಂತ ಗುರುಗಳು ಹೇಳ್ತಾರೋ ಮುಸುಕು ಹಾಕಿ. ಯಾಕೆ ಅಂದರೆ ವೇದಗಳಲ್ಲಿ 4 ಅದಾವ, ಯಜುರ್ವೇದ, ಸಾಮವೇದ, ಋತರ್ಣವೇದ, ಋಗ್ವೇದ. ಈ 4 ವೇದದೊಳಗೆ ಯಜುರ್ವೇದ ಬಹಳ ದೊಡ್ಡದದು, ಯಜುರ್ವೇದದೊಳಗೆ ರುದ್ರಾಧ್ಯಾಯ ಬಹಳ ದೊಡ್ಡದದು, ರುದ್ರಾಧ್ಯಾಯದೊಳಗೆ ಪಂಚಾಕ್ಷರಿ ಮಂತ್ರ ಬಹಳ ದೊಡ್ಡದದೆ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಯಾರಿಗೆ ಕೇಳುವಂಗೆ ಅನ್ಬೇಕ್ರಿ ಮಂತ್ರ? ವಾಚಕ, ಉಪಾಂಸಕ, ಮಾನಸಿಕ ಅಂತದೆ. ವಾಚಕ ಅಂದ್ರೆ ಮಾತಾಡುವ ರೀತಿ ಒಳಗೆ, ಉಪಾಂಸಕ ಅಂದ್ರೆ ತುಟಿಯೊಳಗೆ, ಮಾನಸಿಕ ಅಂದ್ರೆ ಮನಸ್ಸಿನೊಳಗೆ ಅನ್ಬೇಕದು. ಗೊತ್ತಿರ್ತದೆ ಎಲ್ಲರಿಗೆ ಮಂತ್ರ, ಯಾರಿಗೆ ಗೊತ್ತಿಲ್ಲ? ಈಗ ಸತಿಪತಿಗಳಿರ್ತಾರೆ, ಮದುವೆ ಆಗಿರ್ತದೆ, ಹೆಂಡತಿ ಹೆಸರು ಗಂಡಗೆ ಗೊತ್ತಿರ್ತದೆ, ಗಂಡನ ಹೆಸರು ಹೆಂಡತಿ ಗೊತ್ತಿರ್ತದೆ. ಯಾವುದೋ ಒಂದು ಮಂಗಲ ಕಾರ್ಯದೊಳಗೆ ಮಣಿ ಮೇಲೆ ಆರತಿ ಇಟ್ಟಿರ್ತಾರೆ ಕಳಸ, ಆ ಹೆಣ್ಮಗಳಿಗೆ ಬೆಳಗ್ತಾಳೆ ಮಣಿ ಮೇಲೆ, ಹೆಣ್ಮಕ್ಳು ಕೈ ಇಡ್ತಾರೆ. ಯಾಕೆ? ಗಂಡನ ಹೆಸರು ಹೇಳು, ನಮ್ಮ ಅಣ್ಣನ ಹೆಸರು ಹೇಳು, ನಮ್ಮ ಕಾಕನ ಹೆಸರು ಹೇಳು, ಆ ಹೆಣ್ಮಗಳಿಗೆ ಗೊತ್ತಿರ್ತದೆ. ಏ ನಾವಲ್ಲೇಮ್ಮ, ನಾವಲ್ಲೇಮ್ಮ ನಾಚಿಕ್.

ಬರ್ತದೆ ವಲ್ಯಮ್ಮ. ಗಂಡನ ಹೆಸರು ಗೊತ್ತಿದ್ರೂ ಕೂಡ ಹೆಣ್ಮಗಳಿಗೆ ಹ್ಯಾಂಗ ನಾಚಿಕೆ ಬರ್ತದೆ ಹೇಳಿಕ್ಕೆ ಒಮ್ಮೆ ಗಂಡನ ಹೆಸರು ಹೇಳಂಗಿಲ್ಲ. ಹಂಗ ಪಂಚಾಕ್ಷರಿ ಮಂತ್ರ ಗುಪ್ತವಾಗಿ ಬರ್ತದೆ. ವಿದ್ಯೆಯನ್ನು ಕಲಿತ ಶರಣ ಅಷ್ಟಾವರಣಗಳನ್ನು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಗಳನ್ನು ಅರ್ಥ ಮಾಡಿಕೊಂಡ. ಸದಾಚಾರ ಶಿವಾಚಾರ ಗಣಾಚಾರ ಮೃತ್ಯಾಚಾರಗಳನ್ನು ಅರ್ಥ ಮಾಡಿಕೊಂಡ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತಕ್ಕಂಥವನ್ನು ತಿಳ್ಕೊಂಡ. ಶರಣ ಇವೆಲ್ಲವನ್ನು ತಿಳ್ಕೊಂಡು ಮುಂದೆ ವಯಸ್ಸಿಗೆ ಬಂದ. ಮದುವೆ ಆಗಬೇಕು ಶರಣ ಅಂದಾಗ, ವಲ್ಯ ಅಂದ, ಕೊನೆಗೆ ಮರುಳಾರಾಧ್ಯರ ಸನ್ನಿಧಾನದಲ್ಲಿ ಒಪ್ಪಿಕೊಂಡ. ಶರಣ ನೀನು ಮದುವೆ ಆಗಬೇಕು. ಸಂಸಾರದೊಳಗೆ ಶಿವನಿದ್ದ ಮೇಲೆ ಸನ್ಯಾಸಿಯಾಗುವುದು ಯಾಕ ಅಂತ ಹೇಳ್ತಾರೆ. ಬುದ್ಧ ಸಂಸಾರವನ್ನು ಒದ್ದು ಗೆದ್ದ. ಬಸವಾದಿ ಪ್ರಮುಖರು ಸಂಸಾರ ಇದ್ದು ಗೆದ್ರು, ಮದುವೆ ಆಗಬೇಕಂತ ಒಪ್ಪಿಸಿದರು. ಅಫ್ಜಲ್ಪುರ ತಾಲೂಕಿನೊಳಗೆ ಭಾವಿ ಶಾಂತಪ್ಪನವರ ಮಗಳು ಮಹಾದೇವಿ ಅಂತ ಆ ತಾಯಿಯನ್ನು ನೋಡಿದರು, ಮದುವೆಯನ್ನು ಮಾಡಿದರು. ಸಂಸಾರದಲ್ಲಿ ಭಾಗವಹಿಸಿದ ಶರಣ. ಬಹಳ ಚಂದ ಸಂಸಾರ. ಗಂಡ

0: ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬೆಳೆ ಚಂದ, ಕರುಳಾಗ ಕರ್ಮಣಿ ಸರ ಭಾಳ ಚಂದ ಅಂತಿತ್ತು. ನಾವು ಅಂದಂಗೆ ಯಾವುದೂ ಆಗೋದಿಲ್ಲ.
1: ಹರಿಣೇಪಿ ಹರಿಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ.
0: ಶರಣರ ಜೀವನದಲ್ಲಿ ಕಷ್ಟ ಬಂತು, ಬೇರೆ ಬೇರೆ ಆದರೂ ಕೂಡ ಕೃಷಿ ಕಾಯಕ ಮಾಡಿದ ಶರಣ. ಕೋಟಿಗೊಬ್ಬ ಶರಣ ಮೇಟಿಯನ್ನು ಹೂಡಿದ, ನಡೆಸಿದ, ಕೃಷಿ ಕಾಯಕ ಮಾಡಿದ. ಬರಿದಾದ ತೆನೆಯಲ್ಲಿ ರಾಶಿಯನ್ನು ಕಂಡ, ಎಲ್ಲರಿಗೆ ಅಚ್ಚುಮೆಚ್ಚಿನವನಾದ ಶರಣ. ಹೀಗಿರುವಾಗ ಮಹಾದೇವಿ ಗರ್ಭಧರಿಸಿದಳು. ಸಂತಾನ ಒಂದು ತಿಂಗಳ ಎರಡು ತಿಂಗಳ ಗತಿಸುತ್ತಿರುವಾಗ, ಏಳು ತಿಂಗಳ ಗತಿಸ್ತದೆ ಆವಾಗ, ಒಬ್ಬ ಜಂಗಮ ಅವರ ಮನೆಗೆ ಬಂದ. ವಿಖ್ಯಾಂದೇಹಿ ವಿಖ್ಯಾಂದೇಹಿ ವಿಖ್ಯಾಂದೇಹಿ. ಶರಣರ ಮನೆಯಲ್ಲಿ ಬಾಗಿಲಿ ನಿಂತು ಕೇಳಿದ, ವಿಖ್ಯಾರಿಡು ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾನೆ. ಸ್ವಲ್ಪ ಮಹಾದೇವಿ ಈ ಗರ್ಭಿಣಿಯಾದಾಗ ಆಲಸ್ಯ ಅಂತಿರ್ತದೆ, ಎದ್ದು ನೀಡುವಂತಹ ಸಮಯದೊಳಗೆ ಸ್ವಲ್ಪ ಆಲಸ್ಯ ತೋರಿದಾಗ ಶರಣ ಇದನ್ನ ಕಂಡ. ಮಹಾದೇವಿ ಗರ್ಭದಲ್ಲಿ ಮಗುವಿದ್ದಾಗಲೇ ಇಷ್ಟು ನೀನು ಆಲಸ್ಯವನ್ನು ತೋರಿಸ್ತಿ ಅಂದ ಮೇಲೆ, ಇನ್ನು ಮಗುವಾದ ನಂತರ ಎಷ್ಟು ಆಲಸ್ಯವನ್ನು ತೋರಿಸ್ತಿ, ನೀನು ಹಡಿಯೋದೇ ಬೇಡ, ನನ್ನ ನಮಗೆ ಮಕ್ಕಳೇ ಬೇಡ ಅಂತ ಗರ್ಭಕ್ಕೆ ಆಣೆ ಹಾಕಿದ ಶರಣ. ಒಂಬತ್ತು ತಿಂಗಳ ಗತಿಸಿತು, ಹದಿನೈದು ತಿಂಗಳ ಗತಿಸಿತು, ಇಪ್ಪತ್ತು ತಿಂಗಳ ಗತಿಸಿತು, ಇಪ್ಪತ್ತೆರಡು ತಿಂಗಳ ಗತಿಸಿತು, ಸಂತಾನ ಆಗಲಿಲ್ಲ. ಗರ್ಭ ಕಾಣಿ ಹಾಕಿದ್ದಲ್ಲ. ಜನ ಅರಿಯದಿದ್ದರೂ ಮನ ಅರಿಯದೆ ಭಗವಂತ ಒಬ್ಬ ಮೇಲೆದಾನೆ. ಈಶಾವಾಶ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತಕ್ತೇನ ಮುಂಜಹಿತಾಮ. ಪರಮಾತ್ಮ ಒಬ್ಬದಾನೆ, ತೇನ ವಿನಾ ತೃಣಮಪಿ ನ ಚಲತಿ. ಪರಮಾತ್ಮನಿಗೆ ಗೊತ್ತಾಯಿತು ನಾವು ಮಾಡುವಂಥದ್ದು. ಓಹೋ, ಶರಣ ಕಾಯಕದಲ್ಲಿ ಮಗ್ನನಾಗಿದ್ದಾನೆ, ಮಕ್ಕಳೇ ಬ್ಯಾಡ ಅಂತಾನೆ ಅಂದ ಮೇಲೆ ನಾನು ಭೂಲೋಕಕ್ಕೆ ಹೋಗಬೇಕಂತ ಹೇಳ್ಕೊಂಡು ಶರಣರ ಮನೆಗೆ ಬಂದ. ಆ ಶರಣ ಶಿವ ಬಂದ, ಪ್ರಸಾದ ಎಡಿ ಮಾಡಿದರು. ಶರಣರಂತಾರೆ, ಸ್ವೀಕಾರ ಮಾಡಬೇಕು. ಶರಣ, ನಾನು ನಿನ್ನ ಮನೆಗೆ ಬಂದಿದ್ದೇನೆ, ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದರೆ ಒಂದು ಮಾತು ನೀನು ನಡೆಸಬೇಕಂದ್ರು. ಪರಮಾತ್ಮ ಏನು, ಎಲ್ಲವನ್ನ ಬಿಟ್ಟು ನಿನ್ನ ಸನ್ನಿಧಾನಕ್ಕೆ ಬಂದಿರುವಂಥ ಮಹಾದೇವಿಗೆ ಸ್ವಲ್ಪ ಆಲಸ್ಯ ಆಗಿದೆ, ಅದಕ್ಕೆ ಗರ್ಭಕ್ಕೆ ಆಣೆ ಹಾಕಿದೆಯಲ್ಲ ಮಕ್ಕಳು ಬೇಡಂತ, ಅದನ್ನು ಆಣೆಯನ್ನು ತೆಗೆದ್ರೆ ನಿನ್ನ ಮನೆಯೊಳಗೆ ನಾನು ಪ್ರಸಾದ ತಗೊಂತೀನಿ, ಇಲ್ಲ ಆದರೆ ಇಲ್ಲ ಅಂದ ಪರಮಾತ್ಮ. ಬಿಸಿದಾದ ತುಪ್ಪ ಬಾಯಲ್ಲಿ ಹಾಕದಂಗಾಯ್ತು, ಉಗುಳಿಕ್ಕೆ ಬರುವಲ್ದು ನುಂಗುಲಿಕ್ಕೂ ಬರುವಲ್ದು. ಏನು ಮಾಡೋದು, ಏನು ಒಬ್ಬ ಜಂಗಮನನ್ನ ಹಾಗೆ ಕಳಿಸ್ತೀಯೋ.

ಅಥವಾ ನಿನ್ನ ಮಾತೆ ನಡೆಸ್ತೀವಿ ಅಂದಾಗ ಶರಣ ದಿಗ್ಭ್ರಾಂತನಾದ. ಆಯ್ತಪ್ಪ ಪರಮಾತ್ಮ, ಆಣೆಯನ್ನು ತಕ್ಕೊಂತೀನಿ ಅಂದ. ಮರಳಿ ತಕ್ಕೊಂಡ. ಅವತ್ತೇ ಮಗು ಜನನವಾಯಿತು. ಶರಣ ಬಸವೇಶ್ವರಿಗೆ ಒಂದು ಗಂಡು ಮಗುವಾಗಿದೆ. ಆ ಮಗುವಿಗೆ ಗುರುಲಿಂಗ ಜಂಗಮ ಅಂತ ನಾಮಕರಣವನ್ನು ಮಾಡಿದರು. ಹೀಗೆ ಶರಣ ಪ್ರಪಂಚದಲ್ಲಿರುವಾಗ ಗುರುವಿನ ಆಶೀರ್ವಾದದ ಪ್ರಕಾರವಾಗಿ ಅವರು ಕಲಬುರಗಿಯನ್ನು ಬಿಟ್ಟು ಅನೇಕ ಪವಾಡಗಳನ್ನು ಲೀಲೆಗಳನ್ನು, ಹಸಿದವರಿಗೆ ಅನ್ನ, ನೀರಡಿಸಿದವರಿಗೆ ನೀರು, ದೇಹಿ ಎಂದು ಬಂದವರಿಗೆ ದೇವರಾಗಿ ಕಾಪಾಡ್ತಕ್ಕಂಥ ಶರಣ ಬಸವೇಶ್ವರರು ಅನೇಕ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಶರಣರು ಪ್ರಯಾಣವನ್ನು ಮಾಡುತ್ತಿರುವಾಗ ಕಲಬುರಗಿಯೊಳಗೆ ದೊಡ್ಡಪ್ಪ ಗೌಡರು ಅಂತಿದ್ದರು. ಅವರ ನೋವನ್ನು ಅರ್ಥ ಮಾಡಿಕೊಂಡು ತನ್ನ ಆಸ್ತಿಯಲ್ಲಿ ಎಲ್ಲವನ್ನ ಮಾರಿಕೊಂಡು ಎಲ್ಲಿಗೆ ಕರ್ಕೊಂಡು ಬಂದ? ಕಲಬುರಗಿಗೆ ಕರ್ಕೊಂಡು ಬಂದ. ಶರಣ ದೊಡ್ಡಪ್ಪ ಗೌಡರ ಮನೆಯಲ್ಲಿ ದಾಸೋಹ ಕಾಯಕವನ್ನು ಮಾಡ್ತಾ ಇರುವಾಗ ಪರಮಾತ್ಮ ಆಗಾಗಾಗ ಶರಣರಿಂದ ಏನಾದರೂ ಒಂದು ನುಡಿಸ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಬೋರ್ಡ್ ಹಾಕಪ್ಪ ಶರಣ ಬಸವೇಶ್ವರ ಅಂದರು. ಏನು 1001 ಕೊಟ್ಟವರಿಗೆ ಗಂಡು, 501 ಕೊಟ್ಟವರಿಗೆ ಹೆಣ್ಣು ಸಂತಾನವನ್ನು ನೀಡಂತ ಬೋರ್ಡ್ ಹಾಕಿದ ಶರಣ ಬಸವೇಶ್ವರ ಬೋರ್ಡ. ಸರಿ, ಹಾಕಿಸಿದ ಒಬ್ಬ ಚನ್ನಪ್ಪ ಗೌಡ ಅಂತ ಬಂದ. 1000 ರೂಪಾಯಿ ತಗೊಂಡು ಬಂದ, ಮಗುವನ್ನು ಕೊಡು ಅಂದ. ಏಯ್, ಈ ಉತ್ತತ್ತಿಯನ್ನು ಪ್ರಸಾದವನ್ನು ಆಶೀರ್ವಾದ ಮಾಡ್ತೀವಿ, ಆಮೇಲೆ ನಿನಗೆ ಸಂತಾನ. ಏಯ್, ಅದು ಬೇಕಾಗಿಲ್ಲ ನನಗೆ, ಉದ್ರಿ ಉಚಾಪರಿ ಬೇಕಾಗಿಲ್ಲ, ಈ ಸದ್ಯ ನನಗೆ ಮಗುವನ್ನು ಕೊಡಬೇಕು ಅಂದಾಗ ಆಗಲಿಪ್ಪ ನಿನ್ನಲ್ಲಿ ಆ ಯಾವದ ಅಂದಮೇಲೆ ಸಂತೋಷ ಅಂತ ತಿಳ್ಕೊಂಡು 1001 ರೂಪಾಯಿ ತಗೊಂಡು ದೊಡ್ಡಪ್ಪ ಗೌಡರು ನೀಲಮ್ಮ ತಾಯಿ ಮಗುವನ್ನು ತೊಟ್ಟಿಲ್ದಾಗ ಆಡ್ತಿತ್ತು. ಗೌಡ, ನಾನು ಸುಳ್ಳಾಗಬಹುದು, ನೀನು ಸುಳ್ಳಾಗಬಹುದು, ದಾಸೋಹ ಯಾವ ಕಾಲಕ್ಕೂ ಸುಳ್ಳಾಗೋದಿಲ್ಲ ಅಂತ ತಿಳ್ಕೊಂಡು 1001 ರೂಪಾಯಿಯನ್ನು ತಗೊಂಡು ಅವರಿಗೆ ಆ ಮಗುವನ್ನು ಸಂತಾನವನ್ನು ನೀಡಿದ ಶರಣಬಸವೇಶ್ವರರು. ಲೀಲಿ ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳನ್ನು, 1000 ಪವಾಡಗಳನ್ನು ಇವತ್ತು ಮಾಡಿದ. ಅದರಾಗ ಮುಖ್ಯವಾಗಿರ್ತಕ್ಕಂಥ ಒಂದು ಪವಾಡ, ಅವರ ಹೆಸರುಗಳು ನಾವು ಕೇಳ್ತಾ ಇದ್ದಾವೆ, ಕಡುಕೋಳದ ಮಡಿವಾಳಪ್ಪ ಅಂತ. ನಾವು ಬೀದನೂರಿನಲ್ಲಿ ಮಡಿವಾಳಪ್ಪನವರು ಇರುವಾಗ ಆ ಮಡಿವಾಳಪ್ಪನವರು ಸ್ವಲ್ಪ ನೋವನ್ನು ಅನುಭವಿಸಿದ್ರು. ಏನು ಆವಾಗ ಕಲಬುರಗಿ, ಜೇವರಿಗಿ ತಾಲೂಕ, ಕಡುಕೋಳ ಇವೆಲ್ಲ ಅಲ್ಲೇ ಸಮೀಪ ಆಗಿರ್ತಕ್ಕಂಥ ಹಳ್ಳಿ. ಒಂದ್ಸಲ ಮಲ್ಲಪ್ಪ ಗೌಡ್ರು ಅಂತಿರ್ತಾರೆ, ಅವ್ರು ಹೇಳ್ತಾರೆ, ಮಡಿವಾಳಪ್ಪ ಅದಕ್ಕೊಂದು ಕುಂದು ಏನದ ಈ ನೋವನ್ನು ಅನುಭವಿಸೋಕ್ಕಿಂತ ಇಲ್ಲೇ ಅರುಗಳ ಗುಂಡಿಗೆ ಒಳಗೆ ಶರಣ ಬಸವೇಶ್ವರ ಅದಾರ, ಹೋಗಿ ಕೇಳೋ ನಡಿ ಅಂತ ತಿಳ್ಕೊಂಡು ಬರ್ತಾರೆ. ಶರಣರ ಪಾದಕ್ಕೆ ಮಡಿವಾಳಪ್ಪ ನಮಸ್ಕಾರ ಮಾಡಿದ. ಒಂದು ಪ್ರಶ್ನೆ, ನೀನು ಯಾರು? ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಬಂದೀನಿ ಅಂದ ಮಡಿವಾಳಪ್ಪ. ಸರಿ, ಏನೀಗ ಒಂದು ಹಿತ್ತಲ್ದಾಗ ಪತ್ರಿ ಗಿಡ ಬೆಳೆದದ, ಅದು ಸಂಸ್ಕಾರ ಕೊಟ್ಟರೆ ಪೂಜಾಕ ಬರ್ತದೋ ಇಲ್ಲ ಅಂತ ತಿಳ್ಕೊಂಡು ಮಡಿವಾಳಪ್ಪನವರು ಕೇಳಿದಾಗ, ಪತ್ರಿ ಗಿಡ ಎಲ್ಲಿ ಹುಟ್ಟಿದ್ರೆ ಏನದನೋ ಅದು ಸಂಸ್ಕಾರ ಕೊಟ್ಟರೆ ಪೂಜಾಕ ಬರ್ತದಂದಾಗ, ಆವಾಗ ಮಡಿವಾಳಪ್ಪನವರಿಗೆ ದೀಕ್ಷಾ ಮಾಡಿ ಕಾಲಜ್ಞಾನಿಯಾಗಿ ಮಾಡಿರ್ತಕ್ಕಂಥ ಶರಣ ಯಾರಾದ್ರೂ ಇದ್ರೆ ಅದು ಕಲಬುರಗಿ ಶರಣ ಬಸವೇಶ್ವರರು. ಇವತ್ತು ಅವನ ಹಾಡುಗಳು ಒಂದಲ್ಲ ಎರಡಲ್ಲ, 1000 ಹಾಡುಗಳು ಕಡುಕೋಳು ಮಡಿವಾಳಪ್ಪನವರು ಹಾಡಿ ನಾವು ಬದುಕ್ತಾ ಇದ್ದಾವೆ, ಹಾಡಿ ಜಗತ್ತನ್ನು ಆನಂದ ಪಡಿಸ್ತಾ ಇದ್ದಾವೆ. ಅದಕ್ಕೆ ಒಂದು ದೊಡ್ಡದಾಗಿರುವಂಥ ಲೀಲೆಯನ್ನು ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಕಲಬುರಗಿಯ ಶರಣ ಬಸವೇಶ್ವರ ಅಂತಕ್ಕಂಥದ್ದನ್ನು ನಾವು ಯಾರೂ ಮರಿಬಾರ್ದು. ಅಂಥ ಶರಣರು ಇವತ್ತು ಬದುಕಿದ್ದಾರೆ, ಅಂಥ ಶರಣರು ನಿಮ್ಮಿಂದ ದೂರ ಹೋಗಿಲ್ಲ, ಅಂಥ ಮಹಾಮಹಿಮರ ಪವಾಡ ಇವೊಂದಲ್ಲ.

ಆಡಿದರು. ಏನು ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂಥ ಶರಣ, ಎಲ್ಲರ ಬಾಯಿಯೊಳಗ ಬೆಲ್ಲನಾದ ಅಂಥ ಶರಣರು ಕ್ರಿಸ್ತ ಶಕ 1744 ಚಿತ್ರಭಾನು ಸಂವತ್ಸರದಲ್ಲಿ ಫಾಲ್ಗುಣ

ಕೃಷ್ಣ ಪಕ್ಷ ಪ್ರತಿಪದೆ ಗುರುವಾರ ದಿವಸ ಅವರು ಭಗವಂತನಲ್ಲಿ ಲೀನರಾದರು, ಶಿವನಲ್ಲಿ ಬೆರೆತರು. ಅಂದು ಹಚ್ಚಿರುವಂಥ ನಂದಾದೀಪ ಇಂದು ಕೂಡ ಹಳ್ಳಿ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ದೇವಾಲಯಗಳಲ್ಲಿ, ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಬೆಳಗ್ತಾ ಇದೆ. ಅಂಥ ಶರಣಬಸವೇಶ್ವರ ಲಿಂಗೈಕ್ಯರಾದ ಮೂರು ದಿವಸ ಉಮನಾಭಾದದ ಸಂತಿಯೊಳಗೆ ಭಕ್ತನಿಗೆ ಪ್ರತ್ಯಕ್ಷವಾಗಿ ಅಲ್ಲಿ ಶರಣರ ಮಠದೊಳಗೆ, ನಮ್ಮ ಮಠದೊಳಗೆ, ದಾಸೋ ಮಠದೊಳಗೆ ಸರಿಗೆ ಅದ, ಅದನ್ನು ತಗೊಂಡು ಉಪಯೋಗ ಮಾಡಂತ ಹೇಳಿ ಕಳಿಸ್ತಾರೆ. ಬಂದು ಅದನ್ನು ವಿಚಾರ ಮಾಡಿದಾಗ ಸರಿಗೆ ಅಲ್ಲೇ ಇತ್ತು, ನೋಡಿ ಶರಣರು ಅದಾರೆ ಅಂತಕ್ಕಂಥ ಭಾವ ಎಲ್ಲರಿಗೂ ಬಂದದೆ. ಶರಣರು ಯಾವಾಗಲೂ ಸತ್ತಿಲ್ಲ, ಸತ್ಯವಂತರು ಸತ್ತರನ ಬೇಡ, ಹೆತ್ತಮ್ಮ ಅತ್ತ ಮಗುವಿನ ಕರವಂತೆ ನಿಮ್ಮನ್ನೆತ್ತಿಕೊಳ್ಳುವರು ಸರ್ವಜ್ಞ ಅನ್ನೋ ಹಾಗೆ ಆ ಗುರುವಿನ ಪಾದಕ್ಕೆ ಮಹಾಮಂಗಳಾರತಿಯನ್ನು.

ಇದುವರೆಗೆ ಬಸವೇಶ್ವರರ ಕೀರ್ತನೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಿದ್ದೇಶ್ವರ ಶಾಸ್ತ್ರಿ, ತಲ್ಲೂರು, ಆಕಾಶವಾಣಿ ಧಾರವಾಡ.

0: ದಾಸರೆಂದರ ಪುರಂದರ ದಾಸರಯ್ಯ.
1: ಹಲೋ ಕಂಟ್ರೋಲ್ ರೂಮ್, ದಿಸ್ ಇಸ್ ಅನೌನ್ಸರ್ ಮೈಕ್ ಟೆಸ್ಟ್ ಫ್ರಮ್ ಪ್ಲೇಬ್ಯಾಕ್ ಸ್ಟುಡಿಯೋ.
2: ದಿಸ್ ಇಸ್ ಸ್ಪೇರ್ ಮೈಕ್. ನೌ ದ ಟೈಮ್ 5 hours 18 minutes 34 35 36 seconds.

0: ರಾಮನ್. ಯುವ ಶ್ರೋತೃಗಳೇ ನಮಸ್ಕಾರ. ಎಸ್ಎಸ್ಎಲ್ಸಿ ಆದ್ಮೇಲೆ
1: ಹಲೋ ಕಂಟ್ರೋಲ್ ದಿಸ್ ಇಸ್ ಅನೌನ್ಸ್ ಟೆಸ್ಟ್ ಫ್ರಮ್ ಸ್ಟುಡಿಯೋ. ದಿಸ್ ಇಸ್ ಪ್ಯಾರಮೈಕ್. ನೌ ದ ಟೈಮ್ 5 hours 20 minutes 20 21 22 seconds. ಥ್ಯಾಂಕ್ ಯು.